0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ವಿಶ್ವ ಕುಂದಾಪುರ ಕನ್ನಡ ದಿನ.
3: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದು ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರಲ್ಲಿ ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್ ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೆ ನಮ್ ನೆನಪಾಪದ್ ಫಸ್ಟಿಗೆ ಅವ್ರ ಮಂಡಿಯೇ ಬಪ್ಪದ್. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದಂದ್ರೆ ನಾಚ್ಕಂಬ್ದ, ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದೆಲ್ಲ ಇದ್ದಿತ್ತು. ಆದ್ರೆ ಅಂತ ಸಂದರ್ಭದಲ್ಲೂ ಅಂತ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರ್ದ, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವ್ರ ಪೂರ್ತಿ ಹೆಸರು ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್ ASN ಹೆಬ್ಬಾರ್ ಅವರು. ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವ್ರನ್ನ ಇಂಟರ್ವ್ಯೂ ಮಾಡ್ತಿದ್ರ ಹ್ಯಾಂಗೆ. ಹಂಗಾಯಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಹೇಗಿದ್ರಿ?
3: ನಾವು ಹುಷಾರಿ ಸರ್, ನೀವು?
4: ಎಲ್ರಿಗೂ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ, ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ್ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗೂ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದರೆ ನಮಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗಿತ್ತು, ನಾವು ಹುಟ್ಟಿಲ್ಲಾಗಾಯ್ತು ಅದನ್ನೇ ಮಾತಾಡ್ಕಂತ ಬಂದವರು. ಅದನ್ನು ಬಿಡುಕಾಗ್ತಿಲ್ಲ, ಬಿಡುಕಾಗ ಬಿಟ್ಟರೆ ಕುಂದಾಪುರ ಕನ್ನಡ ಹೋತ್ತು. ಹಾಗಾಗಿ ಬಿಡುಕಾಗ

0: ಹೇಳುದು ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಮಾತಾಡದೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಂಗೆಲ್ಲ ಹೊಗಾಡಿ ಹೋಗ್ಕಾಗ ಹೊಗಾಡಿ ಹೋಗದೆ ಇಪ್ಕಾಯ್ರ ನಾವು ಮಾತಾಡಕ ಅದನ್ನೇ ಮಾತಾಡ್ತಿರ್ಕ. ನಮ್ಮ ನಮ್ಮೊಳಗೆ ಶಾಲೆ ಒಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ ಸನಿಗೆ ಕತಿ ಹೇಳಕ ಮತ್ತೊಂದು ಮಾಡ್ಕ ಪದ ಹೇಳಕ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡದಾಗ ಮಾತಾಡೋಕ ಅಂತ ಹೇಳಿದ್ರೆ ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂತ ಹಾಡುಗಳಿದ್ದಿತ್ತು. ಒಂದು ತೊಟ್ಟು ತುಗು ಸನಿಗೆ ತೊಟ್ಟು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡೋ ಸನಿಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಕಟ್ಟಿ ಹಾಡುವವರೆಲ್ಲ ಇದ್ದಿತ್ತು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದೆ? ಅದೆಲ್ಲ ನಾವು ಸಂಗ್ರಹ ಮಾಡ್ಕ ಕೇಳಕ ಕಾಣಕ ಮತ್ತೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತ.
1: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ಯಾರಂದೇಳಿ?
0: ನಮ್ಮ ಬಾಜಿ ಹಾಕಿದಾರ ನಮ್ಮ ಅಮ್ಮ ಕಾಣ. ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆಮಂಗಳೂರಿನವಳು. ಪಾಣೆಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು ನುಡಿಗಟ್ಟು ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಕ್ಕೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲಿಲ್ಲ. ಅವಳು
1: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು. ಅಲ್ಲ ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ ನಾವೊಂದು ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡೋಕ್ ಆಗ ಅಂದ್ರೆ ಕಡಿಮೆ ಆಗ್ತದೆ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ ಜೆಸಿ ಆಯ್ಲಿ ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
0: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡಿದವರು ಇದ್ರು, ನಮ್ಮ ವಿಶ್ವಂಬರ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರು. ಆದ್ರೆ ನನಗೆ ನಾನು ಅಂತವ ಯಾವುದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡಕ್ಕೆ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬ ಕಡೆ ಕರೀತರು, ಸ್ಕೂಲ್ ಡೇ ಕರೀತರು, ಕಾಲೇಜ್ ಡೇಗೆ ಕರೀತರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಲ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜಿಗೆ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವರು ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
1: ಕರೆಕ್ಟ್.
0: ಅದ ನಂಗೆ ಹಾಂಗ ಅನ್ಸದ್ದು. ಯಾಕೆ ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು? ನಾ ಕುಂದಾಪುರ ಕನ್ನಡ ಮಾತಾಡ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದ್ರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದ್ರೆ ಬ್ರಾಹ್ಮಣ ಏತರ ಕನ್ನಡ ಇತ್ತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
1: ಮೈಕ್ ಹಿಡಿದ್ರು ಕೂಡಲೇ
0: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡೋ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರು ಆಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಿಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡುಗೆ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೀಯೇಕರಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತ ಒಂದು ಹೇಳಿದ್ದ ಕಾಣಿ ಒಂದು ಕಿತ್ತೆದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳು ಎಲ್ಲ ಹೋದಳೆ ಕೂಗಿದ್ದೆ. ಎಷ್ಟು ಖುಷಿ ಅಂದ್ರೆ ಅಂತ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಾಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೇಸರ, ಕುಂಬಾಶಿ, ತೆಕ್ಕಟ್ಟೆ, ಬಸರೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವದಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳಿ ಸೊನ್ನೆಗೆ ಒಂದು ಖುಷಿ ಕಾಣಕ ಹೆಬ್ಬರ್ರೆ ನೀವು ಬಂಗಡಿ ಮೀನು ತಿಂತೀರಿ ಯಾಕೆ ನಾನು ತಿನ್ಕಂತಿಲ್ಲ ಅದ್ರ ಬಗ್ಗೆ ಹೇಳಿಲ್ಲ ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗಾಯಿ ಬೀಜ. ಗಾಯಿ ಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರು ಬೀಜ ಎಂಬುದು ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗಾಯಿ ಬೀಜ ಅಂತ ಹೇಳೋದು. ನಮ್ಮೂರ ಗಾಯಿ ಬೀಜ ಮಾವಿನ ಹಣ್ಣು ತಿಂಡ್ಕೊಂಡು ಬಿಡಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದ್ದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ ವೀರಭದ್ರ ಕುಷ್ಟ. ಅಯ್ಯೋ ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೆ. ಹಾರಾಡಿ ರಾಮಯ್ಯ ವೀರಭದ್ರ ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳ್ಸೋನಿಗೆ ಅಂತ ಒಂದು ರೋಮಾಂಚನ ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಮ್ಚಟ ಆಗಿಬಿಟ್ಟು ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ ಕುಂದಾಪುರ ಕಲೆ
1: ಯಕ್ಷಗಾನ
0: ಹಿಂಗಲ ಇತ್ತು ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತರ ಮಾತ್ರ ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರೆಯ ನೋಟ, ದೇವಣ್ಣ ಕಂಪ್ತಿಯರು ಕೊಗ್ಗಣ ಕಂಪ್ತಿರ ಅಪ್ಪಯ್ಯ ನಾವಲ್ಲಿರೋ ಅವರೇ ಗೊಂಬೆಯಾಟ ಮಾಡ್ತಿದ್ರು. ದೇವಣ್ಣ ಕಂಪ್ತಿಯರ ಗೊಂಬೆಯ ಆಟ ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ. ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಕಾಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಯಾಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಯಾಕಂತೇಳಿ ಮಂದ್ ಬರದೆ. ಇಲ್ಲಿನ ಬಂಡಕಾಸ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜ್ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ. ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಕಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳಾರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತಿಯಕ ಮೈದಿನಕ ಸೊಪ್ಪಿ ಹೋಪಾಲೆ ಎಂಬ ಪದ್ಯದಾಗೆ ಇತ್ತು, ಕಾಳವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು,
1: ಡೌಟ್ ಇಲ್ಲ.
0: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ, ಎಲ್ಲ ಆರು ಇಲ್ಲಿ ಕೋಮಗಲ್ಬೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೌರು ನೋಡಮ್ಮ, ಊರ ಬಗೆ ಬಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ. ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ. ಚಂದ ಚಂದ ಎಲ್ಲವೂ ಚಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತ ಹೇಳಿ ಮುಗಿಸಿಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ್ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
1: ಎಲ್ಲ ಖುಷಿ
0: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ ಎ ಕೆ ಕೆ ಎ ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ
1: ಅಸೋಸಿಯೇಷನ್
0: ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ, ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು ನೀವೊಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ ನಾನು ಕವಿಗೋಷ್ಠಿ, ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ ನಾನು, ಅಲ್ಲಿ ಹೋದ ಅಲ್ಲಿ ಹೋದಗಳು ನಾನು ಹಾಸ್ಯ ಬಿಟ್ಟೆ. ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲ ಮಾರಾರೆ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ. ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ? ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರ ಮಲ್ಲಿಗೆ ಘಮ್ ಅಂತಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಾಯಂಕಾಲದ ಮೇಲೆಲ್ಲ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕತೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ. ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತಾರೆ. ಅಷ್ಟು ಮಟ್ಟಿಗೆ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂತಹ ಹೆಣಿಗೆ. ಅದು ಬೇರೆ ಕಡೆ ಕಟ್ಟುವುದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ ಸಮಯದಲ್ಲಿ. ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ ಹೂವಿನ ಕಟ್ಟೆ ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೊಸರು. ಎಂತ ಒಂದು ಗಮ್ಮತ್ತು ಇದಲ್ಲ, ಈಗಲೇ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು ಎಲ್ಲ ಆಚೆ ಕಡೆ ಹೋಯ್ತು
1: ಶಂಕರ್ಪುರ.
0: ಹೌದು,
1: ಯಾಕಂಗಾಯ್ತು
0: ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಒಂದು ಕುಟುಂಬ ಇದ್ದಿತ್ತು. ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡವರಾಗಿ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು ಕುಂದಾಪುರಕ್ಕೆ. ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಖ್ಯೆ. ನಾವು ಸಣ್ಣ ದಿವಸ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸರೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲ್ಲೇ ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗ ನುಗುಳುತ್ತಿದ್ರಲ್ಲೇ ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು. ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು. ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು. ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು. ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೆ ಬೇಜಾರಾತ್ತೇನ ನಂಗೊತ್ತಿಲ್ಲ, ನಂಗೊತ್ತಿಲ್ಲ ಮಾರ್ರೆ, ನಂಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಾಗೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ರಂದ್ರೆ ಒಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬರ್ಸಿ ಬಿಟ್ರೆ ಅಂತ. ಸಿಕ್ಸರ್ ಬರ್ಸಿ ಬಿಟ್ರೆ ಅಲ್ಲ, ಎಂಥ ಪದ ಮಾರ್ರೆ, ಎಂಥ ಕನ್ನಡ ಮಾರ್ರೆ ಕುಂದಾಪುರ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ ಮೇಲೆ ಕೈಯಾಡಿಸಿ ಎಲ್ಲ ಮಾಡಿದ್ರೆ ಅಲ್ಲಿ ಜನಗಳ ಕಾಣಕ ಕವಿಗೋಷ್ಠಿ ಆದ್ಯಾದ ಎಲ್ಲ ಮುತ್ತಿಗೆ ಹಾಕಿ ನಂಗೆ ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮಗೆ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರ್ರೆ ನಿಮ್ಮ ಪಾದ ಕೇಂಡು. ಅಷ್ಟು ಖುಷಿ ಆಯ್ತು ಅಂದ್ರೆ ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂತ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ನಮ್ಮ ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತಂದ್ರೆ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗೆ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂತು ಆಯ್ತು. ಮೇಲೆ ಕೂತ ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
0: ಬೇಜಾರು ಅಂದ್ರೆ ಅವ್ರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರು ಹೆಬ್ಬಾರ. ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿ ಬಿಟ್ರಲ್ಲ
1: ಅಂತ ಹೇಳ್ಬಿಟ್ಟು
0: ಕೆಡಿಸಿ ಬಿಟ್ರಲ್ಲ ಅಂತ. ಯಾರಿಗಾರು ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾ ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ್ ಎಂತ ಹೇಳದು, ಹೆಬ್ಬಾರ್ ಎಂತ ಹೇಳದು, ಹೆಬ್ಬಾರ್ ಎಂತ ಹೇಳದು, ನಾನು ಹೇಳಿದ ಹೆಬ್ಬಾರ್ ಎಂತ ಹೇಳಿದಂತ ಅರ್ಥ ಆಯ್ಕಾರೆ ನೀವು ಕುಂದಾಪುರ ಕನ್ನಡ ಕಲ್ತ್ಕೋಬೇಕು, ಅಲ್ಲಿವರೆಗೆ ನಿಮ್ಗೆ ಅರ್ಥ ಆಗ್ತಿಲ್ಲ ಹೋಯ್ನೆ ಹತ್ತಿಲ್ಲ ಎಂತ. ಅಷ್ಟು ಪವರ್ಫುಲ್, ಅಷ್ಟು ಜೋರ, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿಯ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರಿತ್ತು ನಮ್ಮ ಶಬ್ದ. ಆ ನಮ್ಮನೆ ಶಬ್ದ ಭಂಡಾರ ಕುಂದಾಪುರ ಕನ್ನಡಗಿತ್ತು, ಮತ್ತೆ ಎಲ್ಲಿ ಇದಕ್ಕೆ ಸಾಧ್ಯವೇ ಇಲ್ಲ. ಅದೇ ನಾನು ಹೇಳುದು, ಕುಂದ ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು, ಯಾವುದಕ್ಕೆ ಧ್ವನಿ ಇಲ್ಲ. ಕಮ್ಮ ಇಂಗ್ಲೀಷಿಗಿತ್ತ, ಇಂಗ್ಲೀಷಿಗೆ ಹೇಳಿ ಕಮ್ಮ ಇಷ್ಟಪಡ್ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದೆ ಇದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದ್ರು ಅದಕ್ಕಿಂತ ಹಿಂದಿದ್ದಂತೆ. ಅಂದ್ರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡೆಯಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ. ಅದು ನುಡಿ ಅನ್ನುವಂಥದ್ದು ನಮ್ಮ ಶಕ್ತಿ, ಅದು ಕುಂದಾಪುರ ಕನ್ನಡದ ಶಕ್ತಿ. ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
1: ಇದು ಮಾತ್ರ ಸತ್ಯ.
0: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮೇಲೆ ಹೋಗಿ ನಂಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬರ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡುವ ಪುಸ್ತಕದ ಕನ್ನಡ,
1: ನಿಜ
0: ಸಾಹಿತ್ಯದ ಕನ್ನಡ. ನಂಗೆ ಬೇಜಾರಪ್ಪ, ಯಾಕೆ ಮಾತಾಡೋಕ್ಕಾಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ. ಪ್ರಯತ್ನ ಮಾಡ್ಕೊ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳ ಲೇಖನೆಲ್ಲ ಬರುತ್ತೆ. ಇವತ್ತು ಇಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕೊ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ, ಇಷ್ಟಪ್ಪ ಪುಸ್ತಕ. ನೀವು ಅದು ಕಾಡ್ಕ, ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪ ಇದ್ರದ್ದು.
0: ಹೌದು
1: ಅಲ್ಲ.
0: ಹೌದೌದು, ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡಲಿಲ್ಲಪ್ಪ ಯಾವುದಲ್ಲ. ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಇದರಲ್ಲಿ ಯಾರಿಗೂ ಯಾರನ್ನೂ ಹೊಲಿಸ್ತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನನಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮೂನೆ ಹೇರಳವಾದಂತಹ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂಥ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳು ನಾನು ಒಂದು ಪುಸ್ತಕ ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥದ್ದು. ನನ್ನ ಕಥೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ,
1: ನಾನು ಅದೇ ನಿಮ್ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳೆ ದೋಣಿ ದೋಡಿಸ ಅದೊಂದು ಸೀನ್ ಇತ್ತಲ್ಲ, ದೋಣಿ
0: ದಾಟದೋಣಿ, ಅದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತ ಹೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೂ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಯಾರೂ ಮಾತಾಡದಿದ್ದಂಥ ಕಾಲದಲ್ಲಿ ಹೆಬ್ಬಾರ್ ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರಿದ್ರು. ಇದೆಲ್ಲ ಎದೆ ಹೊಯ್ಲೆ ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದರೆ ಜನ ತಕ್ಕಂತರ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ, ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕನ್ನಡ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ನಮ್ಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷವ ಸರ್?
0: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದಂಗೆ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಳಿಕ್ ನೀವು ಶಾಣಕಿಪ್ಪತ್ತಿಗಿದ್ದು, ಈಗಳಿಕ್ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
0: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಆಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು, ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು, ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ, ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವ್ನು ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದ್ರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ, ನಂಗೆ ಇವತ್ತಿಗೆ ನೆನಪಿತ್ತು. ಆದ್ರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ ಬೆಳಕಿಲ್ಲ, ಕಪ್ಪು ಕತ್ಲೆ ಅಂದ್ರೆ ಅಷ್ಟು ಕಾರ್ಗತ್ಲೆ. ನಮ್ಮ ಶಿವರಾಮಕಾಂತ ಚೋಮಂದುಡಿ ಬರ್ದಾಗೆ ಕಪ್ಪು ಅಂದ್ರೆ ಕಪ್ಪು, ಕತ್ಲೆ ಅಂದ್ರೆ ಕತ್ಲೆ ಅಂತ ಹೇಳಿ ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಸೇರ ಮುಖಾಂತರ ಶೋಮಂದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದ್ರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರೆಲ್ಲ, ನಾನು ಆಗ ಬರೋದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬರ್ದಿದ್ದೆ ಏನಂದ್ರೆ, ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ ಸಣ್ಣದ ಇಪ್ಪತ್ತಿಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪಾಗ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣಿ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋಗ್ತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದ್ರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲೇ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ ಏನ್ ಕತಿಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರೇ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕು, ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡಂಗಡಿ. ಅವ ಅದ್ರಾಗ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆಹಣ್ಣು ತಗೊಂಡ್ ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ, ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ತಲುಕೆ ನರಿಬೇಡಕ್ಕೆ ಹೋಗ್ಬೋದು. ನರಿಬೇಡದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದು ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ, ಒಂದನೇ ಕ್ಲಾಸಿಗೆ ಒಂದು ಹಣೆ, ಎರಡನೇ ಕ್ಲಾಸಿಗೆ ಎರಡು ಹಣೆ, ಮೂರನೇ ಕ್ಲಾಸಿಗೆ ಮೂರು ಹಣೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಹಣೆ, ಐದನೇ ಕ್ಲಾಸಿಗೆ ಐದು ಹಣೆ.
1: ಫೀಸ್
0: ಆಗಿಲ್ಲ, ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಹೋಗ್ಬೋದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡುದು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು, ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ಅಂದ್ರೆ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರಿಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಅದ್ರ ಯಾವ್ದು
1: ಕೊಡಿಯಿಂದ
0: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡ್ ಹೋಗ್ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಕಳಿಲ್ಲ. ನಮ್ ಕೊಡೆ ಅಂದ್ರೆ ಗೊತ್ತಾಗ್ಕೆ ನಾವು ಎಂತ ಮಾಡ್ತಿತ್ತು, ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳ್ಕೆ ಬತ್ತಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿದ್ದೆ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡೋದು, ಮಕ್ಕಳಲ್ಲಿ ಬಪ್ಪದು, ಅವರು ಒಂದು ಗಡ್ಡಿ ತಗೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕೂತ್ಕೊಂಬುದು, ಬೇಂದಿರ್ಲಿಲ್ಲ, ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ ಮೂರ್ ಚಡ್ಡಿ ಬೇಕತ್ತು ಅಂತ ಸಂದರ್ಭ. ಆ ನಮ್ಮನೆ ಒಂದು ಸ್ಥಿತಿ ಇದೈತೆ. ಈಗ ನಾವು ಒಳ್ಳೆ ಆಯ್ತು ಆಸಕ್ತಿ ಬೇರೆ, ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ, ನಮ್ಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ, ಹಿಂದೂ ಶಾಲೆ ಅಂತೇಳಿ. ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರಿಯ ನಮ್ಮ ಶಾಲೆಯಲ್ಲಿ ಆಗ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆ ಎಲ್ಲಿತ್ತು? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು, ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಾವು ಈ ಸಂಸ್ಕೃತಿಯ ಬೇರ್ ಊರ್ ಕಾರಣ ಆ ರೀತಿಯ ಗೋಡೆ ಬರಹ, ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಂಗಿತ್ತು. ಇಲ್ಲೇ ನಿಮ್ಗೆ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಾಟಕ, ಗುಬ್ಬಿ ವೀರಣ್ಣ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆಗ್ತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು ಕುಂದಾಪುರದವರೇ, ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು. ಅಲ್ಲಿ ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾರು ಅಜಂತ ಪ್ರಶ್ನೆ ಎದುರಿಗೆ, ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ICIC ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್, ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತಿ ಪಾಪ ಗಾಡಿ ಎಲ್ಲ ನಿಲ್ಲದೆ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತಿ ಪಾಪ ಗಾಡಿ ನಿಲ್ಲದ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತುದುಂಟಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ, ಅದಕ್ಕೆ ಒಂದು ಜನ ಬರ್ತಿತ್ತು, ಅವ್ರಿಗೆಲ್ಲ ದುಡ್ಡು ಆಗ ಸಂತೆಯ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು, ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು, ಗೊರಸು ಕೆತ್ತುವಂತ ಕೆಲಸ ಇತ್ತಲ್ಲ, ಅದ್ಭುತ ಅದು ನೋಡುವಂತದ್ದು.
1: ನೀವೆಲ್ಲ ಅದನ್ನ
0: ಕಾಮಕ್ಕೆ ಹೋಗ್ತಿತ್ತು ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ, ಆಗ ಇವರು ಅಲ್ಲಿ ಗಾಡಿ ಬೇಣ, ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ, ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಳ್ಗಾಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುರಿತ ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು, ಎಂತ ಗುರಿತ ಎತ್ತೆಲ್ಲ ಸೆಗಣಿ ಹಾಕತ್ತಲ್ಲ, ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು,
1: ಮನೆಗೆ
0: ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ, ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆನಮನೆಯ ಒಂದು ಸಂಸ್ಕೃತಿ, ಆನಮನೆಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಆ ಕಾಲದಲ್ಲಿ.
1: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂದ್ರೆ ಎಂತಕ್ಕೆ?
0: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ, ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು, ಅಲ್ಲಿ ಪೊಟ್ರ ಎಲ್ಲ ನರಿ ಇರ್ತಿತ್ತು, ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವ ಕೂವ ಕೂವ ಕೂವ ಕೂ ಅಂತ ಕೂಗಕ್ಕೆ ಅಂತಿತ್ತು, ಹಾಗೆ ನರಿ ಬೇಣ ಅಂತ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹೀಗಿದ್ದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹುಶಃ ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ, ಅಲ್ಲಿ ಜನ ಹೇಳು ದೊಡ್ಡ ಮರ ಇತ್ತು ಬ್ರಹ್ಮರಾಕ್ಷಸ ಇತ್ತು ಹೋಯ್ಬೇಡಿ ಅಲ್ಲಿ ಅಂತ
1: ಹೇಳುದು.
0: ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷಸ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆ ಹಂಸನಿಗೆ. ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿಗೆ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ, ಅದಕ್ಕೆ ಅವ್ರ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ಬೇಡಿ ಅಲ್ಲಿ ಬ್ರಹ್ಮರಾಕ್ಷಸ ಇತ್ತು ಅಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದ್ ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ, ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳೆದು ಕಾಣ್ತೀನಿ ರಾತ್ರಿ ಹೇಳಿ, ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು, ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆಗ್ತಿತ್ತು. ಅದೆಲ್ಲ ಆಶಿ ಕವಿತೆಗಳು ಅಲ್ಲೆಲ್ಲ ಹಾಡಿದ್ರು, ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು, ಆಗಿನ ಸಂಸ್ಕೃತಿ ಬೇರೆ ಈಗಿನ ಸಂಸ್ಕೃತಿ ಬೇರೆ, ಮತ್ತೆ ಆಗ ಒಂದೇ ಶಬ್ದ ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ,
1: ಕಚ್ಚಾ ರೋಡ್
0: ಎಷ್ಟು ಮಟ್ಟಿಗೆ ಬೆಳೀತು.
1: ಅಲ್ಲ ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
0: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು, ಈಗ ಒಂದು ಮನೆ ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್ ಹಿಂಗಿಂದೆಲ್ಲ ಇದ್ದಿತ್ತು, ಒಂದು ಚಾವಡಿ, ಒಂದು ಅಡುಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗಾರ ಇದ್ದಿತ್ತು, ಆ ಪಾಗಾರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ ಆಯ್ತಾ. ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು
1: ಚಾವಡಿ.
0: ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಯಾರಿಗೆ ಹತ್ತತ್ತಿಲ್ಲ. ಒಳ ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವರ ಕೋಣೆ, ದೇವರ ಕೋಣೆಯಿಂದ ಆಚೆ ಬಂದ್ರೆ ಭೋಜನ ಶಾಲೆ, ಭೋಜನ ಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಲಿ ಕೋಣೆ, ಆಮೇಲೆ ಪಾಯ್ಕಾನೆ. ಇಂತ ಈಗ ಬಚ್ಲಿ ಮನೆ ಪಾಯ್ಕಾನೆ ಹೆಸರೇ ಇಲ್ಲ,
1: ಮತ್ತೆ ಬಚ್ಲಿ ಮನೆ ಪಾಯ್ಕಾನೆ ಮನೆ ಒಳಗಲ್ಲ ಹೊರಗಿಪ್ಪ.
0: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲು, ಆಗಲ್ಲ ಹಿತ್ಲು, ಹಿತ್ಲು ಅಂದ್ರೆ ಬಾರಿ ಪ್ರಸಿದ್ಧ, ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಒಗ್ಯಕ್ಕೊಂದು ಕಲ್ಲು, ಪಾತ್ರ ಒಗ್ಯಕ್ಕೊಂದು ಕಲ್ಲು, ಹಿಂಗಿಂದೆಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬತ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟ್ ಆದವ, ಈಗ ಬಂದು ವಕೀಲ್ರೆ ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ ಇದು ಫೌಂಡೇಶನ್, ಇದು ಕಾಣಿ ಇದು ನಾವು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದು ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೆಸ್ ಕಾಂಕ್ರೀಟ್, ಹಿಂಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವ್ರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈ ಬದಲಾವಣೆ ಆದಂತಹ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಬಹುದು, ನಾವು ಎಂತ ಮಾಡಬೇಕಂತ ನಮ್ಗೆ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ಮ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ, ಬದುಕಿನಲ್ಲಿ ಏನು ಸೀರೆ ಹೋಗಿದೆ. ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲು ಬಂತು, ನಮ್ಮ ಜನಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತಹ ಒಂದು ಬದುಕು. ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನ ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
1: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶುವಲಿ ಅದೊಂದು ಇರುತ್ತೆ. ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಎಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ. ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕ್ ಶುರು ಮಾಡ್ರೆ. ನೀವು ಅದಕ್ಕೆ ಎಂತಲ್ಲ ಸರ್ಕಸ್ ಮಾಡ್ಕಾಯ್ತು.
0: ಬಂದು ಕೂಡ ಹಾಂಗೆ ಆಯ್ತು ಅವರಿಗೆ. ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂತ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಳಿದೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತಾ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ, ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ರು. ಬರ್ತಿ ಕೋಣ ಕಾಸರಗೋಡಿಗೆ ಕನ್ನಡ ಸಿನಿಮಾ ಬತ್ತಾ ಅಂತೇಳಿ. ಹಾಗೆ ಅವಳು ಹೇಳಲು, ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಣ್ತ. ಅಷ್ಟು ಮಟ್ಟಿ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೇ ಮದುವೆ ಹಾಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳ್ಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳ ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಳು ಅಂತ ಹೇಳಿದ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿ ಅವ್ರು ಕೇಂಬುದು, ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ದು, ನಿನ್ನ ಕನ್ನಡ ಎಂತೋ ಬೇರೆ ಆಯ್ಕ ಅಂತಲ್ಲ ಅಂತ ಅಲ್ಲಿವರ್ ಕೇಂತ್ರಿಕ. ಹಾಂಗಾಗಿ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋ ಸನಗೆ ಅಷ್ಟು ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿದ್ಲು. ಈಗ ಕುಂದಾಪುರ ಕನ್ನಡ ಸ್ವಲ್ಪ ವೇಗದ್ದು, ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬತ್ತೆ ರಾಪು ಅವಳಿಗೆ ಬಂದಿತ್ತು ಈಗ.
1: ಆದ್ರೆ ನೀವು ನೋಡಿ, ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು. ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
0: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡುತ್ತೆ, ಸಾಕ್ಷಿಗಾರ ಹತ್ರ ಮಾತಾಡುತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೆಣಕು
1: ಕಂಫರ್ಟೇಬಲ್
0: ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮ್ಯಾಲ್ ಕೂತವರಿದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದೋ ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು, ಅವ್ರಿಗೆ ಅರ್ಥ ಆಗ್ತಾ. ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತು. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದ ಒಬ್ಬರಿಗೆ, ಆಗ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು. ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರೆ ಅಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ ಬಂತು, ಸಿಟ್ಟತ್ ಬಂದು ಅವರಿದ್ದಂತ ಹೇಳ್ರು ಕುಂದಾಪುರ ಕನ್ನಡ ಬೈದ್ ಬಿಟ್ರದಂಗೆ. ಆಗ ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು, ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಅರ್ಥತ್ತೆ, ಯಾರಿಗೂ ಅರ್ಥತ್ತಿಲ್ಲ ಉಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದರಲ್ಲೆಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ದೆ ಅಂತ ಲೆಕ್ಕ ಅದ್ರ ಅರ್ಥ. ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ ಬಿಟ್ರಲ್ಲ ಹೆಬ್ಬರ್ ಎಂತ ಹೇಳಿದ್ರೆ ಕಾಂಬ ಅಂತ. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತು ಅಂದೆ. ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತಂತ, ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ, ಪರಮೇಶ್ವರಯ್ಯ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು, ಅಡ್ಡಿಲ್ಲ ಮರೆ ನೀನು ಅಡ್ಡಿಲ್ಲ, ಹೇಳ ಹೇಳ ಹೇಳ್ಕ ಹೇಳ್ಕ ಅಂತ ಹೇಳಿ ಆ ರೀತಿ ತಕಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಕ್ಕಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲರಿಗೂ ನಾನು ಹೇಳು, ಹೆಬ್ಬರ್ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದಾನೆ, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
1: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವ್ರು ಅಂದ್ರೆ ಬರೀ ಮಾತಾಡುದಲ್ಲ, ಕತೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸರ್, ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು? ನೀವು ಸಣ್ಣ ಮಗುವಿಂದ ಇವತ್ ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೇಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದ ಒಟ್ಟಿಗೆ ಯಾರಿದ್ದಿರ್ಕೇಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ಲ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿಗೆ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತೆ, ಆಗಳಿಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ. ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹೆಂಗ ಅನ್ಸುತ್ತೆ? ನಾವು ಒಂಚೂ ತಡದಾಯಿ ಹುಟ್ಟಿದ ಆತಿದ್ದಿತ್ತು ಅನ್ಸುತ್ತೆ ಹೆಂಗೆ?
0: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆನೆ ಮನೆ ಬೆಳೆದವ್ರು ನಾವು ಅಷ್ಟು ಮಟ್ಟಿಗೆ. ಅಂತ ದೊಡ್ಡ ಮನೆ ನಮ್ದು. ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನಿಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳಿಗೆ ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದಕ್ಕಂತೆ, ಕಾಲೇಜ್ ಮಕ್ಕಳು ಹೋಗೋದಕ್ಕಂತೆ, ಕೆಲಸಲ ನನ್ನ ಮುಂದಿಂದ ಹೋದ್ರು, ಕೆಲಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನೆಲೆಯಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತಲೂ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದಾಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿನ ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಕನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತಹ ಪ್ರಯತ್ನ, ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
1: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿನ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡು, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗೂ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ?
0: ಇದು ಬಹಳ ವಿಚಿತ್ರವಾದಂತಹ ಪ್ರಶ್ನೆ, ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿಯಿಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಅನ್ನುವಂಥದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲೂ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲೀಷಾಗಿ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ. ನನಗೆ ಹಳತಪ್ಪಗೆ ಪುರುಸೊತ್ತಿಲ್ಲ ಮಾರ್ಯಾರೆ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳೋದು ಒಂದೇ ಮಾತು, ನಿಮಗೆ ಹಳತಪ್ಪಕ್ಕೆ ಪುರುಸೊತ್ತಿಪ್ಪಕ್ಕಾಗ, ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನ ನಿಮ್ಮ ತೊಡಸ್ಕೊಳ್ಬೇಕು ಎಂತದ್ರಲ್ಲಾಗ್ಲಿ. ಹಂಗಾಗಿ ಈಗ ತೊಡಸ್ಕೊಂಬುದು ಹೆಂಗೆ, ನಾವು ಬೇರೆ ಅಂತ ನಮಗಿಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದು ಇಲ್ಲ, ಮುಂಚಿನ ಹಳೆ ಆಟಗಳೆಲ್ಲ ಹೋಯ್ತು. ಈಗ ಹೊಸ ಆಟ ಯಾವುದು, ಮೊಬೈಲು ಕಂಪ್ಯೂಟರು ಅಥವಾ ಫೇಸ್ಬುಕ್ ಮತ್ತೊಂದು ಇತ್ತು, ಅದರೊಳಗೆ ತೊಡಸ್ಕೊಳ್ಳೋದು. ಅದ್ರಲ್ಲಿ ತೊಡಸ್ಕೊಳ್ಳೋದು ಹೇಗೆ, ನಾನು ಒಂದು ಒಳ್ಳೆ ಹೂವು ಬಂತಪ್ಪ ಅದ್ರದ್ದು ಫೋಟೋ ತೆಗೆದೆ, ಒಂದು ಹುಲಿವೇಷ ಬಂತು ಅದ್ರ ಫೋಟೋ ತೆಗೆದೆ, ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ, ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ತಿಂಡಿಗಳು, ಶಾಮಿಗೆಯಿಂದ ಹಿಡಿದು ಪತ್ರಗಳನ್ನು ಹಿಡಿದು ನಮ್ಮ ಮನೆಯಲ್ಲಿ ಹಳತ್ತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕುದು. ಅಂದ್ರೆ ಜನಕ್ಕೆ ಆಸಕ್ತಿ ಹುಟ್ಟುತ್ತೆ, ಜನರು ತಮ್ಮನ ಮನೆಗೂ ಅದನ್ನ ಮಾಡಕ್ ತಾವು ಸಹ ಪಟ ಹಾಕು ಅಂತ ಹತ್ತು ಹಿಂಗಿದೆಲ್ಲ ಮಾಡಕ್ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದ್ರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ ಪ್ರಪಂಚಕ್ಕೆ ಇದ್ರೆ ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನ ಕುರಿತ ಜನ ಅಲ್ಲ, ಅಷ್ಟು ಜನ ಇದನ್ನ ಕಾಂತ ಅಂತ ಆದ್ರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತು ಅಂತಾದ್ರೆ ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯ ಕೊಡುಕಾಗ. ಹಾಂಗಾಗಿ ಬರುಕ್ ಶುರು ಮಾಡಿದೆ, ಕತೆ ಬರೋಕ್ ಶುರು ಮಾಡಿದೆ, ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಂದ್ರೆ ಕುಂದಾಪುರ ಸಂಗತಿಯೇ. ಎಷ್ಟು ಮಟ್ಟಿಗೆ ಅಂತ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ಎಂಬುದು ನಿಮ್ದ ಕಂಡ್ಕೊಂಡೆ ನಮ್ಗೆ ಗೊತ್ತತ್ವಾರೆ. ಮತ್ತೆ ಹೊಸ ಹೊಸ ಸಂಧಿ ಗೊತ್ತಾಗ್ತದೆ ಕುಂದಾಪುರ ಏನೆಲ್ಲ ಅಷ್ಟೆಲ್ಲ ನಡೀತ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡುತ್ತೆ. ಆದ್ರೆ ಮಾಡಿಸೋಕೆ ನನಗೊಂದು ಉಮೇದು ಇತ್ತು. ಈ ಪ್ರಾಯ ಇತ್ತು, ಇನ್ನೂ ಹತ್ತೈದು ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ, ದಿವಸಕ್ಕೆ ಒಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬರ್ತಿಲ್ಲ.
1: ಸೊ ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
0: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬರ್ತಿಲ್ಲ, ಅಷ್ಟೇ
1: ಬರ್ತಲ್ಲ ಅಬ್ಬಾ,
0: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ ಬರ್ತದೆ ನನಗೆ. ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡಕ್ ಆಗ್ತಿಲ್ಲ. ಅದು ಏನೇನೋ ಅದ ಕಡೆಗೆ ಹಂಗೆ, ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
1: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರೆ ಸಾಕ. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ, ಎಷ್ಟೊಂದ್ ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಅತ್ತ. ಇಲ್ಲಿ ಅವರು ಒಂದು ಹೇಳುದು, ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದು ಸನ್ನಿವೇಶ ಇತ್ತ ಮ್ಯಾಮ್. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣ ಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರ ಮ್ಯಾಮ್ ಹೇಳಿ.
2: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆ ಅಂತೂ ಇನ್ನು ಸ್ಪೀಡ್, ನಂಗೆ ಮಾತಾಡಿದ್ರೆ ಅರ್ಥ ಆಗ್ತಿರ್ಲಿಲ್ಲ. ಅವರು ಎಂತ ಅಂತ ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ. ಮದ್ವೆ ಆಗಿ ಹೊಸದಾಗಿದ್ರ ಅವ್ರು ಆಚೆ ಹೋದ ಕೂಡ್ಲೇ ನನ್ನ ನಾದಿನಿ ಹತ್ರ ಕೇಳೋದು ಎಂತ ಹೇಳಿದ್ರು. ಅವ್ರು ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೆ ಹೀಗೆ ಹೇಳಿದ್ರು ಅಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
1: ಟೈಮ್ ತಕ್ಕಂತ.
2: ಅದು ನಂಗೆ ತುಂಬಾ ಕಷ್ಟ ಆಯ್ತು. ಮಾತ್ರ ಇಲ್ಲಿ
1: ನೀವು ತುಂಬಾ ಮಿತ ಭಾಷಿನಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ. ಅದು ದೇವ್ರ ಹಾಂಗೆ ಅಂಬರು ಬ್ಯಾಲೆನ್ಸ್ ಮಾಡುದು, ಒಬ್ರು ಬಾಯಿ ತುಂಬಾ ಮಾತಾಡೋದು ಮತ್ತೊಬ್ರು ಸೈಲೆಂಟ್ ಆಗಿ ಇಪ್ಪದ್. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರೆ ಇವ್ರಂತ?
2: ಇಲ್ಲ ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ. ನಮ್ಮನೇಲೂ ಸುಮಾರು ಜನ, ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಆದ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ, ಮಾತ್ರ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೇನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
1: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವ್ದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿಕೊಡ್ತೀನಿ ನನ್ನ ಭಾಷೆ ನಾ ಹೇಳಿಕೊಡ್ತೀನಿ ಇದು ಇಲ್ಲಿ
2: ಹಾಗೇನಿಲ್ಲ. ಆದ್ರೆ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು. ಯಾಕೆ ನಾನು ಮೂರು ಹೆತ್ತದ ಕಾಸುಗೂಡಲ್ಲಿ ಎಲ್ಲ ಕನ್ನಡ ಮಾತಾಡಿ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತ. ಅಲ್ಲಿ ಇಲ್ಲಿ ಬರುವಾಗ ಕಷ್ಟ ಆಗ್ತದೆ, ಅದು ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅರೆ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೆ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
1: ಈಗ ನಿಮ್ ಮಕ್ಕಳ ಕುಂದಾಪುರ ಕನ್ನಡ ಹೆಂಗ್ ಮಾತಾಡ್ತಾರೆ?
2: ಲಾಯಕ್ ಮಾತಾಡ್ತಾರೆ,
1: ಲಾಯಕ್ ಮಾತಾಡ್ತಾರೆ.
2: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು, ಅವ್ರ ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ,
1: ಅದು ಟೋನ್ ಟೋನ್ ಚೇಂಜ್ ಇರುತ್ತೆ.
2: ಹೌದು, ಆಗ ಆಚೆ ಇಚ್ಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನು ಸ್ವಲ್ಪ
1: ನಾಚಿಕೆ, ಮುಜುಗರ, ದಾಕ್ಷಿಣ್ಯ, ಸಂಕೋಚ,
2: ಅದೇ
1: ಅವ್ರಿಗೆ ಫುಲ್ ಅಪೋಸಿಟ್.
0: ಮಕ್ಕಳು ಅವಳ ಹತ್ರ ಕನ್ನಡ.
1: ಅದೇ ಅದೇ ಅದೇ ನಾ ಕೇಳದ್ ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಆಪದ. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎರಡರಲ್ಲೂ ಎಕ್ಸ್ಪರ್ಟ್ ಆಗಿರ್ತಾರೆ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳಿದಾರೆ,
2: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
1: ಬಾರಿ ಲೈಕ್ ಇತ್ತು,
2: ನಾನ್ ತುಂಬಾ ಇಷ್ಟ ಪಡ್ತೀನಿ ಅದನ್ನ.
1: ಪ್ರಿಯ ಕೇಳುಗರ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎ ಎಸ್ ಎನ್ ಹೆಬ್ಬಾರ್ ಅವರು, ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ, ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲು ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು. ಯಾಕಂದ್ರೆ ನಮ್ಮ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕೊಂಕಾಗ ಅಂತ ನಮ್ಗೆ ಶಾನಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎ ಎಸ್ ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು ಸರ್. ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ. ಇಷ್ಟೊತ್ತು ಮಾತಾಡ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
0: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಯಿ ಮಳೆ ಜೋರು ಪಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೂರು ತಿಂಬುದಂದ್ರೆ ಎಷ್ಟು ಖುಷಿ ಅಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವಾ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM ಬಂಡಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಾ. ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

0: ಮಣಿ ಎಂತಾತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದು ನಮೂನಿ ಆಗ್ತಾ ಇತ್ತ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಸಮೀಕ್ಷಾ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ತು ನಾವು ಕುಂದಾಪುರ ಪೇಟೆಗೆ ಬಂದು ಪಂಚು ಗಂಗೂಳಿ ಅವರು ಬರೋದ್ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದಿಷ್ಟು ಪದಗಳನ್ನ ನಮ್ ಕುಂದಾಪುರ ಜನರಿಗೆ ಕೇಳ್ತಾ. ಸೊ ಇಲ್ಲಿ ನಮ್ ಜೊತೆಗೆ ಒಬ್ರಿದ್ರು ಸರ್, ನಿಮ್ ಹೆಸರು?
1: ಭಾಸ್ಕರ್.
0: ಭಾಸ್ಕರ್ ಸರ್, ನಿಮ್ಗೆ ಒಂದು ಎರಡು ಪದ ಕೇಂತತ್ತ, ನೀವು ಅದರದ್ದು ಅಂದ್ರೆ ಅರ್ಥವನ್ನ ಹೇಳ್ಬೇಕು. ಓಕೆ, ಸೊ ನಿಮ್ಮ ಮೊದಲನೇ ಪ್ರಶ್ನೆ ಅಂದ್ರೆ ಮೊದಲನೇ ಪದ ಉಪದ್ರ ಅಂದ್ರೆ ಎಂತ?
1: ಉಪದ್ರ ಕನ್ನಡದಲ್ಲಿ ಉಪದ್ರ.

0: ನುಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ವಿಶೇಷ ಅಜ್ಜಿ ಕತ್ತೆಯಲ್ಲಿ ನಾನು ಬಯಂದೆ, ಜೊತೆಗೆ ಒಳ್ಳೊಳ್ಳೆ ನೀತಿ ಕತ್ತಿ ಹೇಳುವಂತ ಮಕ್ಕಳನ್ನು ಕೂಡ ಕರ್ಕ ಬಯಂದೆ. ಹಾಗಾದ್ರೆ ಶುರು ಮಾಡುವಲ್ಲ ಅಜ್ಜಿ ಕತ್ತಿ ಕಾರ್ಯಕ್ರಮ. ಒಂದು ಒಳ್ಳೆ ಸ್ನೇಹಕ್ಕೆ ನಂಬಿಕೆನೆ ಅಡಿಪಾಯ, ನಿಜವಾದ ಸ್ನೇಹದಲ್ಲಿ ಮೋಸ ಮತ್ತೆ ಸ್ವಾರ್ಥ ಇರ್ಕಾಗ. ಈ ನಮ್ಮ ಅಜ್ಜಿ ಕತೆ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂತ ಪಂಚತಂತ್ರ ಕತೆ. ಈ ಕತೆ ಸ್ನೇಹ, ನಂಬಿಕೆ, ಬುದ್ಧಿವಂತಿಕೆ ಮತ್ತೆ ಸಮಯ ಪ್ರಜ್ಞೆಯ ಮಹತ್ವವನ್ನ ಮನಮುಟ್ಟುವಾಗಿ ಹೇಳಕ್ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆಯ ಮೇಘನ.
1: ನನ್ನ ಹೆಸರು ಮೇಘನ. ನನ್ನ ಶಾಲೆಯ ಹೆಸರು ಕೆಪಿಎಸ್ ಹೊಡೆದ ಹೋಬಳಿ ಕುಂದಾಪುರ. ನಾನು 4ನೇ ತರಗತಿಯಲ್ಲಿ ಓಡುತ್ತಿದ್ದೇನೆ. ನನ್ನ ಕತೆಗೆ ಹೆಸರು ಮಂಗ ಮತ್ತೆ ಮೊಸಳೆಯ ಕತೆ. ಒಂದು ಮರದಲ್ಲಿ ಒಂದು ಮಂಗ ಕುಳಿತಿತ್ತು, ಅದು ನೆರಳೆ ಹಣ್ಣು ತಿನ್ನುತ್ತಿತ್ತು. ಮೊಸಳೆ ಬಂದು ಮಂಗಣ್ಣ ಮಂಗಣ್ಣ ನನಗೆ ಒಂದು ನೆರಳೆ ಹಣ್ಣು ಕೊಡುತ್ತೀಯಾ? ತಕೋ ಗೆಳೆಯ, ಆಹಾ ಎಷ್ಟು ರುಚಿಕರವಾಗಿದೆ ಇದು, ನನ್ನ ಹೆಂಡತಿಗೆ ಒಂದು ಕೊಡುತ್ತೀಯಾ? ತಕೋ ಗೆಳೆಯ, ತಕೋ ನನ್ನ ಗೆಳೆಯ ಮಂಗಣ್ಣ ಕೊಟ್ಟಿದ, ಆಹಾ ಎಷ್ಟು ರುಚಿಕರವಾಗಿದೆ ಇದು, ಆ ದಿನ ತಿನ್ನೋ ಮಂಗನ ಹೃದಯ ಎಷ್ಟು ಚೆನ್ನಾಗಿರ್ಬೋದು, ಅದು ನನಗೆ ಬೇಕು, ತಂದು ಕೊಡುತ್ತೀಯ? ಆಯ್ತು ಮೊಸಳೆ ಮಂಗಣ್ಣ ಮಂಗಣ್ಣ ನನ್ನ ಮನೆಗೆ ಬರುತ್ತೀಯ? ಆಯ್ತು ಗೆಳೆಯ ಹೋಗೋಣ. ಮಂಗಣ್ಣ ಮಂಗಣ್ಣ ನನ್ನ ಹೆಣತಿದಿಂದ ಹೃದಯ ಬೇಕಂತಿದ್ದಲ್ಲ, ಅಯ್ಯೋ ಪೆದ್ದ ನನ್ನ ಹೃದಯವೇ ನನ್ನ ಹೃದಯ, ನಾನು ಮರದ ಮೇಲಿಟ್ಟು ಬಂದಿದ್ದೆ, ಮೊದಲೇ ಹೇಳಕ್ಕಾಗಲ್ವಾ? ಸರಿ ಆಯ್ತು ಪದದತ್ತ ಹೋಗೋಣ. ಅಯ್ಯೋ ಪೆದ್ದ ನನ್ನನ್ನು ನಂಬ್ಕೊಂಡು ನೀ ಬಂದಿಯಲ್ಲ, ತಕ್ಕ ಪಾಠ ಕಲಿಸಿದೆ ನೀನು. ಉಪಾಯ ಬಲ್ಲವನಿಗೆ ಅಪಾಯವೇ.
0: ನಮ್ಗೆ ಎಂತಾರು ಸಿಕ್ತಿರ್ಗತಿಗೆ ನಾವದನ್ನ ಸರಿ ಇಲ್ಲ ಅಂತತ್ತ, ಆದ್ರೆ ಅದ್ ನಿಜಕ್ಕೂ ಸರಿ ಇತ್ತ ಇಲ್ದ ಅಂತ ಗೊತ್ತಾಗ್ತದ ಅದ್ ನಮಗ್ ಸಿಕ್ಕ್ರ ಮೇಲೆ. ಇಂಥ ಒಂದು ಒಳ್ಳೆ ನೀತಿ ಇಪ್ಪು ಅಂತ ಕತಿ ನರಿ ಮತ್ತು ದ್ರಾಕ್ಷಿಯ ಕತಿ ಹೇಳಕ್ ಬರ್ತಾ ಇದ್ರೆ ಕೆಪಿಎಸ್ ಶಾಲೆಯ ಅಂಜನ್.
2: ನನ್ನ ಹೆಸರು ಅಂಜನ್. ನಮ್ಮ ಶಾಲೆಯ ಹೆಸರು ಪಿಎಂಸಿ ಕೆಪಿಎಸ್ ಒಡೆಯರ್ ಹುಬ್ಳಿ. ನಾನು 6ನೇ ತರಗತಿ ಓದ್ತಿದ್ದೇನೆ. ನನ್ನ ಕತೆ ಹೆಸರು ನರಿ ಮತ್ತು ದ್ರಾಕ್ಷಿ ಹಣ್ಣು. ಒಂದ್ ಕಾಡಲ್ಲಿ ಒಂದ್ ನರಿ ಇದ್ದಿತ್ತು. ಆ ನರಿಗೆ ಒಂದಿನ ದ್ರಾಕ್ಷಿ ಹಣ್ಣು ತಿನ್ಕೊಂಡಿ ಜೋರು ಆಸೆ ಇತ್ತು. ಅದಕ್ಕೆ ದ್ರಾಕ್ಷಿ ಹಣ್ಣು ಹುಡ್ಕೊಂತ ಹೋತಿರುತ್ತೆ. ಅಷ್ಟೊತ್ತಿಗೆ ಅದಕ್ಕೊಂದು ದ್ರಾಕ್ಷಿ ಹಣ್ಣಿಗೆ ಒಂದು ತೋರುತ್ತೆ. ಆ ದ್ರಾಕ್ಷಿ ಹಣ್ಣಿನ ತಿನ್ಕೊಂಡಳಿ ಅದು ಹಾರತ್ ಸುಮಾರು ಸಲ ಹಾರಿ ಹಾರಿ ಕಾಣ್ತತ್ತೆ. ಆದ್ರೆ ಅದಕ್ಕೆ ಸಿಕ್ಕುದೇ ಇಲ್ಲ. ಅದಕ್ಕೆ ಕಡಿ ಹೋತಿ ಬದಿಗೆ ಮನ್ಸಗೆ ಅಂದ್ಕೊಂತತ್ತು, ದ್ರಾಕ್ಷಿ ಹಣ್ಣು ಹುಳಿ ನಂಗೆ ಬೇಡ ಅಂತ ಮನ್ಸಗೆ ಅಂದ್ಕೊಂತ ಹೋಗ್ತದೆ. ಈ ಕತೆ ನೀತಿ ಏನಂದ್ರೆ ಅತಿ ಆಸೆ ಗತಿಗೇಳು.
0: ಹಂಚ್ಕಂ ತಿನ್ನೋ ಮನಸ್ಸಿರುವಲ್ಲಿ ಸ್ವರ್ಗ, ಸ್ವಾರ್ಥ ಮತ್ತು ಜಗಳ ಇರುವಲ್ಲಿ ನರಕ. ನಾವು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಪ್ರೀತಿ ಮತ್ತು ಸಹಕಾರದಿಂದ ಬದುಕಿದ್ರೆ ಅದೇ ಸ್ವರ್ಗ, ಸ್ವಾರ್ಥದಿಂದ ಜಗಳ ಮಾಡ್ತಾ ಬದುಕಿದ್ರೆ ಅದೇ ನರಕ. ಸ್ವರ್ಗ ನರಕ ಅನ್ನುವಂಥದ್ದು ಜಾಗದಿಂದ ಅಲ್ಲ, ಬದಲಾಗಿ ನಡವಳಿಕೆಯಿಂದ ನಿರ್ಧಾರವಾಗುತ್ತೆ ಅಂತ ಒಂದು ಚಂದದ ಕಥೆಯಿಂದ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಕೆಪಿಎಸ್ ಶಾಲೆ ಒಡೆಯರ್ ಹೋಬಳಿಯ ಆರ್ಯನ್, 6ನೇ ತರಗತಿ.
3: ನನ್ನ ಹೆಸರು ಆರ್ಯನ್. ನನ್ನ ಶಾಲೆ ಪಿಎಂಸಿ ಕೆಪಿಎಸ್ ಒಡೆ ಹೋಬಳಿ ಕುಂದಾಪುರ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವ ಕತೆ ಹೆಸರು ಸ್ವರ್ಗ ಮತ್ತು ನರಕ. ಒಂದು ಊರಲ್ಲಿ ಒಂದು ಅಜ್ಜಿ ತೀರ್ಕೊಂಡ್ಬಿಟ್ರ. ಆ ಅಜ್ಜಿ ಆತ್ಮ ಸೀದಾ ಯಮರಾಜನ ಹತ್ರ ಹೋಗುತ್ತ. ಯಮರಾಜ ಹೇಳ್ದ, ನೀನೆಲ್ಲ ಒಳ್ಳೆ ಕರ್ಮಗಳನ್ನು ಮಾಡಿದ್ಯಾ, ನಿನ್ನನ್ನು ನಾನು ಸ್ವರ್ಗಕ್ಕೆ ಕರ್ಕೊ ಹೋಗ್ತೆ ಬಾ ಅನ್ನೇಳಿ ಹೇಳ್ತಾನ. ಅಜ್ಜಿ ಹೇಳ್ತಾರ, ಆಮೇಲೆ ನಾನು ನನ್ನ ನರ್ಕಕ್ಕೆ ಕರ್ಕೋಗ, ನಾನು ನರ್ಕ ನೋಡ್ಕೊಂಡಿ ಹೇಳ್ತಾರ.

0: ಆಮೇಲೆ ಯಮರಾಜ ಸರಿ ನೀನನ್ನು ಫಸ್ಟ್ ನರ್ಕಕ್ಕೆ ಕರ್ಕೋತೆ ಆಮೇಲೆ ಸ್ವರ್ಗಕ್ಕೆ ಕರ್ಕೋತೆ ಅಂತ ಹೇಳ್ತಾವ. ಆಮೇಲೆ ಅಜ್ಜಿನ ಯಮರಾಜ ಸೀರೆ ನರ್ಕ ಕರ್ಕೋತಾವ. ಅಲ್ಲಿ ನರ್ಕದಲ್ಲೇ ಸುಂದರವಾದ ಪ್ರಕೃತಿ ಪರಿಸರ ಎಲ್ಲ ಸುಂದರವಾಗಿರತ್ತೆ. ಆದರೆ ಮ್ಯಾಲ ಅನ್ನ ಇರುತ್ತೆ, ಕೆಳಗೆ ಜನರೆಲ್ಲ ಕಿತ್ತಾಡ್ತಿರ್ತಾರೆ. ಅಜ್ಜಿ ಕೇಂದ್ರ ನೀವೆಂತ ಕಿಲ್ ಕಿತ್ತಾಡ್ತಿದ್ರಿ ಅಂತ ಕೇಂದ್ರ. ಆಮೇಲೆ ಅವ್ರು ಹೇಳ್ತಾರಮ್ದ ಇದು ಇಲ್ಲಿ ಏನು ಸರಿ ಇಲ್ಲ, ಇದು ನಮ್ಗೆ 15 ದಿವಸದಿಂದ ಅನ್ನ ಸಿಕ್ಕಲಿಲ್ಲ, ಇದು ನರ್ಕ ಇದ್ದಾನಳಿ ಹೇಳ್ತಾರ. ಆಮೇಲೆ ಸೀದಾ ಯಮರಾಜ ಅಜ್ಜಿನ ಸ್ವರ್ಗ ಕರ್ಕೋತಮ್ದ. ಸ್ವರ್ಗದಲ್ಲೂ ಸೇಮ್ ಅದೇ ಥರ ಇರತ್ತಮ್ದ. ಆದರೆ ಇಲ್ಲೇ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರು ಹತ್ತಿ ಅನ್ನ ತಗೊಂತಿದ್ರಮ್ದ, ಅನ್ನ ತಗೊಂಡು ಹಂಚ್ಕೊಂತಿದ್ರಮ್ದ. ಈ ಕಥೆಯ ನೀತಿ ನಮ್ಮ ಮನಸ್ಸು ಸ್ವರ್ಗವನ್ನು ಮಾಡಿಸುತ್ತದೆ, ನರ್ಕವನ್ನು ಮಾಡಿಸುತ್ತದೆ.
1: ನಮ್ಮಲ್ಲಿರೋದ್ರ ಬೆಲೆನ ಅರಿತುಕೊಂಡು ತೃಪ್ತಿಯಿಂದ ಬದುಕಬೇಕು. ಪರರದ್ದನ್ನ ನೋಡಿ ಆಸೆ ಪಡಬಾರ್ದು, ಅದರಿಂದ ದುಃಖನೇ ಜಾಸ್ತಿ. ದೇವ್ರು ಎಂತ ಕೊಟ್ಟಿರ್ತಾನೋ ಅದು ನಮಗೆ ಸರಿಯಾದದ್ದು, ಇದ್ದದ್ದು ಸಾಕು ಅಂತ ತೃಪ್ತಿ ಪಡೋದೇ ನಿಜವಾದ ಸಂತೋಷ. ಇಂಥದ್ದೇ ಒಂದು ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ KPS ಶಾಲೆಯ ಸನ್ನಿಧಿ 5ನೇ ತರಗತಿ.
2: ನನ್ನ ಹೆಸರು ಸನ್ನಿಧಿ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು PMC SK KPS ಪಡೆರ್ ಹೋಬಳಿ. ನಾನು ಹೇಳುತ್ತಿರುವ ಕಥೆಯ ಹೆಸರು ಜಾಲಿ ಮರದ ಕತೆ. ಒಂದು ಕಾಡಿನಲ್ಲಿ ಒಂದು ಜಾಲಿ ಮರವಿತ್ತು. ಆ ಜಾಲಿ ಮರದ ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗಿದ್ದವು. ಅದರಿಂದ ಅದರ ಸುತ್ತಮುತ್ತಲಿನ ಎಲ್ಲ ಮರಗಳು ಅದನ್ನು ಹೀಯಾಳಿಸುತ್ತಿದ್ದವು. ಇದರಿಂದ ಬೇಸರಗೊಂಡಿತ್ತು. ಆಗ ದೇವರು ಪ್ರತ್ಯಕ್ಷನಾದರು. ಏನಾಯಿತು, ಏಕೆ ಅಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳು ಚಿಕ್ಕ ಚಿಕ್ಕದಾಗಿವೆ ಎಂದು ನನ್ನ ಸುತ್ತಮುತ್ತಲಿನ ಎಲ್ಲ ಮರಗಳು ನನ್ನನ್ನು ಹೀಯಾಳಿಸುತ್ತಿವೆ. ಅದರಿಂದ ನೀನು ನನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡು. ಆಗ ದೇವರು ತಥಾಸ್ಮಿ ಎಂದು ಮಾಯವಾದರು. ಆಗ ಜಾಲಿ ಮರದ ಎಲೆಗಳೆಲ್ಲ ದೊಡ್ಡ ದೊಡ್ಡದಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಮೇಕೆ ಬಂದು ಆ ಎಲೆಗಳನ್ನೆಲ್ಲ ತಿಂದು ಹೋದವು. ಆಗ ಜಾಲಿ ಮರವು ಪುನಃ ಬೇಸರಗೊಂಡಿತು. ಆಗ ದೇವರು ಪುನಃ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಅಳುತ್ತಿರುವೆ ಎಂದು ಕೇಳಿತು. ಆಗ ಜಾಲಿ ಮರ ಹೇಳಿತು, ನನ್ನ ಎಲೆಗಳನ್ನು ಆಡುಗಳು ಬಂದು ತಿಂದು ಹೋದವು. ಅದರಿಂದ ನೀನು ನನಗೆ ಗಾಜಿನ ಎಲೆಗಳನ್ನು ಕರುಣಿಸು ದೇವ. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರದ ಎಲೆಗಳೆಲ್ಲ ಗಾಜಿನ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ಜೋರಾದ ಗಾಳಿ ಮಳೆಗೆ ಎಲೆಗಳು ಒಂದಕ್ಕೊಂದು ಬಡಿದು ಚೂರು ಚೂರಾದವು. ಆಗ ಮತ್ತೆ ಜಾಲಿ ಮರ ಮತ್ತೆ ಅಳಲು ಶುರು ಮಾಡಿತು. ಆಗ ದೇವರು ಮತ್ತೆ ಪ್ರತ್ಯಕ್ಷನಾದರು. ಮತ್ತೆ ಏಕೆ ಅಳುತ್ತಿರುವೆ ಕೇಳಿತು. ಆಗ ಹೇಳಿತು ಜಾಲಿ ಮರ, ನನ್ನ ಎಲೆಗಳು ಜೋರಾದ ಗಾಳಿ ಮಳೆಗೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ಚೂರು ಚೂರಾದವು. ಆದ್ದರಿಂದ ನೀನು ನನಗೆ ಚಿನ್ನದ ಎಲೆಗಳನ್ನು ಕರುಣಿಸು ದೇವ ಎಂದು ಬೇಡಿಕೊಂಡಿತು. ಆಗ ದೇವರು ತಥಾಸ್ತು ಎಂದು ಮಾಯವಾದನು. ಜಾಲಿ ಮರದ ಎಲೆಗಳೆಲ್ಲ ಚಿನ್ನದ ಎಲೆಗಳಾದವು. ಆಗ ಜಾಲಿ ಮರಕ್ಕೆ ತುಂಬ ಖುಷಿಯಾಯಿತು. ಆದರೆ ಒಂದು ದಿನ ರಾತ್ರಿ ಕಳ್ಳರು ಬಂದು ಆ ಎಲೆಗಳನ್ನೆಲ್ಲ ಕಿತ್ತುಕೊಂಡು ಹೋದರು. ಆಗ ಜಾಲಿ ಮರಕ್ಕೆ ತುಂಬ ಬೇಸರ ಆಯಿತು. ಮತ್ತೆ ದೇವರು ಪ್ರತ್ಯಕ್ಷನು, ಮತ್ತೆ ಏಕೆ ಹೇಳುತ್ತಿರುವೆ, ನಾನು ನಿನಗೆ ದೊಡ್ಡ ದೊಡ್ಡದಾದ ಎಲೆಗಳನ್ನು ಕೊಟ್ಟೆ, ಚಿನ್ನದ ಎಲೆಗಳನ್ನು ಕೊಟ್ಟೆ, ಗಾಜಿನ ಎಲೆಗಳನ್ನು ಕೊಟ್ಟೆ, ಮತ್ತೆ ಏಕೆ ಹೇಳುತ್ತಿರುವೆ ದೇವರೇ, ನನಗೆ ದೊಡ್ಡ ದೊಡ್ಡದಾದ ಎಲೆಗಳೂ ಬೇಡ, ಗಾಜಿನ ಎಲೆಗಳೂ ಬೇಡ, ನನಗೆ ಚಿನ್ನದ ಎಲೆಗಳು ಬೇಡ, ನನಗೆ ಮೊದಲಿನಂತೆ ಚಿಕ್ಕ ಚಿಕ್ಕ ಎಲೆಗಳನ್ನು ಕರುಣಿಸು ದೇವ, ನಿನಗೆ ಈಗಲಾದರೂ ಅರ್ಥವಾಯಿತಲ್ಲವೇ ಎಂದು ದೇವರು ತಥಾಸ್ತು ಎಂದು ಮಾಯವಾದನು. ಆಗ ಜಾಲಿ ಮರು ಸಂತೋಷದಿಂದ ಬಾಳಿತು. ಈ ಕಥೆಯ ನೀತಿ ಏನೆಂದರೆ ದುರಾಸೆಯೇ ದುಃಖಕ್ಕೆ ಮೂಲ.
1: ದೊಡ್ಡವ್ರ ಬೈದ್ರಗತಿಗೆ ಅವ್ರು ನಮಗೆ ಎಷ್ಟೊತ್ತಿಗೂ ಬೈತ್ರ, ಅವ್ರಿಗೆ ನಮ್ಮನ್ ಕಂಡ್ರಗತಿಗೆ ಆತಿಲ್ಲ ಅನ್ಸುತ್ತ. ಆದ್ರೆ ಅವ್ರು ಹೇಳೋದು ನಮ್ ಒಳ್ಳೇದಕ್ಕೆ ಅಂದ ನಾವ್ ಯಾವತ್ತೂ ಯೋಚನೆ ಮಾಡೋದಿಲ್ಲ. ದೊಡ್ಡವ್ರು ಹೇಳೋದನ್ನ ಕೇಳ್ಕ. ಹಿರಿಯರು ಕೆಲವೊಮ್ಮೆ ನಮ್ ಒಳಿತಿಗಾಗಿ ಎಚ್ಚರಿಕೆ ನೀಡ್ತಾರೆ. ಪ್ರತಿಯೊಂದ್ ಸಲಹೆನ ಕಣ್ಣು ಮುಚ್ಚಿ ಒಪ್ಪಿಕೊಳ್ಬೇಕಂತೇನಿಲ್ಲ. ಆದ್ರೆ ಅದನ್ನ ನಿರ್ಲಕ್ಷಿಸೋ ಮೊದಲು ಒಮ್ಮೆ ಯೋಚಿಸ್ಬೇಕು. ಈ ಕಥೆಯಲ್ಲಿ ಬರುವಂತಹ ಕತ್ತೆ ತರ ಹಠ ಹಿಡಿದ್ರೆ ಅದ್ರ ಪರಿಣಾಮ ನಮ್ಮದೇ ಆಗಿರುತ್ತೆ. ಈ ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ KPS ಶಾಲೆಯ ಶ್ರೇಯಸ್.
0: ನನ್ನ ಹೆಸರು ಶ್ರೇಯಸ್, ನಾನು PMC KPS ಒಡೆರೊಬ್ಬಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕತೆ ಅಗಸನ ಕತ್ತೆ. ಒಂದಾನೊಂದಿನಲ್ಲಿ ಒಬ್ಬ ಅಗಸನಿದ್ದ. ಅವನ ಬಳಿ ಒಂದು ಕತ್ತೆ ಇತ್ತು. ಅವನು ಕತ್ತೆಯ ಮೇಲೆ ಭಾರಿ ಹೊರೆ ಹೊರಿಸಿ ನದಿ ತೀರಕ್ಕೆ ಕರೆದೊಯ್ಯುತ್ತಿದ್ದ. ಸೂರ್ಯಾಸ್ತ್ರವಾದ ಮೇಲೆ ಒಗೆದ ಬಟ್ಟೆಗಳನ್ನು ಗಂಟು ಮೂಟೆ ಕಟ್ಟಿ ಕತ್ತೆಯನ್ನು ಹೊರಿಸಿ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ. ಇಷ್ಟೆಲ್ಲಾ ಕಷ್ಟಪಡುತ್ತಿರುವ ಕತ್ತೆಗೆ ಅಗಸನು ಒಳ್ಳೆ ಆಹಾರವನ್ನು ಹಾಕುತ್ತಿರಲಿಲ್ಲ. ಹೀಗಾಗಿ ಕತ್ತೆಯು ಸೊರಗಿತ್ತು. ಆದರೂ ಅಗಸನಿಗೆ ದಯ ಬರಲಿಲ್ಲ. ರಾತ್ರಿ ಹೊತ್ತು ಹತ್ತಿರದ ಹೊಲಗಳಲ್ಲಿ ಬಿಟ್ಟು ಏನಾದರೂ ಮೇದುಕೊಂಡು ಬರಲಿ ಎಂದು ಕತ್ತೆಯನ್ನು ಹೊರಗಟ್ಟುತ್ತಿದ್ದ. ಒಂದು ದಿನ ಕತ್ತೆಯು ಹೊಲಗಳಲ್ಲಿ ಮೇದು ಹಿಂತಿರುಗಿ ಬರುತ್ತಿರಬೇಕಾದರೆ ಬಂದು ನರಿ ಅಡ್ಡ ಬಂದಿತು. ಎರಡೂ ಗೆಳೆಯರಾದವು. ಪ್ರತಿನಿತ್ಯ ರಾತ್ರಿ ಎರಡೂ ಸೇರಿಸುತ್ತಾ ಆಡುತ್ತಿದ್ದವು. ಒಂದು ದಿನ ಎರಡು ಟೊಮ್ಯಾಟೋಗಳು ಚೆನ್ನಾಗಿ ಬೆಳೆದಿದ್ದ ಹೊಲಕ್ಕೆ ನುಗ್ಗಿದವು. ಎರಡು ಹೊಟ್ಟೆ ತುಂಬಾ ತಿಂದವು. ಸ್ವಲ್ಪ ಹೊತ್ತು ಮಾತನಾಡಿ ತಮ್ಮ ತಮ್ಮ ಮನೆಗಳಿಗೆ ಸೇರುತ್ತಿದ್ದವು. ಒಂದು ದಿನ ಕತ್ತೆಯು ಹೊಟ್ಟೆ ತುಂಬಾ ತಿಂದು ಅದಕ್ಕೆ ಒಂದು ಗಟ್ಟಿಯಾಗಿ ಹಾಡು ಹಾಡೋಣ ಎನಿಸಿತು. ತನ್ನ ಬಯಕೆಯನ್ನು ನರಿಗೆ ಹೇಳಿತು. ಆಗ ನರಿ, ಹಾಗೆಲ್ಲಾದರೂ ಹಾಡಿಬಿಟ್ಟೋ ಮಹಾರಾಯ, ಈ ಹೊಲದ ಮಾಲೀಕ ನಿನ್ನ ಸಂಗೀತವನ್ನು ಕೇಳಿಸಿಕೊಂಡನೋ, ದೊಣ್ಣೆ ತೆಗೆದುಕೊಂಡೇ ಬಂದೇ ಬಿಡುತ್ತಾನೆ ಎಂದುಕೊಂಡಿತು. ಆಗ ಅದು ಸರಿಯನ್ನ, ಆದರೆ ನಿನ್ನ ಧ್ವನಿ ಮಧುರಾಗಿಲ್ಲ ಎಂದು ಕತ್ತೆಯು ಹೇಳಿತು. ನರಿಯಣ್ಣ, ನಿನಗೆ ಸಂಗೀತ ಬಗ್ಗೆ ಅದೆಲ್ಲ ಹೇಗೆ ತಿಳಿದಿರುತ್ತದೆ? ಪಾಪ, ಅದು ನಿನಗೆ ಹೇಗೆ ತಿಳಿದಿರುತ್ತದೆ? ನೀನೇನು ಸಂಗೀತ ಕಚೇರಿಗಳು ಹೋಗಿರುವ್ಯಾ? ಇರಲಿ ಬಿಡು, ನಿನ್ನ ಮನೆಯಲ್ಲಿ ಅಂಥ ಸಂಗೀತಗಾರಿದ್ದಾರೋ? ನಾನಾದರೆ ಸಂಗೀತದಲ್ಲಿ ಹೆಸರಾಗಿರುವೆ. ನನ್ನ ಕಂಠ ತುಂಬಾ ಮಧುರ ಎಂದು ಕತ್ತೆಯು ಜಂಬ ಕೊಚ್ಚಿಕೊಂಡಿತು. ಇರಬಹುದು ಅಣ್ಣ, ನೀನಾದರೋ ಈಗ ಹಾಡಿದೆಯೋ ಬೇಡ ನೋಡು, ಏನಿನ ಫಜೀತಿ ರೈತನು ಬಂದು ಸಾಯುವರಿಗೆ ಬಡಿಯುತ್ತಾನೆ ಎಂದಿತು. ನೀನೊಬ್ಬ ಹೇಳಿ, ಆ ಮಾಲೀಕ ನಮ್ಮನ್ನು ಏನು ಮಾಡುತ್ತಾನೆ? ನನಗೆ ಹಾಡು ಹಾಡಬೇಕೆನಿಸುತ್ತಿದೆ ಎಂದಿತು ಕತ್ತೆ. ಆಗ ಕತ್ತೆಯು ಕಂಠವನ್ನು ಸರಿಮಡಿಸಿಕೊಂಡಿತು. ತಾಳೆಯೋ ಮಹಾರಾಯ, ನೀನು ಹಾಡಿಕೋ, ಮೊದಲು ನಾ ಈ ಹೊಲವನ್ನೇ ಬಿಟ್ಟು ಹೋಗುತ್ತೇನೆ, ನಿನಗಾಗಿ ಒಂದು ಮರದ ಕೆಳಗೆ ಕಾಯುತ್ತಿರುತ್ತೇನೆ ಎಂದು ಹೇಳಿದ ನರಿಯು ಅಲ್ಲಿಂದ ಓಟ ಕಿತ್ತಿತು. ನರಿಯು ಸ್ವಲ್ಪ ಹೊತ್ತಿನ ಮೇಲೆ ಬಂದಿತು. ಕತ್ತೆಯು ಗಟ್ಟಿಯಾಗಿ ಹಾಡಿತು. ಅರಚಾಟ ಕೇಳಿದ ರೈತರು ಗುಡಿಸಿಲಿಂದ ಎದ್ದು ಬಂದು ಅವರ ಕೈಯಲ್ಲಿ ಸರಿಯಾದ ದೊಣ್ಣೆಗಳಿದ್ದವು. ಕತ್ತೆಗೆ ಚೆನ್ನಾಗಿ ಬಾರಿಸಿದಲ್ಲದೆ ಬಂದು ಮರಕ್ಕೆ ಕಟ್ಟಿಹಾಕಿದರು. ಅದರ ಕತ್ತಿಗೆ ಮೇಲೆ ಭಾರವಾದ ವಸ್ತುವನ್ನು ಇಟ್ಟಿದರು. ಸ್ವಲ್ಪ ಹೊತ್ತಿನ ಮೇಲೆ ನರಿಯು ಬಂದಿತು. ಕತ್ತೆ ಸ್ಥಿತಿ ಕಂಡು, ಓಹೋ, ನಿನ್ನ ಹಾಡನ್ನು ಕೇಳಿ ರೈತರು ಒಳ್ಳೆ ಬಹುಮಾನವನ್ನೇ ಕೊಟ್ಟಿದ್ದಾರೆ. ಬೇಷ್ ಬೇಷ್, ನೀನು ಇಷ್ಟು ಚೆನ್ನಾಗಿ ಹಾಡುತ್ತೀಯ ಎಂದು ನನಗೆ ತಿಳಿದೇ ಇರಲಿಲ್ಲ ಎಂದು ನರಿಯು ಹಾಸ್ಯ ಮಾಡಿತು. ಕತ್ತೆ ತಗ್ಗಿಸಿದ ಕತ್ತನ್ನು ಮೇಲೆತ್ತಲಿಲ್ಲ. ನರಿಯಣ್ಣ, ನಿನ್ನ ಮಾತನ್ನು ಕೇಳದೆ ಹೋದೆ, ನನಗೆ ಸರಿಯಾದ ಪ್ರಶಸ್ತಿಯೇ ಸಿಕ್ಕಿತು. ಇನ್ನು ಮುಂದೆ ನಿನ್ನ ಸಲಹೆಯಂತೆ ನಡೆಯುತ್ತೇನೆ. ಈ ಕಥೆಯ ನೀತಿ ಏನಂದ್ರೆ, ಒಳ್ಳೆ ಸಲಹೆಯನ್ನು ಸಾಧಿಸಬೇಕು, ಅಲಕ್ಷ್ಯ ಮಾಡಬಾರದು. ಧನ್ಯವಾದಗಳು.
1: ಜೀವನದಲ್ಲಿ ಎಂಥದೇ ಕಷ್ಟ ಬಂದರೂ ಸುಳ್ಳು ಮತ್ತೆ ಮೋಸದ ಮೊರೆ ಹೋಗದೆ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ಬೇಕು. ಆಗ ಮಾತ್ರ ನಮಗೆ ಜಯ ಸಿಗೋದು. ಇಂಥದ್ದೇ ಒಂದು ಕಥೆನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಬಿ ಆರ್ ರಾವ್ ಹಿಂದೂ ಶಾಲೆಯ ದರ್ಶನ್.
3: ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಅಂದಿಕಿ. ನಾನು 4ನೇ ತರಗತಿ ಹೆಂಗ ಓದ್ತಿದ್ದೆ. ನಮ್ಮ ಶಾಲೆ ಬಿ ಆರ್ ರಾವ್ ಅವರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂದಿಕಿ. ಹಾಯ್, ನಾ ಈಗ ಒಂದು ಲೈಕ್ ಮಾಡಿ ಕತ್ತೆ ಹೇಳ್ತಿ ಕೇಂತ್ರಿ ಅಲ್ದ. ಒಂದು ಊರಂಗೆ ಒಂದ್ ದೊಡ್ಡ ರಾಜನ ಆಸ್ಥಾನ ಇತ್ತಂಬ್ರ. ಆ ಆಸ್ಥಾನಂಗೆ ಒಬ್ಬ ರಾಜ ಇದ್ದಂಬ್ರ. ಆ ರಾಜಂಗೆ 3 ಜನ ಮಂತ್ರಿಗಳಿದ್ರಂಬ್ರ. ಒಂದಿನ ರಾಜ ಮಂಡಿಯಂಗೆ ಒಂದ್ ಆಲೋಚನೆ ಬಂತಂಬ್ರ. ಈ 3 ಜನ ಮಂತ್ರಿಯಂಗೆ ಯಾರ್ ಒಳ್ಳೆಯವ್ರ, ಯಾರ್ ಕೆಟ್ಟವ್ರ, ಯಾರ್ ಕುತಂತ್ರಿಗಳ ಅಂತೇಳಿ ಹ್ಯಾಂಗ್ ತಿಳ್ಕೊಂಡ್ ಅಂತೇಳಿ ರಾಜನ ಮಂಡಿಯಂಗೆ ಆಲೋಚನೆ ಬಂತಂಬ್ರ. ಒಂದಿನ ರಾಜ 3 ಜನ ಮಂತ್ರಿಗಳನ್ನು ಆಸ್ಥಾನ ಕರೆಸಿ 3 ಜನಕ್ಕೂ ಒಂದೊಂದು ಚೀಲ ಕೊಟ್ಟು, ನೀವು 3 ಜನನ್ನು ಕಾಡಿ ಹೋಯಿ, ಅಲ್ಲಿ ಮರದಲ್ಲಿದ್ದ ಗಣಗಣ ಹಣ್ಣನ್ನೆಲ್ಲ ಕುಯ್ದ ಚೀಲ ತುಂಬಿಸ್ಕೋಬೇಕು ಅಂದೇಳಿ ಹೇಳ್ತಂಬ್ರ. ಕಡಿಕೆ ಆಯ್ತಂದಿಕ್ಕಿ 3 ಜನನು ಚೀಲ ತಗೊಂಡ್ ಕಾಡಿ ಹೋದ್ರಂಬ್ರ. ಮೊದಲನೇವನ ಪ್ರಾಮಾಣಿಕನಾಗಿ ನಿಯತ್ತಿನವನ ರಾಜ್ರ ಹೇಳ್ದಂಗೆ ಗಣಗಣ ಹಣ್ಣನ್ನೆಲ್ಲ ಚೀಲಕ್ ತುಂಬಿಸ್ಕೊಂಡ್ ಬತ್ತಂಬ್ರ. ಎರಡನೇವನ ತನ್ ಕುತಂತ್ರಿ ಬುದ್ಧಿಯಿಂದ ಮಂಡಿ ಓಡಿಸಿ ಈ ರಾಜ್ರೆಲ್ಲ ನನ್ ಚೀಲ ಬಿಚ್ಚಿಕಂತಂದಿಕ್ಕಿ ಮರದಲ್ಲಿದ್ದ ಕೊಳ್ಗಟ್ಟಿ ಹಣ್ಣಿನೆಲ್ಲ ಚೀಲ ದಡಿ ತುಂಬಿಸ್ಕೊಂಡ್ ಗಣಗಣ ಹಣ್ಣನ್ನೆಲ್ಲ ಚೀಲ ಮೇಲೆ ತುಂಬಿಸ್ಕೊಂಡ್ ಬತ್ತಂಬ್ರ. ಇನ್ ಮೂರನೇ ಅವನ ತನ್ ಸೋಮಾರಿ ಮತ್ತು ಕುತಂತ್ರಿ ಬುದ್ಧಿಯಿಂದ ಈ ರಾಜ್ರೆಲ್ಲ ಚೀಲ ಬಿಚ್ಚಿಕಂತ್ರ ಅಂದಿಕ್ಕಿ ಅಲ್ಲಿದ್ದ ಕಸ ಕಡ್ಡಿ ಮುಳ್ಗಳನ್ನೆಲ್ಲ ಚೀಲಕ್ ತುಂಬಿಸ್ಕೊಂಡ್ 3 ಜನನು ಚೀಲ ಹೊತ್ಕೊಂಡ ರಾಜನ ಆಸನಕ್ ಬಂದ ರಾಜನೆದ್ರ ಚೀಲ ಇಳ್ತ್ರಂಬ್ರ. ಈ ರಾಜ ಮೊದ್ಲೇ ಗೊತ್ತಿದ್ದ ಈ 3 ಜನ ಮಂತ್ರಿಗಳು ಕುತಂತ್ರಿಗಳಂದೇಳಿ. ಆಗಳಿಕೆ ರಾಜ ಸೇವಕರನ್ನು ಕರೆಸಿ ಈ 3 ಜನನು ಒಂದೊಂದು ಕೋಣೆ ಹಾಕಿ ಅವ್ರ ತನ್ ಚೀಲನ ಅವ್ರ ಸಂಗತ್ ಕೊಟ್ಟ ಅವರಿಗೆ ಉಂಬುಕೆ ತಿಂಬುಕೆ ಎಂತದ್ದು ಕೊಡ್ಬೇಡ ಅಂತ ಹೇಳ್ತ್ರಂಬ್ರ. ಅವ್ರ ತಂದ ಹಣ್ಣನ್ನೇ ತಿಂದ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳ್ತ್ರಂಬ್ರ. ಕಡಿಕೆ ಸೇವಕರು ಆಯ್ತಂದಿಕ್ಕಿ ಒಬ್ಬೊಬ್ರಿ ಒಂದೊಂದು ಕೋಣೆ ಹಾಕಿ ಅವ್ರ ತನ್ ಚೀಲನ ಅವ್ರ ಸಂಗತ್ ಕೊಟ್ಟ ಅವ್ರಿಗೆ ಉಂಬುಕೆ ತಿಂಬುಕೆ ಎಂತದ್ದು ಕೊಡುದಿಲ್ಲ ಅಂತ. ಮೊದಲನೇವನ ನಿಯತ್ತಿನವನ ಅವನ್ ತಂದ ಗಣಗಣ ಹಣ್ಣನ್ನೆಲ್ಲ ತಿಂದ ಹೊಟ್ಟೆ ತುಂಬಿಸ್ಕೊಂಡು ಗೊಟ್ ಮುಟ್ಟಾಗ ಹರ್ಬತ್ ನಮ್ರ. ಎರಡನೇ ಅವನ ತಂದ ಕೊಳ್ಗಟ್ಟಿ ಹಣ್ಣೇ ತಿಂದ ರೋಗ ಬಡ್ಕೊಂಡ ಹರ್ಬತ್ ನಮ್ರ. ಇನ್ ಮೂರನೇ ಅವನ ತಂದ ಕಸ ಕಡ್ಡಿ ಮುಳ್ಗನ್ ತಿಂಬುಕು ಆಯ್ದೆ ನೆಡುಕು ಆಯ್ದೆ ಅದನ್ ತಿಂಬುಕು ಆಯ್ದೆ ನಿತ್ರಾಣಕ್ ಬಿದ್ದು ಹರ್ಬತ್ತಂಬ್ರ. ಈ ಕತಿ ನೀತಿ ಅಂತಂದ್ರ ಮರ್ರೆ, ಒಳ್ಳಿ ಕೆಲ್ಸಕ್ ಒಳ್ಳಿ ಪ್ರತಿಫಲ, ಕೆಟ್ ಕೆಲ್ಸಕ್ ಕೆಟ್ ಪ್ರತಿಫಲ ಅಂದಿಕಿ. ಗೊತ್ತಾಯ್ತಲ್ದೆ? ಹಾಯ್ ಹಂಗ ನಾನ್ ಬತ್ ಯಾಕ? ನಮಸ್ಕಾರವೇ.
1: ಹೋಯ್, ನಮ್ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ದಾರನ್ನೆಲ್ಲ ಒಳ್ಳೆಯವರು ಅಂತ ಅನ್ಕಂಬಕಾಗ್ದೆ. ಎಂತಕ್ಕಂದ್ರೆ ಹೊಳಿತಿಪ್ಪದೆಲ್ಲ ಚಿನ್ನ ಅಲ್ಲ. ನಾನು ಇದನ್ನ ಎಂತ ಹೇಳ್ತಿದ್ದೆ ಅಂತ ಗೊತ್ತಾಯ್ಕರೆ, ನಮ್ ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಧನ್ಯ ಹೇಳು ಈ ಕತಿ ನಾ ಕೇಳ್ಕೊಬಪ್ಪ.
2: ಹಾಯ್ ಎಲ್ರಿಗೂ ನಮಸ್ಕಾರವೇ, ನನ್ನ ಹೆಸರು ಧನ್ಯ. ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ. ಇಗೋತ್ ನಾನು ನಿಮ್ಗೆ ಹೇಳು ಕತಿ ಹೆಸರು ಎಂತ ಗೊತ್ತಿದ್ದೆ? ಚಿನ್ನದೊಳಗಿ. ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ. ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಅವನ ಒಂದು ಊರಿಗೆ ಹೊಯ್ದ. ಅಲ್ಲೇ ಒಂದು ತೋಟದಲ್ಲಿ ಹೊಯ್ಪತ್ತಿಗೆ ಅವನಿಗೊಂದು ಪಳಪಳಾ ಅಂತ ಹೊಳಿಯುವ ಒಂದು ಚಿನ್ನದ ಅಡುಗೆ ಕಂಡ. ಆ ಅಡುಗೆ ಚಿನ್ನದ ಥರ ಹೊಳಿತಿರೋದ್ ಕಂಡ್ಕೊಂಡು ಯಾರಿಗೂ ಗೊತ್ತಿಲ್ಲ ಎತ್ಕೊಂಡು ಹೊಯ್ ತಕೊಂಡ. ದಾರಿಲಿ ಹೋಪತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡು ಕುಡಿತೆ. ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತ ಅನ್ಸ್ಕೊಂಡ. ಅದು ಹೊತ್ತಾಪತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡು ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ. ರಾತ್ರಿ ನೀರು ಜೋರವನಿ ನೀರುಗಡಿಕೆ ಆಯಿತು. ನೀರು ಕುಡುವಂತ ಹೋಪತಿಗೆ ಅಲ್ಲಿ ಅಳಗಿನೂ ಇರಲಿಲ್ಲ ನೀರು ಇರಲಿಲ್ಲ. ಕಾಂಬತಿ ಎಂತ ಇದ್ದಿತ್ತು ಗೊತ್ತೇ? ಬರೀ ಸುಣ್ಣದ ನೀರು, ಸುಣ್ಣದ್ದೇ ಸುಣ್ಣದ ನೀರು. ಅವನ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಂಡ. ಬೆಳಿಗ್ಗೆ ಆದ್ಮೇಲೆ ಊರಿಗೆ ಓಡಿ ಹೋದ. ಅಲ್ದು ಯಾಕೆ ಹಂಗಾಯ್ತು ಗೊತ್ತಿತ್ತೆ? ಅದು ಬರೀ ಸುಣ್ಣದ ಅಳಗಿ, ಅದ್ರ ಮೇಲೆ ಚಿನ್ನದ ತರ ಹೊಳಪ್ ಹಾಕಿದ್ರಷ್ಟೆ. ಈ ಕತಿ ನೀತಿ ಎಂತ ಗೊತ್ತಿತ್ತೆ? ಹಳಿ ತಿಪ್ಪುದೆಲ್ಲ ಚಿನ್ನು ಅಲ್ಲ, ಕಂಡಿದ್ದೆಲ್ಲ ನಿಜವೂ ಅಲ್ಲ. ಹೋತಾಕ ಗಂಟೆ ಆಯ್ತು, ನಾನು ಕತಿ ಮುಗಿತಿಲ್ಲಿಗೆ.
1: ಜೀವನದಲ್ಲಿ ನಮ್ಮ ಎದುರಿಗೆ ಬರೋ ಪ್ರತಿಯೊಂದು ಸಮಸ್ಯೆನೂ ಶಕ್ತಿಯಿಂದಲೇ ಪರಿಹರಿಸೋಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ತಾಳ್ಮೆ, ಬುದ್ಧಿವಂತಿಕೆ ಮತ್ತೆ ಸಮಯೋಚಿತ ನಿರ್ಧಾರಗಳು ನಮ್ ದೊಡ್ಡ ಶಕ್ತಿಯಾಗುತ್ತೆ. ಈ ಕತ್ತೆಯಲ್ಲಿ ಬಪ್ಪು ಕಾಗಿಯಂತೆ ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳದೆ ಯೋಚಿಸಿ ಹೆಜ್ಜೆ ಇಟ್ಟರೆ ಪರಿಹಾರ ದಾರಿ ಖಂಡಿತ ಸಿಗುತ್ತೆ. ಅಂಥದ್ದೇ ನೀತಿ ಇಪ್ಪು ಒಂದು ಕತ್ತಿನ ಹೇಳಲಿಕ್ಕೆ ಬರ್ತಾ ಇದ್ರು ಹಿಂದೂ ಶಾಲೆಯ 7ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಸಾಹಿತ್ಯ.
2: ಹಾಯ್ ಎಲ್ರಿಗೂ ನಮಸ್ಕಾರವೇ, ನನ್ನ ಹೆಸರು ಧನ್ಯ. ನಾನು ಹಿಂದೂ ಶಾಲೆಗೆ 7ನೇ ಕ್ಲಾಸಲ್ಲೇ ಓದ್ತಿದ್ನೆ. ಇಗೋತ್ ನಾನು ನಿಮ್ಗೆ ಹೇಳು ಕತೆ ಹೆಸರು ಎಂತ ಗೊತ್ತಿದ್ದೆ? ಚಿನ್ನದೊಳಗಿ. ಒಂದೂರಲ್ಲೇ ಒಬ್ಬ ವ್ಯಾಪಾರಿ ಇದ್ದ. ಅವನು ಬೇರೆ ಬೇರೆ ಊರಿಗೆಲ್ಲ ಹೊಯ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಅವನ ಒಂದು ಊರಿಗೆ ಹೊಯ್ದ. ಅಲ್ಲೇ ಒಂದು ತೋಟದಲ್ಲಿ ಹೊಯ್ಪತ್ತಿಗೆ ಅವನಿಗೊಂದು ಪಳಪಳಾ ಅಂತ ಹೊಳಿಯುವ ಒಂದು ಚಿನ್ನದ ಅಡುಗೆ ಕಂಡ. ಆ ಅಡುಗೆ ಚಿನ್ನದ ಥರ ಹೊಳಿತಿರೋದ್ ಕಂಡ್ಕೊಂಡು ಯಾರಿಗೂ ಗೊತ್ತಿಲ್ಲ ಎತ್ಕೊಂಡು ಹೊಯ್ ತಕೊಂಡ. ದಾರಿಲಿ ಹೋಪತ್ತಿಗೆ ಇದ್ರಲ್ಲಿ ರಾತ್ರಿ ನೀರು ತುಂಬಿಸ್ಕೊಂಡು ಕುಡಿತೆ. ಬೆಳಿಗ್ಗೆ ಅದು ಕೂಡಲೇ ಎತ್ಕೊಂಡು ಊರಿಗೆ ಓಡಿ ಹೋಯ್ತ ಅನ್ಸ್ಕೊಂಡ. ಅದು ಹೊತ್ತಾಪತಿಗೆ ಒಂದು ನದಿಯಿಂದ ನೀರು ತುಂಬಿಸ್ಕೊಂಡು ಗುಡ್ಸ್ಲಿಕ್ಕೆ ತಗೊಂಡು ಹೋಯ್ದ. ರಾತ್ರಿ ನೀರು ಜೋರವನಿ ನೀರುಗಡಿಕೆ ಆಯಿತು. ನೀರು ಕುಡುವಂತ ಹೋಪತಿಗೆ ಅಲ್ಲಿ ಅಳಗಿನೂ ಇರಲಿಲ್ಲ ನೀರು ಇರಲಿಲ್ಲ. ಕಾಂಬತಿ ಎಂತ ಇದ್ದಿತ್ತು ಗೊತ್ತೇ? ಬರೀ ಸುಣ್ಣದ ನೀರು, ಸುಣ್ಣದ್ದೇ ಸುಣ್ಣದ ನೀರು. ಅವನ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಂಡ. ಬೆಳಿಗ್ಗೆ ಆದ್ಮೇಲೆ ಊರಿಗೆ ಓಡಿ ಹೋದ. ಅಲ್ದು ಯಾಕೆ ಹಂಗಾಯ್ತು ಗೊತ್ತಿತ್ತೆ? ಅದು ಬರೀ ಸುಣ್ಣದ ಅಳಗಿ, ಅದ್ರ ಮೇಲೆ ಚಿನ್ನದ ಥರ ಹೊಳಪ್ ಹಾಕಿದ್ರಷ್ಟೆ. ಈ ಕತಿ ನೀತಿ ಎಂತ ಗೊತ್ತಿತ್ತೆ? ಹಳಿ ತಿಪ್ಪುದೆಲ್ಲ ಚಿನ್ನು ಅಲ್ಲ, ಕಂಡಿದ್ದೆಲ್ಲ ನಿಜವೂ ಅಲ್ಲ. ಹೋತಾಕ ಗಂಟೆ ಆಯ್ತು, ನಾನು ಕತಿ ಮುಗಿತಿಲ್ಲಿಗೆ.
1: ಹೋಯ್ ನಮ್ ಜೀವನದಂಗೆ ಒಂದ್ಸತಿ ಯಾರೋ ಇನ್ನೊಬ್ರ ಹತ್ರ ಸಹಾಯ ಪಡ್ಕೊಂಡಿರುತ್ತ, ಹೌದಲ್ದ? ಆರೆ ಒಂದ್ ವಿಷಯ ಮರ್ರೆ, ನಮ್ಗ್ ಉಪಕಾರ ಮಾಡಿದವರಿಗೆ ಯಾವತ್ತೂ ಅಪಕಾರ ಮಾಡೋಕ್ಕಾಗ ಕಾಣಿ. ಇಂಥದ್ದೇ ಒಂದ್ ನೀತಿ ಮಾತು ಇಪ್ಪು ಅಂತ ಕಾಗಕ್ಕ ಗುಬ್ಬಕ್ಕ ಕತಿ ಹೇಳುಕೀಗ ನಮ್ ಜೊತೆ ಇದ್ರೆ ಹಿಂದೂ ಶಾಲೆಯ 6ನೇ ತರಗತಿಯ ಸಾಯಿ ಪ್ರೀತಂ. ಬನ್ನಿ ಒಂದ್ ಒಳ್ಳೆ ಕತೆ ಕೇಳ್ಕೊಬಪ್ಪ.
4: ಹಾಯ್ ನಮಸ್ಕಾರ, ನಾನು 6ನೇ ಕ್ಲಾಸ್ ಓದ್ತಿದ್ದೆ. ನನ್ನ ಹೆಸರು ಸಾಯಿ ಪ್ರೀತಮ್ ಅಂದೇಳಿ. BRR ಶಾಲೆಗೆ ಓದ್ತಾ ಇದ್ನೆ. ನಾನು ನನ್ನ ಅಜ್ಜಿ ಹೇಳ್ಕೊಟ್ಟದ್ದು ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತೀನಿ. ಒಂದ್ ಕಾಡಂಗೆ ದೊಡ್ಡ ಮರು ಇತ್ತೆ. ಆ ಮರದ ಮೇಲೆ ಗೂಬಕ್ಕ ಗೂಡ್ ಕಟ್ಕೊಂಡಿದ್ದಾಳ. ಒಂದಿನ ಜೋರ್ ಭರ್ ಗುಟ್ಕೊಂಡು ಮಳಿ ಬಂತು. ಅಷ್ಟೊತ್ತಿಗೆ ಕಾಗಕ್ಕ ಗಡ್ಗಡ ನಡ್ಗತಾ ಅಲ್ಲಿಗ್ ಬಂದಾಳ. ಗುಬ್ಬಕ್ಕ ಗುಬ್ಬಕ್ಕ, ನಿನ್ ಗೂಡ್ನಾಗ ನಂಗೊಂಚೂರು ಜಾಗ ಕೊಡ್ತೀಯಾ ಅಂತ ಕೇಳ್ತಾಳ. ಆಗ ಗುಬ್ಬಕ್ಕ, ಇಲ್ಲ ಮಾರೈತಿ, ನಂಗೆ ನನ್ ಮಕ್ಕಳ ಮರಿಗೆ ಕೂಕಂಬುಕ್ ಜಾಗ ಇಲ್ಲ, ಇನ್ನಿಂಗೆ ಹಂಗ್ ಕೊಡುದು ಅಂತ ಹೇಳ್ತಾಳ. ಆಗ ಕಾಗಕ್ಕ, ಮಕ್ಕಳ ಮರಿ ಇದ್ವಾ, ಇರ್ಲಿ ಮಾರೈತಿ, ನಂಗೊಂಚೂರ್ ಬದಿಯಾಗ ಜಾಗ ಕೊಡುವಲೆ, ಬೆಳಗಾರ ಕೂಡ್ಲೇ ನಾ ಎದ್ದು ಹೋತಿ ಅಂದೇಳಿ ಅಂದೇಳಿ ಗಡ್ಗಡ ನಡ್ಗತಾಳ. ಗುಬ್ಬಕ್ಕಂಗ್ ಪಾಪ ತೋರಿ ಹಂಗಾರ ಬಾ ಒಳಗೆ ಅಂತಾಳ. ಎಲ್ರೂ ಮನ್ಕಂತ್ರ. ರಾತ್ರಿ ಕಾಗಕ್ಕ ಗುಬ್ಬಕ್ಕನ ಒಂದೊಂದೇ ಮರಿಯನ್ನ ಕಟುಂ ಕುಟುಂ ಕಟುಂ ಕುಟುಂ ಅಂದೇಳಿ ತಿಂತಾಳ. ಅಷ್ಟೊತ್ತಿಗೆ ಗುಬ್ಬಕ್ಕ, ಎಂತ ತಿಂತಿ ಅಂತ ಕೇಳ್ತಾಳ. ಆಗ ಕಾಗಕ್ಕ, ಎಂತ ಇಲ್ಲ ಮಾರೈತಿ, ಮಾಯಿ ಕೊಟ್ಟದ್ ಬುಗ್ರಿ ಬೀಜ ಅಂತೇಳಿ ಮನಿಕಣ. ಗುಬ್ಬಕ್ಕ ಸುಮ್ಮನೆ ಮನ್ಕಂತ್ಲ. ಇಡೀ ರಾತ್ರಿ ಕೂಕಂಡು ಕಾಗಕ್ಕ ಕಟುಂ ಕುಟುಂ ಕಟುಂ ಕುಟುಂ ಅಂದೇಳಿ ಗುಬ್ಬಕ್ಕಂದ್ ಎಲ್ಲ ಮರಿಯನ್ನ ಖಾಲಿ ಮಾಡಿ ಬಿಡತ್. ಬೆಳಗಾಪತಿಗೆ ಎದ್ ಕಂಡ್ರೆ ಅತ್ತ ಕಾಗಕ್ಕನು ಮಾಯ, ಇತ್ತು ಗುಬ್ಬಕ್ಕನ ಮರಿಗಳು ಮಾಯ. ಗುಬ್ಬಕ್ಕಂಗ್ ಬಾಳ ಬೇಜಾರತ್. ಕಾಗಕ್ಕ, ಮಾಡಿಸ್ತೇನಿಂಗೆ, ನನ್ ಮಕ್ಕಳ ಮರಿಯನ್ನೆಲ್ಲ ತಿಂದಾಗ್ದಲ್ಲ ಅಂದೇಳಿ ಒಂದಿನ ಗುಬ್ಬಕ್ಕ ಕಾಗಕ್ಕನ. ಆ ಕಾಗಕ್ಕ, ಕಾಗಕ್ಕ ಆಸಾಡಿ ಹಬ್ಬ ಬಂತ, ಉಂಬುಕ್ ಬರ್ಕ ಅಂತ ಕೇಳ್ತಾಳ. ಕಾಗಕ್ಕ, ಅಕ್ಕ ಅಕ್ಕ ಬತ್ತಿ ಅಂತ ಹೇಳ್ತಾಳ. ಗುಬ್ಬಕ್ಕ ಖಾರದ ಅಡ್ಗೆ ಮಾಡಿ ಬಳಸ್ತಾಳ. ಕಾಗಕ್ಕ ಖುಷಿ ಹಂಗ ತಿಂತಾಳ. ತಿಂದ ಅಯ್ಯಯ್ಯೋ ಖಾರ ಖಾರ, ನೀರ್ ತಂದ್ ಕೊಡ್ಬಾರೆ ಗುಬ್ಬಕ್ಕ, ತಡ್ಕಂಬು ಕಾತಿಲ್ಯೇ ಅಂತ ಕೂಗ್ತಾಳ. ಮಾಡಿಸ್ತೇನೆ ಹಿಂಗೆ, ನನ್ ಮಕ್ಕಳ ಮರಿಯನ್ನೆಲ್ಲ ತಿಂದಾಗದೆ ಅಲ್ಲ ಅಂದೇಳಿ ಬಿಸಿ ನೀರು ಕಾಸಿ ಅದ್ರಂಗ ಕಾಸದ್ ಕಬ್ಬಣದ ಗೋಲಿ ಹಾಕಿ ಕಾಗಕ್ಕನ್ ಬಾಯೊಳಗ್ ಸುಡ್ದು ಬಿಡ್ತಾಳ. ಅಷ್ಟೊತ್ತಿಗೆ ಕಾಗಕ್ಕ ಗಂಟ್ಲು ಸುಟ್ಕೊಂಡು ಸತ್ಯ ಹೊತ್ತು. ಕೇಂದ್ರಿಯ ಉಪಕಾರ ಮಾಡ್ದವರಿಗೆ ಅಪಕಾರು ಮಾಡುಕಾಗ, ದುರಾಸೆಯೂ ಮಾಡುಕಾಗ. ಇಷ್ಟ ಸುಮ್ಮನೆ ಕೂಕೊಂಡು ನನ್ ಕತಿ ಕೇಂದ್ರಿ ಅಲ್ಲ, ನಿಮ್ಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ, ನಾ ಬತ್ತಿ. ಆಗ್ದಾ, ನಮಸ್ಕಾರ.
1: ಜನ್ರೆ, ನಿಮ್ಗೆ ಎಂಥರು ಕಷ್ಟ ಇತ್ತಾ, ಇದ್ರೆ ಒಂಚೂರು ತಲೆ ಓಡಿಸಿ. ಎಂತಕ್ಕಂದ್ರೆ ನೀವ್ ಆ ಕಷ್ಟದಿಂದ ಹೊರಗ್ ಬರ್ಕಂದ್ರೆ ಸ್ವಲ್ಪ ತಲೆ ಓಡಿಸ್ಕ. ಜೀವನದಲ್ಲಿ ಕೆಲವೊಮ್ಮೆ ನಮ್ ಮುಂದೆ ನಮ್ ಶಕ್ತಿಗಿಂತ ದೊಡ್ಡ ಸಮಸ್ಯೆ ಎದುರಾತು. ಅಂತ ಸಂದರ್ಭದಲ್ಲಿ ಭಯ ಪಡ್ದೆ ಶಾಂತವಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಂಡ್ಕ. ಅಪಾಯ ಎಷ್ಟೇ ದೊಡ್ಡದಾಗಿದ್ರು ಧೈರ್ಯ ಮತ್ತೆ ಬುದ್ಧಿವಂತಿಕೆ ಇದ್ರೆ ಅದರಿಂದ ಹೊರಬರೋ ದಾರಿ ಖಂಡಿತ ಸಿಗ್ತದೆ. ನಾ ಹೇಳುದ್ ನಿಜಾನ ಅಲ್ದ ಅಂತ ಗೊತ್ತಾಯ್ಕರೆ ನೀವೀಗ ನಮ್ ಹಿಂದೂ ಶಾಲೆಯ 3ನೇ ತರಗತಿಯಲ್ಲಿ ಓದ್ತಾ ಇಪ್ಪು ಶಿವಾನಿ ಹೇಳು ಕತಿ ಕೇಳ್ಕ ಬನ್ನಿ.
5: ಹಾಯ್, ನಮಸ್ಕಾರ, ನಾನು ಶಿವಾನಿ. ನಾನು BR ಶಾಲೆಯಾಗ 3ನೇ ತರಗತಿಯಲ್ಲಿ ಓದ್ತಿದ್ದೆ. ಈ ಕತೆ ಹೆಸರಂತ ಗೊತ್ತಿತ್ತೆ? ಹಾಯ್ ಕುಂಬಳಕಾಯಿ, ಮುಂದುಕೊಪ್ಪ ಅಂದೇಳಿ ಈ ಕತೆ ಹೆಸರು. ನಾ ಈಗ ಕತೆ ಹೇಳ್ತೀಯಕ್ಕ. ಒಂದ್ ಊರಾಗ ಒಂದ್ ಅಜ್ಜಿ ಇತ್ತಂಬ್ರ. ಆ ಅಜ್ಜಿ ತನ್ನ ಮಗಳ ಮನೆಗೆ ಹೋಯ್ಕಂದೇಳಿ ಜೋರ್ ಆಶೆ ಆಯ್ತಂಬ್ರ. ಆ ಅಜ್ಜಿ ಬರೀ ಬಡ್ಕಟ್ಟಿಗಿತ್ತಂಬ್ರ. ಆ ಅಜ್ಜಿ ಹೆಂಗಾರು ಮಾಡಿ ನನ್ ಮಗಳ ಮನೆಗೆ ಹೋಯ್ಕಲ್ಲ ಅಂದೇಳಿ ಹೊರಟೆ ಬಿಟ್ಲಂಬ್ರ. ದಾರ್ಯಾಗ ಹೋತಿ ಪತಿಗೆ ಕರಡಿ ಸಿಕ್ತಂಬ್ರ. ಹಾಯ್ ಅಜ್ಜಿ, ನಂಗೆ ಜೋರ್ ಹಶ್ವಾತಿತ್ತ, ನಾನೀಗ ತಿಂತ್ಯಾಕ ಅಂದೇಳಿ ಹೇಳ್ಲಂಬ್ರ. ಅದು ಕಜ್ಜಿ, ಹಾಯ್ ಇಲ್ಲಿ ಕೇಳ್ ಕರಡಿ, ನಾನೀಗ ಬರೀ ಬಡ್ಕಟ್ಟಿಗಿದ್ದೆ, ನಾನು ಮಗಳ ಮನೆಗೆ ಹೋಯ್ ಸಮ ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಯ್ಕೊಂಡು ಲಾಯ್ ಕುಂಡ್ಕೊಂಡು ದಪ್ಪ ಆಯಿ ಬತ್ತಿ, ಆಗ್ಬೇಕಾರ ನಾನು ತಿನ್ನಂದ್ ಹೇಳಿ ಹೇಳ್ಲಂಬ್ರ. ಕರಡಿ, ಹಾ ಸರಿ ಹೋಯ್ ಬಾ ಅಂದೇಳಿ ಹೇಳ್ದಂಬ್ರ. ಕರಡಿ ಹೋಯ್ತಂಬ್ರ. ಅಜ್ಜಿ ಅಂತೂ ಇಂತೂ ಹೋಯ್ ತನ್ ಮಗಳ ಮನೆಗೆ ಸೇರ್ಕೊಂಡ್ಲಂಬ್ರ. ಒಂದ್ ತಿಂಗಳಲ್ಲೇ ಉಳ್ಕೊಂಡು ಲಾಯ್ಕು ಕುಚ್ಚಕ್ಕಿಯನ್ನು ಮೀನ್ ಪದಾರ್ಥ ಹಾಕೊಂಡು ಸಮ ಉಂಡ್ಕೊಂಡು ಲಾಯ್ಕು ದಪ್ಪ ಆದ್ಲಂಬ್ರ. ಕೊನೆಗೂ ಒಂದಿ ನಮ್ಮ ಮನೆಗೆ ಹೋಗು ತೀರ್ಮಾನ ಮಾಡ್ದ್ಲಂಬ್ರ. ಮಗ ನಮ್ಮ ಮನೆಗೆ ಹೋತಿಯಕ್ಕ, ದಾರ್ಯಾಗ ಹೋತಿ ಪತಿಗೆ ಒಂದ್ ಪ್ರಾಣಿ ಬಂದು ನಾನು ತಿಂತಿ ಅಂತ ಹೇಳುತ್ತೆ, ಎಂತ ಮಾಡುದೆ ಮಾರೈತಿ ಅಂದೇಳಿ ಕೇಳ್ದ್ಲಂಬ್ರ. ಅದಕ್ಕೆ ಮಗಳು ಒಂದು ಉಪಾಯ ಮಾಡಿ ದೊಡ್ಡ ಕಿಬ್ಬದ ಕುಂಬಳಕಾಯಿ ತಂದು ಅದ್ರೊಳಗೆ ಕೂದೆಲ್ಲ ತೆಗ್ದು ಎರಡು ಒಟ್ಟಿ ಮಾಡಿ, ಅಮ್ಮ ಇದ್ರೊಳಗೆ ಹೋಯ್ ಕೂತ್ಕೊ ಮತ್ತೆ ಮಂತ್ರ ಹೇಳಿ, ಹೋಯ್ ಕುಂಬಳಕಾಯಿ ಮುಂದುಕೊಪ್ಪ ಮುಂದುಕೊಪ್ಪ ಅಂದೇಳಿ ಕೊಟ್ಲಂಬ್ರ. ಮಂತ್ರ ಹೇಳಿದ ಪೆಟ್ಟಿಗೆ ಕುಂಬಳಕಾಯಿ ಗಡ ಗಡ ಗಡ ಅಂತ ಉರ್ಲುಕೊಂಡು ಮುಂದೋಯ್ತಂಬ್ರ. ದಾರ್ಯಾಗ ಹೋತಿ ಪತಿಗೆ ಅದೇ ಕರಡಿ ಸಿಕ್ತಂಬ್ರ. ಹೋಯ್ ಒಳಗೆ ಯಾರಿಪ್ಪುದೆ? ಆ ಅಜ್ಜಿ ಅಲ್ದಲ್ಲ ಅಂದೇಳಿ ಕೇಳ್ದಂಬ್ರ. ಅಜ್ಜಿ, ಹೋಯ್ ಕುಂಬಳಕಾಯಿ ಮುಂದುಕೊಪ್ಪ ಮುಂದುಕೊಪ್ಪ ಅಂದೇಳಿ ಮಂತ್ರ ಹೇಳ್ದಂಬ್ರ. ಎಬ್ಬೆ ಇದ್ರೊಳಗೆ ಯಾವ್ದೋ ಭೂತ ಇಪ್ಪುದೆ ಅಂದೇಳಿ ಕರಡಿ ಓಡಿ ಹೋಯ್ತಂಬ್ರ. ಅಂತೂ ಇಂತೂ ಅಜ್ಜಿ ಊರ್ ಸೇರ್ಕೊಂಡ್ಲಂಬ್ರ. ಈ ಕತಿ ನೀತಿ ಅಂತ ಗೊತ್ತಿತ್ತೇ? ಚೂರ್ ಮಂಡಿ ಹೋದ್ರೆ ಎಂತ ಕಷ್ಟ ಕಾಲದಾಗೂ ಪಾರಾಗುಕ್ಕತ್ತ. ಹೆಂಗಿತ್ ಕತ್ತಿ? ಲೈಕ್ ಇತ್ತ ಬತ್ತಿಯಾಕ? ನಮಸ್ಕಾರ.
1: ಮನೆಯಲ್ಲೊಬ್ರು ಹಿರಿಯರು ಇರ್ಕಂತ ಅಂತ ಎಂತಕ್ಕೆ ಅಂದ್ರೆ ನಾವ್ ಮಾಡೋ ತಪ್ಪು ಒಪ್ಪುಗಳನ್ನ ಸರಿ ಮಾಡಿ ನಮ್ಗ್ ಸರಿ ದಾರಿಯಲ್ಲಿ ನೆಡುಕ್ ಹೇಳಿ ಕೊಡ್ತಾರೆ. ಇಂತ ಹಿರಿಯರು ನಮ್ ಜೊತೆ ಹೆಚ್ಚಿನ ಕಾಲ ಇರ್ಕಂದ್ರೆ ನಾವ್ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಕಾಣ್ಕೊಂತ. ಇಂಥದ್ದೇ ಒಂದು ಒಳ್ಳೆ ನೀತಿಪ್ಪು ಅಂತ ಕತ್ತಿನ ಹೇಳುಕೀಗ ನಮ್ ಜೊತೆ ಇದ್ರೆ ಹಿಂದೂ ಶಾಲೆಯ 6ನೇ ತರಗತಿಯಲ್ಲಿ ಓದ್ತಾ ಇಪ್ಪ ವೈಭವ್ ಅವ್ರು. ಬನ್ನಿ ಅವ್ರ ಕತ್ತಿನ ಕೇಂಬಾಲ.
6: ಹೋಯ್ ಎಲ್ಲರಿ ನಮಸ್ಕಾರ ಮಾರ್ರೆ. ನಾನು ಕುಂದಾಪುರದಾಗೆ ಬಿಆರ್ ಶಾಲೆ ಓದ್ತಿದ್ದೆ. ನಾನು 6ನೇ ಕ್ಲಾಸಿಗೆ ಓದ್ತಿದ್ದೆ. ನನ್ನ ಹೆಸರು ವೈಭವ್ ಅಂದಿಕ್ಕೆ. ನಾನು ರಾಮ ಮತ್ತೆ ಅವನ ಅಬ್ಬಿ ಕತೆ ಹೇಳ್ತೆ ಕಾಣಿ. ಒಂದಿನ ಒಂದ್ ಊರಾಗೆ ರಾಮ ಮತ್ತ ಅವನ ಅಬ್ಬಿ ಇತ್ತಮ್. ಅವನ ಅಬ್ಬಿ ಹುಷಾರಿಲ್ಲ ಅಂದ್ರೆ ಅವನ ಅಬ್ಬಿ ಹುಷಾರಿಲ್ಲ ಅಂದಿಕ್ಕೆ ರಾಮ ನಂಗೆ ಅಬ್ಬಿ ಕೆಲಸ ಮಾಡುಕತ್ತಿಲ್ಲ. ಒಂದ್ ಬರಿ ಮನೇನು ಕಣ್ಕೊಂಡ್ ಒಂದ್ ಬರಿ ಅಬ್ಬಿನ ಕೆಲಸ ಮಾಡ. ಅದಕ್ಕೆ ಪೊನ್ನ ಒಂಬನ್ನ ಒಂದಿನ ಹಾಯ್ಕೊಂಡೆ ಕೆಲ್ಸಕ್ಕೆ. ಕೆಲ್ಸಕ್ಕೆ ಹಾಯ್ಕೊಂಡ ಪೊನ್ನ ಒಂದಿನ ಕೆಲಸ ಮಾಡ್ದ. ಎರಡ್ ದಿನ ಕೆಲಸ ಮಾಡ್ದ. ಕಡಿ ಮೂರನೇ ದಿನ ಯಾರೀ ಹಳಿ ಅಜ್ಜಿ ಕೆಲಸ ಮಾಡ್ತ? ನಂಗೆ ಹಳಿ ಅಜ್ಜಿ ಕೆಲಸ ಮಾಡುಕಾತಿಲ್ಲ ಅಂದೇಳಿ ಓಡಿ ಮನೆ ಹೋದ. ಆಮೇಲೆ ಅದೊಂದ್ ಇತ್ತಲ್ಲ ಹಳಿಯರು ಹೇಳ್ತಾರಲ್ಲ, ಎತ್ತೆ ತೆಲಿಯೋತೆ ಹುಡುಕೋತೆ ಹುಡುಕೋತೆ ಅಂದ್ರೆ ಕಡಿ ಕೆಲ್ಸಕ್ ಬಂದ್ರೆ ಕೆಲ್ಸ ಇಪ್ಪುದಿಲ್ಲ ಓಡಿ ಹೋದ. ಇದೇ ಕಾಣಿ ಹಳಿಯರಿ ನಾವು ಮಾಡುದು. ಹಾಯ್ ಒಂದಿನ ಮಾಡಿ ನಂಗೆ ಈ ಹಳಿಯರ್ ಅಜ್ಜಿ ಯಾರು ಕೆಲಸ ಮಾಡ್ತಾರ ಹೇಳಿ ಅನ್ಸುತ್ತೆ ಕಾಣಿ. ಆರ ಮಕ್ಕಳೆಲ್ಲ ನಾ ಅಜ್ಜಿ ಕಣ್ಕಂತೆ, ನಂಗ್ ಅಡಿಲ್ಲ ಅಜ್ಜಿನ ಕಣ್ಕಂತೆ ಅಂತ ಹೇಳ್ತಾರೆ ಕಾಣಿ. ಇದೆ ಅದಕ್ಕೆ ಈ ಕತಿ ನೀತಿ ಅಂತಂದ್ರೆ ನಮ್ಮನ್ ಸಾಕಿ ಬೆಳೆಸಿದ ಅಬ್ಬಿ ಅಪ್ಪನಿಗೆ ಎಲ್ಲರಿಗೂ ಲೈಕ್ ಮಾಡಿ ಕಣ್ಕಂಡ್ ಬತ್ತಿಯಕ್ಕ ನಮಸ್ತೆ.
1: ಹಿಂಗೆ ನಮ್ಮ ಹಿಂದಿ ನೀತಿ ಕತೆಗಳ ನಿಮಗೆ ಒಂದೊಂದು ಸುಂದರವಾದ ಪಾಠ ಕಲಿಸಿತ್ತಂತ ಅನ್ಕಂತಿ. ಕತೆಗಳು ಮುಗಿದ್ರು ಅವು ಹೇಳೋ ನೀತಿ ನಮ್ಮ ಜೀವನದಲ್ಲಿ ಸದಾ ಉಳಿತು ಎಂಬ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಏನ್ ತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ. ಧನ್ಯವಾದ.

0: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂಗವಾಗಿ ಪಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಎರಡು ಪದ ಹೆಕ್ಕಬೈಂತ. ಮೇಡಮ್, ನಿಮ್ಮ ಹೆಸರು?
3: ಅಶ್ವಿನಿ.
2: ಅಶ್ವಿನಿ ಅವರೇ, ಅಡುಗೆ ನಿಧಾನ ಅಂದ್ರೆ ಅಂತ ಹೇಳ್ತಾರಲ್ಲ, ಅವಳಿಗೆ ಅಡುಗು ನಿಧಾನ ಇಲ್ಲ ಅಂತ ಹೇಳ್ತಾರಲ್ಲ, ಕಡ್ಬಿಡಿ ಜಾಸ್ತಿ ಎಂಬ ಹೆಂಗಂತ್ರ ಮತ್ತೊಂದ್ ಎಂತ ಅಂದ್ರೆ ಅರ್ಲಿಕ್ಕೆ ಅಂದ್ರೆ ಅಂತ. ಅಶ್ವಿನಿ ಅವರೇ, ನಿಮ್ಗೆ ಧನ್ಯವಾದ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM.
4: ಕೊಡೇಶ್ವರ ಕುಂಬಾಚಿ ತೆಕ್ಕಟೆ ಕೋಟೆ ಸಾಲಿಗ್ರಾಮ ಸಾಸ್ತನ ಮಾಪುಗಳ ಬ್ರಹ್ಮಾವರ ಉಡ್ತಿ ಉಡ್ತಿ ಉಡ್ತಿ ಉಡ್ತಿ

0: ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ವಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ತು ನಾವು ಪಂಜು ಗಂಗೊಳ್ಳಿ ಬರೆದಂತ ಕುಂದಾಪುರ ನಿಘಂಟು, ಅದರಿಂದ ಒಂದೆರಡು ಪದಗಳನ್ನು ಹೆಕ್ಕ ತಕ್ಕ ಬಂದಿತ್ತು. ಈಗ ನಾವು ಇಲ್ಲಿ ಕುಂದಾಪುರ ಜನರ ಹತ್ರ ಕೇಳ್ತಿತ್ತು ಅದ್ರ ಅರ್ಥ ಏನಂದಿಕ್ಕೆ. ಬನ್ನಿ ಅವ್ರ ಹತ್ರ ಕೇಳೋಣ. ಹಾಯ್ ಮ್ಯಾಮ್, ನಿಮ್ಮ ಹೆಸರೇನು?
1: ಬ್ರಾಹ್ಮಿ.
0: ಸಿಬ್ಲ ಸಟ್ಕ ಅಂದ್ರೆ ಎಂತ ಮೇಡಮ್?
1: ಸಿಬ್ಲ ಸಟ್ಕ ಅಂದ್ರೆ ಲೈಕ್ ಇದು ನೀವು ಅನ್ನ ಭಾಗವತಿಗೆ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಹೇಳ್ಬೋದಲ್ಲ.
0: ಎಸ್ ಮ್ಯಾಮ್, ಸರಿ. ಇತ್ತು ಗೊಂಜಡಿ ಅಂದ್ರೆ ಎಂತ?
1: ಗೊಂಜಡಿ ಅಂದ್ರೆ ಕತ್ ನೆಕ್ಕಿದ ಹಿಂ ಸೈಡ್, ಕತ್ತಿದ ಹಿಂ ಭಾಗ ಕೇಳ್ತಾರೆ ಗೊಂಜಡಿ. ಅದು ಹೇಳ್ತಾರಲ್ಲ ಗೊಂಜಡಿ ಮೇಲೆ ಗುದ್ದತೆ ಹಿಂಗೆ.
0: ಸರಿ ಮ್ಯಾಮ್, ಥ್ಯಾಂಕ್ ಯು.
2: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವ ಕುಂದಾಪುರ ಕನ್ನಡದ ಸಲುವಾಯಿ ಎಲ್ಲ ಕುಂದಾಪುರದ ಜನತೆಗೆ ಕುಂದಾಪುರ ಕನ್ನಡದ ಅರ್ಥ ಕೇಂತ ಇತ್ತು. ಈ ಪದಗಳೆಲ್ಲ ಕುಂಜುಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ್ದ. ನಮ್ಮ ಜೊತೆಗಿದ್ರು ವಿಶ್ವ ಮೆಡಿಕಲ್ ನ ಓನರ್ ಆದಂತ
3: ಸರ್ ಹೆಸರಂತ
4: ಚಂದ್ರಶೇಖರ್ ಹೆಗಡೆ.
2: ಚಂದ್ರಶೇಖರ್ ಹೆಗಡೆ ಅವರು ಸರ್, ಬಾಯಿ ಕೈ ಅಂದ್ರೆ ಅಂತ ಬಾಯಿ ಕೈ. ಈಗ ಒಬ್ರು ಹೇಳ್ತಾರ ಅವಳಿಗೆ ಬಾಯಿ ಕೈ ಜಾಸ್ತಿ ಮಾಡ್ರೆ ಅಂತಾರಲ್ಲ,
3: ಎಂತ ಹಂಗಂದ್ರೆ
4: ಲೆಕ್ಕ.
2: ಮತ್ತ ಗಜ್ಮೈಕು ಅಂದ್ರೆ ಅಂತ
4: ಗಜ್ಮೈಕ್ ಅಂದ್ರೆ ಸ್ವಲ್ಪ ಆಜೀಜ್ ಮಾಡುವ ಕೆಲಸ ಇದ್ರೆ ಜಾಸ್ತಿ ಸ್ವಲ್ಪ ಆಜೀಜ್ ಮಾಡ್ತಾರಲ್ಲ, ಹಿಡಿಸಿ ಹಾಕುದು ಹಿಡಿಸಿ ಹಾಕುದು ಒಬ್ರೊಬ್ರಿಗೆ ಹಿಡಿಸಿ ಹಾಕುದು ಅಂತ ಹೇಳ್ತಾರೆ.
2: ಚಂದ್ರಶೇಖರ್ ಹೆಗಡೆ ಅವರಿಗೆ ಧನ್ಯವಾದಗಳು. ಹೀಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ರಾಧಾ ಮೆಡಿಕಲ್ ಶಾಪ್ ಆಗಿತ್ತು, ನಮ್ಮ ಜೊತೆಗೆ ಜಯಂತ್ ಅವರಿದ್ರು. ನಾವಿವತ್ತು ಪಂಜು ಗಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಎರಡು ಪದ ಹೆಕ್ಕ ಬಂತ. ಅದ್ರ ಒಂದು ಪಿಂಡಿ ಅಂದ್ರೆ ಎಂತ ಸರ್?
1: ಹುಲ್ ಪಿಂಡಿ ಎಲ್ಲ ಮಾಡ್ತಾರೆ, ಅದಕ್ಕೆ ಪಿಂಡಿ ಅಂತ.
0: ಆಮೇಲೆ ಪಿಂಕ್ ದಾನಿ ಅಂದ್ರೆ ಎಂತ?
1: ಹಳೆಯವರು ಎಲೆಯಡ್ಕೆ ಪಾತ್ರಕ್ಕೆ ಪಿಂಕ್ ದಾನಿ ಅಂತ.
0: ಜಯಂತ್ ಅವರು, ಥ್ಯಾಂಕ್ ಯು. ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ವಿಶ್ವ ಕುಂದಾಪುರ
2: ವಿಶ್ವಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ಶ್ರೀ ಗುರುಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ರಿಜಿಸ್ಟರ್ಡ್ ಪಾರಂಪಳ್ಳಿ ಸಾಲಿಗ್ರಾಮ, ಈ ತಂಡದಿಂದ ಶಿವರಾಮ ಸಂಧಿ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಶ್ರೀಲಕ್ಷ್ಮೀ ರಾಮನ ಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.
4: ಉಕ್ಕಿನ ಕಂಬವನ್ನೇ ಒಡೆದು ಮುಡಿ ಬಂದ ಉಗ್ರ ಸಿಂಹಸ್ವಾಮಿ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ
4: ಗೋವಿಂದ. ಎಡದಲ್ಲಿ ನೋಡಿದರೆ ಯಾಲಕ್ಕಿ ಕಣಜ, ಬಲದಲ್ಲಿ ನೋಡಿದರೆ ಬೆಲ್ಲ ಬಾಳೆಹಣ್ಣಿನ ಕಣಜ, ಮುಂದೆ ಕಾಣುತ್ತಿರುವ ಶ್ರೀನಿವಾಸರ ಮುತ್ತಿನ ಕಣಜಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ.
4: ಶ್ರೀರಾಮದೇವರ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ
5: ಗೋವಿಂದ ಗೋವಿಂದ.

0: ಶ್ರೀರಾಮನ ಪಾದಕ್ಕೆ ಗೋವಿಂದ ಎನ್ನಿ ಗೋವಿಂದ.
1: ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಗಂಟೆಗಳ ಪ್ರಕೃತಿಯ ಸ್ವರ. ಇವತ್ ನಾವು ಪಂಜು ಗಂಗೊಳ್ಳಿ ಅವರು ಬರೆದಂತಹ ಕುಂದಾಪುರ ಕನ್ನಡದ ನಿಘಂಟಿನಿಂದ ಒಂದೆರಡು ಪದಗಳನ್ನ ಹೆಕ್ಕ ತಕ್ಕ ಬಂದಿದ್ದ. ಆ ಪದದ ಅರ್ಥ ಏನಂತ ಹೇಳಿದ್ರೆ ಕೇಳ್ಕೊಂಬ. ಸರ್, ನಿಮ್ಮ ಹೆಸರು ಏನು?
2: ನನ್ನ ಹೆಸರು ಜಯರಾಜ್.
1: ಹುಳ್ಚಟ್ಟಿ ನೀರ್ ಅಂದ್ರೆ ಎಂತ?
2: ಹುಳ್ಚಟ್ಟಿ ತುಂಬಾ ತೆಳುವಾದಂತ ನೀರಾಗಿರುವಂತ.
1: ಚಂಡಿ ಗೊಬ್ಬರ ಅಂದ್ರೆ ಏನು?
2: ಚಂಡಿ ಗೊಬ್ಬರ ಅಂದ್ರೆ ಏನಾದ್ರೂ ನೀರ್ ಬಿದ್ದು ತುಂಬಾ ಒದ್ದೆ ಆಗಿ ಅಥವಾ ಏನಾದ್ರೂ ಕೆಸರು ಬಿದ್ದು ತುಂಬಾ ಒದ್ದೆ ಆಗಿ ಅಂತ ಚಂಡಿ ಗೊಬ್ಬರ.
1: ಥ್ಯಾಂಕ್ಸ್ ಸರ್.
3: ವಿಶ್ವಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಚಿಂಪಿ ದಿನೇಶ್ ರಚನೆಯ ರಾಗ ಸಂಯೋಜನೆ ಮತ್ತು ಗಾಯನದೊಂದಿಗೆ ವತ್ಸಲ ಶಾಸ್ತ್ರಿಯವರ ಧ್ವನಿಯಲ್ಲಿ ಕುಂದಾಪುರ ಕನ್ನಡದ ಈ ಹಾಡು.
2: ಕುಂದಾಪುರ ಅಂದ್ರೆ ಹಾಯ್,

0: ಕುಂದಾಪುರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ನಮಸ್ಕಾರ, ನಾನು ಅನುಶ್ರೀ. ನಾವು ಕೋಟಾದ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು, ಹೆಣ್ಮಕ್ಕಳು. ಕೆಂಬುವರೆಲ್ರಿಗೂ ನಾವಿಲ್ಲಿಂದಲೇ ಅಡ್ಬೀಳ್ತೋ. ಈ ಸಲ ಅಂತೂ ಮಳೆಗಿಳಿ ಎಲ್ಲ ಕಮ್ಮಿ ಆಯ್ತು. ಇನ್ನ ಸಡಿ ಒಡ್ರಲ್ಲಿತ್ತೆ ಅದೆಲ್ಲ ಹೋಯ್ರಿ. ಈಗೊಂದು ಗಮಕ ಕೆಂಬಲ್ಲ. ಗಮಕ ಅಂದ್ರೆ ಎಂತ ಅಂತ ಗೊತ್ತಾ ನಿಮ್ಗೆ? ಈಗ ಹೇಳ್ತಿ ಕೇಳಿ. ಕಾವ್ಯನ ಹಾಡ್ತಾ ಹಾಡ್ತಾ ಅದ್ರ ಅರ್ಥ ವಿವರಿಸುದು. ಇಲ್ಲೇ ರಾಗ ಲಯ ಬಹಳ ಮುಖ್ಯ ಆತ್ ಕಾಣಿ. ನಾವು ಆಯ್ಕೆ ಮಾಡ್ಕೊಂಡದ್ದ 8th ಕ್ಲಾಸ್ ಪಠ್ಯ ಪುಸ್ತಕನ. ಅದ್ರಗೆ ಕನಕದಾಸರು ಬರೆದ ರಾಮಧನ್ಯ ಚರಿತೆ ಅಂತ ಇತ್ತಲ್ಲ, ಅದನ್ನ ಗಮಕ ರೂಪದಲ್ಲೇ ಪ್ರಸ್ತುತ ಮಾಡಿದ್ರು. ಲೈಕ್ ಮಾಡಿ ಕೇಂಬಕ. ವ್ಯಾಖ್ಯಾನ ಮಾಡುವವರ ಸೃಷ್ಟಿ, ಸಮೀಕ್ಷಾ ಅನಘ, ಹಾಡುವವರ ಆರಭಿ.

ರಾಮದೇವ್ರ ಲಂಕೆಲಿ ಅದೇ ಅಲ್ಲಿನ ರಾಜ ಕೂಳ ರಕ್ಕಸ ರಾವಣನ್ನ ಅವನ ಬಂಧು ಬಳಗನೆಲ್ಲ ಚಟ್ನಿ ಮಾಡಿ ಮ್ಯಾಳಿ ತಿಪ್ಪಿ ಕೊಂದು ಹೆಂಡತಿ ಸೀತಮ್ಮನ ಕರ್ಕಂಡ್ ಬಪ್ಪತಿಗೆ ನಮ್ ಗೌತಮ ಋಷಿಗಳ ಗುಡ್ಸ್ಲಿಕ್ ಬಂದಿರ್. ಬಂದವರನ್ನ ಉಪಚರಿಸದೆ ಇಪ್ಪುಕಾತ್ತ, ನಮ್ಮೂರಲ್ಲೇನ್ ಬೆಳಿ ಕಮ್ಮಿ ಆತ್ತ, ಸಾಕ್ ಸಾಕಂಬಷ್ಟು ಗೋಧಿ ಬೆಳಿತ್ತು, ಸಾಮೆ ಏನ್ ಕಡಿಮೆ ಇಲ್ಲ, ಎಲ್ ಕಂಡ್ರು ನವಣಿ ಜೋಳದ ರಾಸಿ ರಾಸಿ ಹಾರಕ್ಕೂ ಇತ್ತು, ಎಲ್ ಕಂಡ್ರು ಬತ್ತತ್ತೀರಿ ಮಧ್ಯ ಮಧ್ಯದಲ್ಲಿ ರಾಗಿ, ಹಿಂಗಾಯಿ ಅದ್ರೊಳಗೆ ಎಂತೆಲ್ಲ ಅಡ್ಗಿ ಮಾಡುಕಾತ್ತೋ ಅದನ್ನೆಲ್ಲ ಮಾಡಿರ್, ಎಲ್ಲ ಸಮಾ ಇಳಿಸಿರ್, ಎಲ್ಲ ಊಟ ಆಯ್ತಾ? ರಾಮದೇವ್ರ ಸುಮ್ನಿರ್ಕ ಬ್ಯಾಡ್ದ, ಒಂದ್ ಪ್ರಶ್ನೆ ಹಾಕ್ರ, ನಿಮ್ಗೆ ಯಾವ್ದ್ರ ಅಡ್ಗೆ ಖುಷಿ ಆಯ್ತು, ರುಚಿ ಇತ್ತು? ಉಂಡ ಜನಕ್ಕೆ ದೊಂಡಿ ಜೋರಂಬ್ರ, ಎದ್ನೋ ಬಿದ್ನೋ ಅಂತ ಎಲ್ಲ ಹಾರಿ ಒಂದೊಂದು ಧಾನ್ಯದ ಹೆಸರು ಹೇಳ್ರ ಕಾಣಿ. ರಾಜನ್ ತಲಿ ಚಿಟ್ಟ ಹಿಡ್ದೋಯ್ತು, ಕೈ ಮೇಲೆತ್ತಿ ಎದ್ದು ನಿಂತು ಕೂಡ್ಲೆ ಎಲ್ಲ ಗಪ್ ಚಿಪ್. ಗೌತಮ್ರ

0: ದೇವ್ರೇ, ಬೇರೆ ಕಡೆ ನಂಗೊತ್ತಿಲ್ಲ, ನಮ್ಮೂರಲ್ಲಂತೂ ರಾಗಿಯೇ ಘನದ್ದು. ಹಾಂಗಿಪ್ಪತ್ತಿಗೆ ಬೇರೆ ಎಲ್ಲ ಎಂತಕ್ಕೆ?
1: ತಡೀನಿ, ನಾ ಹಿಂಗ್ ಹೇಳ್ತೆ ಅನ್ಕ ಸಿಟ್ ಮಾಡ್ಕೋಬೇಡಿ. ಎಂತ ಹೇಳ್ರಿ, ನಮ್ಕಿಂತ ರಾಗಿಯೇ ಘನದಂದ್ರಿ ಅಲ್ಲ, ಅದು ನಾನ್ ಭತ್ತ. ನನ್ನಿನ್ ಮಾಡಿದ ಅನ್ನ ಪಾಯಸ ಹುಗ್ಗಿ ತಿನ್ಕಂಡ ನೀವ್ ಹಿಂಗ್ ಹೇಳುದ? ನಿಮ್ ಕಣಗಿದ್ದರ್ ಎಲ್ಲ ತಪಸ್ ಮಾಡಿ ಒಳ್ಳೇರಂತ ಅನ್ಕಂಡ ಪಕ್ಷಪಾತ ಮಾಡುದಿಲ್ಲ ಅನ್ಕಂಡಿದೆ. ಆರ್ ಈಗ ಕಂಡ್ರೆ ಹರ ಹರ ಈ ಪಾಟಿ ಸುಳ್ಳು ಹೇಳುದ?
0: ಎಲ್ಲ

ಧರ್ಮದ ಬೇರನ್ ಅರ್ದು ಕುಡ್ದವ್ರ ನೀವು, ನಿಮ್ ಗೊತ್ತಿಲ್ಲದಿಲ್ಲ ಅನ್ಕಂಡಿದ್ದೆ. ಆರ್ ಈಗ ಕಂಡ್ರೆ ಕತಿ ಪರ್ಚಾಯ್ತ್. ನಾ ಎಣ್ಸ್ಕೊಳದ್ದೆ ಒಂದ, ಈಗ ಆದ್ದೆ ಬ್ಯಾರೆ. ಹಿಂಗೆ ನಿಮ್ಮೆಲ್ಲ ಧರ್ಮ ಕೆಲ್ಸಕ್ ಬೇಕಾದ್ ನನ್ನೇ ಹಿಂಗ್ ಸಸಾರ ಮಾಡುದ? ನನ್ ದೊಡ್ಡಸ್ತಿಕೆ ನೀವ್ ಹಿಂಗ್ ಬೂಸ್ ಮಾಡುದ? ಆಯ್ಲಿ, ನಾನಂತೂ ಬ್ಯಾಡ್ದವನೇ. ಹೊಯ್ಲಿ ಬಿಡಿ, ಈ ಗೋಧಿ ಇದಿತ್, ಜೋಳ ಇದಿತ್, ನವಣಿ ಇದಿತ್, ಇದ್ಯಾವ್ದೋ ನಿಮ್ ಕಣ್ಣಿಗ್ ಬೀಳ್ಲ ಅಲ್ಲ? ಆ ಕಪ್ಪು ಹಪ್ಪು ರಾಗಿ ನಿಮ್ ದೊಡ್ಡವನಾದ ಅಲ್ಲ? ಏ ಕರಿ ರಾಗಿ,

ಮಾತ್ರಕ್ಕೆ ನಿನ್ ತೊಟ್ಲಿನ ಮೇಲ್ಕಟ್ಟಿ ತಂದ್ಕಂಡು ಬೀಗ್ಬೇಡ. ಏನ ನೀ ನಮ್ಮೆಲ್ಲರ್ಕಿಂತ ಉಂಚ, ನಿನ್ ಯೋಗ್ಯತೆ ಎಂತ? ನಾನ್ ಏನ್ ಅನ್ಕಂಡ ನಮ್ ರಾಮದೇವ್ರಿಗೆ ಲಾಯಿಕ್ ಗೊತ್ತಿತ್ ನಿನ್ ಯೋಗ್ಯತೆಗಿಷ್ಟ್ ಬೆಂಕಿ ಹಾಕ? ನೀನ್ ತುಂಬಾ ಒಳ್ಳೆಯನಂತ ದೇವ್ರ ಹತ್ರ ನಿಂಗ್ ಸಿಂಹಾಸನವಾ? ನೀ ಒಬ್ಬ ಹುಚ್ಚ ಗತಿಹೀನ, ನೀ ಯಾವ್ದಕ್ಕಾತ್ಯ? ನಾ ಎಂತಾನಂತ ಗೊತ್ತಿತ್ತಾ?

ಈ ಮಣ್ಣಿನ ದೇವ್ರು. ನಾವ್ ನಮ್ ಕಣ್ ಬಂದ್ ಬೀರಾಮ್ರಿದ್ರಲ್ಲೆ, ಅವ್ರು ಜನಿವಾರ ಹಾಕುವತ್ತಿಗೆ, ಲಾಯಕಿನ ಊಟಕ್ಕೆ, ಮಂತ್ರಾಕ್ಷತೆಗೆ, ಸೋಬಾನೆ ಹಾಡುವತಿಗೆ, ಆರ್ತಿ ಕಾಲಕ್ಕೆ, ಹೋಮ ಆಪತಿಗೆ, ಕಡಿಗೆ ಅರ್ಮನೆಗ್ ನಮ್ ರಾಮದೇವ್ರ ಗರ್ಜಿ ನೈವೇದ್ಯ ಕಾಪನು ನಾನೇ. ಎಲ್ಲಾದ್ರೂ ಒಂದ್ ತಾವ್ ನಿನ್ ಹಪ್ಪು ಮುಖ ತೋರ್ತಾ ಹೇಳ, ಸೊಡ್ಡ ಬಾಡಿ ಕಪ್ಪಾದ್ಯಾಕಾ.

ಮಾಡಿದ ದಾಯ್ತಾ ಈಗ ಬಿಡಿಸ್ತಾ ನಿನ್ ಇರಿಸ್ತಿಕೇನ? ನಿನ್ ಯೋಗ್ಯತೆ ನಂಗೊತ್ತಿಲ್ಲ. ಹತ್ತು ದಿವಸ ನಿನ್ನ ಗಾಳಿಗಿಟ್ರೆ ಹುಳ ಕುಟ್ಟಿ ಮನಿ ನಿಂದ ಫಸ್ಟ್ ನಿಂತಾಕತ್ತ. ದುಡ್ಡಿದ್ದವ್ರನ್ ಕಂಡ್ರೆ ಅವ್ರ ಹಿಂದೆ ಓಡ್ತೆ, ಬಡವ್ರನ್ ಕಂಡ್ರೆ ಅವ್ರನ್ ಮುಟ್ಟಿ ಮೂಸೋದಿಲ್ಲೆ. ಹಸಿ ಬಾಣಂತಿಗೆ ಕಾಯಿಲಿ ಬಿದ್ದಾರಿಗೆ ನಿನ್ನ ಕಂಡ್ರೆ ಆತಿಲ್ಲೆ. ಹೇಳದ್ ಬಾಯಿಗೆ ಹಾಕೋದ್ ನಿನ್ನನ್ನೇ ಅಲ್ದನ. ಇಷ್ಟಲ್ಲ ಈ ಪತಿಗೆ ನೀನಿದ್ದ ಎಂತಾಯ್ಕ? ನೀನ್ ಬರೀ ಕೊಳಕ, ಇಷ್ಟ ಅಲ್ದನ. ಬಿಡಿಸ್ತೇಕ ನಿನ್ ನೀರಿಸ್ತಿಕೇನ?

0: ಅಂತಂದ್ರೆ ನೀ ಎಲ್ಲಿ? ಕೂಳಿಗೆ ಭಂಗ. ಜನ ಹೊಸುವೋ ಹೊಸುವೋ ಅನ್ಕಂಡ ಬೊಬ್ಬೆ ಹತ್ತಿ ಪತಿಗೆ ಅವ್ರ ತುತ್ತಿಗ್ ಬಪ್ಪವ ನಾನ್ ರಾಗಿ. ಅಷ್ಟೊತ್ತಿಗೆ ಹೇಳುಕೆ ನಿನ್ ಹೆಸ್ರೇ ಇಲ್ಲ. ಏ ಆಗ ನೀನ್ ಮಾತ್ರ ಅಲ್ದ, ನೀನ್ ಬರ್ಗ ಅಂದ್ಯಲ್ಲ, ಆ ಜೋಳ ನವಣಿ ಗೋಧಿ ಯಾರು ಕಾಂಬುಕಿಲ್ಲೆ. ಹಾಂಗಿ ಪತಿಗೆ ನೀವೆಲ್ಲ ನಂಗೆ ಸಾಟ್ಯ ಸಾಕ, ಇನ್ನಾರು ಬಾಯಿ ಮುಚ್ಚುತ್ತೀಯ.
1: ಹಿಂಗೆ ರಾಗಿ ಮತ್ತೆ ಭತ್ತದ ಮಧ್ಯೆ ಬಾರಿ ಮಾತಿನ ಹೊಯ್ಕೈ ಆ ಪತಿಗೆ ದೇವ್ರ ಹೇಳ್ರ.

0: ಹೆಚ್ಚಿನವ್ರ ಅಂತ ಜಗಳ ಇದ್ದದ್ದು ಭತ್ತ ಮತ್ತೆ ರಾಗಿ ಮಧ್ಯೆ. ಅದಕ್ಕೆ ಅವರಿಬ್ರನ್ನ 6 ತಿಂಗಳ ಸೆರೆಲ್ ಹಾಕಿ ಈಗ ತಂಗೆ ಅಯೋಧ್ಯೆಗೆ ಹೋಪುಕಿತ್ತಂತ ಹೋಯೇ ಬಿಟ್ರು. ಕಡೆಗೆ ಎಂತ ಇದ್ ಗೊತ್ತಾ, 6 ತಿಂಗಳ ಸೆರೆ ಆಯಿ, ಹೊರಬಪ್ಪತಿಗೆ ಭತ್ತ ಜೊಳ್ಳ ಇತ್ತು, ರಾಗಿ ಇದ್ದಾಂಗೆ ಇತ್ತು. ಈಗ ಹೇಳಿಕಂಬ ಯಾರ ಮೇಲ?
1: ಈಗ ಗೊತ್ತಾಯ್ತಲ್ಲ ಗಮಕ ಅಂದ್ರೆ ಎಂತ ಅಂತ. ಮುಂದಿನ ಕಾರ್ಯಕ್ರಮಕ್ಕೆ ಹೋಪಲ್ಲ. ಮನಸ್ಸಿನ ಭಾವನೆಗಳ, ಕಲ್ಪನೆಗಳ, ಅನುಭವಗಳ, ಆಲೋಚನೆಗಳ ಸುಂದರವಾದ ಪದಗಳಲ್ಲಿ ಲಯಬದ್ಧವಾಗಿ ರಾಗ ಪೂರ್ಣವಾಗಿ ವ್ಯಕ್ತಪಡಿಸುವುದನ್ನೇ ಕವಿತೆ ಅಂತ ಹೇಳ್ತ್ರಮ್ರ. ಈ ಚಿರಪಟಿ ಮಳಿ ಬಪ್ಪತಿಗೆ ಚಕ್ಲಿ, ಗೆಣ್ಗಿನ ಹಪ್ಪಳ, ಸುಟ್ಟದ ಗಾಯ್ ಬೀಜ, ದಾನಿ ತಿಂತ ಕವಿತೆ ಕೆಂಬಕ. ಹಾ, ಕವಿತೆ ಓದುವರ ಇಂಚರ ಮತ್ ಸೃಷ್ಟಿ.
2: ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಬಂತ್ ಬಂತ್ ಮಳಿ ಎತ್ತ ಕಂಡ್ರು ಹಳ್ಳ ಹೊಳಿ, ಗೆದ್ಯಂಗೆ ಹೋರಿದೆ ದರ್ಬಾರ್ ಮಳೆರಾಯ ನಮ್ ಪಾಲಿಗ್ ದೇವ್ರ. ಎಲ್ಲಾ ಬದಿಯಂಗೂ ಬೋಗರ್ಕ ಮಳಿ, ಈ ಮಳಿಗೆ ಕೆಪ್ಪಿ ಹಕ್ಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ. ಈ ಮಳಿಗೆ ಕೆಪ್ಪಿ ಹಕ್ಕಿದೆ ವಾದ್ಯ ಕೇಣಿ, ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ.
3: ಮಳಿ ಇಲ್ಲ ಮಳಿ ಇಲ್ಲ ಅನ್ಕಂಡ್ ಈ ಸಲ ಒಂದ್ ರಜೆ ಕೊಡ್ದಿಲ್ಲ ಎಣ್ಸ್ಕಂಡ್ ಅಂತೂ ಇಂತೂ ಮಳಿಯೂ ಬಂದ್ ಶಾಲೆಗೊಂದ್ ರಜೆಯೂ ಸಿಕ್ತು. ಒಂದ್ ಬದೆಗೆ ಎಲ್ಲಾ ಬದಿ ಬೊಳಕ ಹಾರೆ, ಮತ್ತೊಂದ್ ಬದೆಗೆ ಬಿಸ್ಲು ಜೋರೆ. ಅಂತೂ ಇಂತೂ ಮಳಿ ಕತಿಯೊಳಗೆ ನಟ್ಟಿ ಮಾಡ್ದವ್ರ ಯತಿಯೊಳಗೆ. ವೈನಾಡಗೆ ಗುಡ್ಡ ಕುಸ್ತು ಬಿದ್ರೆ ನಮ್ ಬದೆಗೆ ನೆಲ ಚಂಡಿಯೂ ಇಲ್ಲ. ಒಂದ್ಸಲ ಮಳಿ ಬಂದ್ರೆ ಇನ್ನೊಂದ್ಸಲ ನೀರಿನ ಪಸಿಯೂ ತೋರುದಿಲ್ಲ. ಅದ್ರೊಳಗೂ ನಮ್ಮನಿ ಬೆಕ್ಕ ಒಂದು ಒಲಿಯೊಳಗಿದ್ರೆ ಮತ್ತೊಂದ ಹಸಿಯೊಳಗಿರತ್. ಪಾಪ ಅದ್ರ ಕಷ್ಟ ಯಾರು ಕೇಂತ್ರೆ? ಆರು ಒಂದ್ ವಿಚಾರ ಇತ್ತು ಕೇಣಿ, ಹಿಂಗೆಲ್ಲ ಆಪುದ್ ಎಂತಕ್ಕೆ? ಯೋಚನೆ ಮಾಡ್ಕಲ್ದ ಉಂಡ ತಿಂದ ಗೆಂಡಿ ಪುತ್ತುಳಿ ಆಪುದ್ ಬೇಡ, ಚೂರು ಯೋಚನೆ ಮಾಡುವ ಅಕ್ಕ.
1: ಎಷ್ಟ್ ಚಂದ ಇದ್ದಿತ್ತಲ್ಲ ಕವಿತೆ, ಅದೆಲ್ಲ ಬಿಡಿ. ಅಬ್ಬಿ ಅಂದ್ಕೊಳ್ಳೆ ನಂಗೊಂದ್ ಕವನ ನೆನ್ಪತ್ ಕಾಣಿ. ಅಮ್ಮ ಅಂದರೆ ಅಕ್ಷಯ ದೀಪ, ಕತ್ತಲೆಯಲ್ಲಿ ಬೆಳಕಿನ ರೂಪ. ಅಮ್ಮ ಅಂದರೆ ಮಮತೆಯ ಸಾಗರ, ಜೀವನದಲ್ಲಿ ಪ್ರೀತಿಯ ಆಧಾರ. ಎಷ್ಟ್ ಲೈಕ್ ಇತ್ತಲ್ಲ ಅಬ್ಬಿ ಬಗ್ಗೆ ಮಾತಾಡಕ್ ಹೊರೆ ಎಷ್ಟು ಮಾತಾಡ್ಲಕ್ಕ. ನಾನ ಇಷ್ಟೆಲ್ಲ ಎಂತಕ್ ಹೇಳದ್ದಂದ್ರೆ ಅಬ್ಬಿ ಬಗ್ಗೆ ಒಂದ್ ಸಣ್ಣ ಪ್ರಹಸನ ನನ್ ಸ್ನೇಹಿತರೇ ಬರ್ದಿರಮ್ರ, ಅದನ್ನೀಗ ಕೇಳ್ಕಬಪ್ಪಾಕ. ಸಹನ, ರಿಷಿಕಾ, ಆರಬಿ ಇವರೆಲ್ಲ ಇದ್ರ.
4: ಮಗ ಬೇಗ ಎದ್ ಮುಖ ತಳ್ಕಂಡ್ ಬಾ, ನಿಂಗಿಷ್ಟ ತಿಂಡಿ ಮಾಡಿದೆ, ಏಳ್ ಬತ್ಲಿಗ್ ಹೋಯ್ ಬಾ.
0: ನಿನ್ ತಿಂಡಿ ತಕೊಂಡ್ ಹೋಯ್ ಆ ನಾಯಿಗ್ ಹಾಕ, ನಂಗೇನ್ ಬೇಡ, ದಾರಿ ಬಿಡು, ನಾ ಹೋಯ್ ಮುಖ ತೊಳ್ಕೊಂಡ್ ಶಾಲಿಗ್ ಹೋತಿ.
4: ಹೊಯ್ಲಕ್ ಮಗ, ಈಗ ಎರಡೆರಡ್ ತಳಿ ದೋಸೆ ತಿನ್ಕೊಂಡಾರು ಹೋಗ್ ಮಗ.
0: ನಂಗೆ ಹೊಸ ಲಂಗ ಬೇಕಂದ್ರೆ ದುಡ್ಡಿಲ್ಲ ಅಂತೆ, ಅಪ್ಪನಿಗೆ ಕುಡುಕೇನ್ರೆ ಡಬ್ಬಿಯೆಲ್ಲಾ ಹುಡುಕಿ ಕೊಡ್ತೆ. ನನ್ ಕಂಡ್ರೆ ನಿಂಗೊಂಚೂರು ಪಿರುತಿಲ್ಲ, ಎಂತಾರು ಮಾಡ್ಕೋ ಹೋಗಚ್ಚೆ.
4: ಅಯ್ಯೋ ಮಗ, ಹಸ್ಕಂಡೆ ಹೋದ್ಯ, ಈ ದೋಸೆಯಿಂದ ನಂಗಾರು ಸೇರುತ್ತ? ಅಯ್ಯೋ ದೇವ್ರೆ, ನನ್ಗಿರಾ ಚಾರ್ವೆ.
0: ನಾ ಶಾಲೆಗ್ ಹೋಯ್ ಬತ್ತಿ.
5: ನಮಸ್ತೆ ಟೀಚರ್.
6: ಇವತ್ತು ಯಾರೆಲ್ಲ ಬಂದಿದ್ದೀರಾ?
5: ಎಲ್ಲರೂ ಬಂದಿದ್ದೀವಿ ಟೀಚರ್.
6: ಹಾ, ಎಲ್ರೂ ಬಂದಿದ್ದೀರಾ, ಸರಿ. ಇವತ್ತಿನ ಕನ್ನಡ ಪಾಠ ಏನ್ ಗೊತ್ತಾ? ಅಮ್ಮ. ನಿಮ್ಮೆಲ್ರಿಗೂ ಗೊತ್ತು ಅಮ್ಮನ ಬಗ್ಗೆ, ನಮ್ಮ ಎಲ್ಲಾ ಕನ್ನಡದ ಕವಿಗಳು ಅಮ್ಮನ ಗುಣಗಾನ ಮಾಡಿದವ್ರೆ. ನಮ್ಮ ಡಾಕ್ಟರ್ ಕಾರಂತರು ಕೂಡ ಅಮ್ಮನ ಬಗ್ಗೆ ಎಂತಹ ಅಮ್ಮನ ಪಡೆದೆನಾ ಅಂತ ಪದ್ಯ ಬರೆದ್ರೆ ಒಂದು ಸಿನಿಮಾದಲ್ಲಿ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಅಂತ ಬಂದಿದೆ. ಮತ್ತೊಂದ್ರಲ್ಲಿ, ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು ಅಂತಾನು ಹಾಡಿದೆ. ಹಾಗೆಯೇ ಈ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಂದ್ರೂ ಇಲ್ಲ ಅಂತ ಹೇಳ್ತಾರೆ HS ವೆಂಕಟೇಶ್ ಮೂರ್ತಿ ಅವರು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತ ಆಕೆಯ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ. ಛತ್ರಪತಿ ಶಿವಾಜಿಯನ್ನ ರಾಷ್ಟ್ರಭಕ್ತನನ್ನಾಗಿ ಮಾಡಿದ್ದು ಅವನ ತಾಯಿ ಜೀಜಾಬಾಯಿ. ಇಷ್ಟೆಲ್ಲ ಕೇಳಿದ್ರಲ್ಲ, ಹಾಗಾದ್ರೆ ನಾಳೆ ಬರುವಾಗ ನಿಮ್ಮ ಅಮ್ಮನ ಬಗ್ಗೆ ಬರ್ಕೊಂಡ್ ಬರ್ತೀರಾ?
5: ಆಯ್ತು ಟೀಚರ್.
0: ಅಂತಹ ಅಮ್ಮ ನನ್ನಮ್ಮನೂ ಹೌದು. ಬೆಳಗ್ಗೆ ಕೋಳಿ ಕೂಗುವತ್ತಿಗೆ ಎದ್ದು ದುಡುಕೆ ಶುರು ಮಾಡಿದ್ರೆ ರಾತ್ರಾಳಿ ಎಷ್ಟೊತ್ತಿಗೆ ಮನ್ಕೊಂಡ್ಲೋ ಗೊತ್ತಿಲ್ಲ. ಒಂದ್ ಬದಿಲ್ ಅಪ್ಪ ಹಂಗೆ, ಹೀಗಿಪ್ಪತಿ ನಾನ್ ನನ್ ಲಂಗಕ್ಕಾಯ್ ಅಮ್ಮನ್ ಕೈಲಿ ಜಗಳ ಆಡೋದ್ ಸಮ ಅಲ್ಲ. ಟೀಚರ್ ಪಾಠ ನಂಗ ಬುದ್ಧಿ ಕಲ್ಸ್. ಈಗ ಮನೆಗ್ ಹೋಯ್ ಅಮ್ಮನ್ ಮಟ್ಟಿ ಮೇಲ್ ಮನ್ಕಂಡ್ ಸಮ ಮರ್ಕಿ ತಪ್ಪಾಯ್ತಮ್ಮ ಅಂತ ಬೇಡ್ಕಂಡ್.
1: ನಮ್ಮೂರಿನ ಜನ ಮಾತಾಡಕ್ ಶುರು ಮಾಡ್ರೆ ಒಂದ್ರ ಹಿಂದ ಒಂದ್ ಗಾದಿ ಮಾತೆ ಬತ್ತ. ಈ ಗಾದಿ ಕಾಂಬುಕಿ ಸಣ್ಣದಿತ್ತ, ಆದ್ರೆ ಅದ್ರ ಒಳಗೆ ಹೋಯ್ ಕಂಡ್ರೆ ಹೇಳುಕ್ ಮಸ್ತಿತ್ ಕಾಣೆ. ನಮ್ ಪ್ರತೀಕ್ಷಾ ಅವಳ ಅಜ್ಜಿ ಹತ್ರ ಹೋಯ್ ಒಂದಷ್ಟ ಗಾದೆ ಮಾತು ತಕ ಬಂದಿದಳ. ಗಾದಿನ ಒಟ್ ರಾಶಿ ಹಾಕ್ರೆ ಅರ್ಥ ಇಲ್ಲ, ಆದ್ರೆ ಒಟ್ ರಾಶಿ ಮಾಡ್ರೆ ಅದಕ್ ಮಸ್ತ್ ಅರ್ಥ ಇತ್ತು. ಈಗ ಕೇಂಬಾಲ,
7: ಹೆಣ ಹೊರುವವನಿಗೆ ಹಿಂದಾರೇನ ಮುಂದಾರೇನ, ಹುಣ್ಣಿಪ್ಪುವವನಿಂದ್ಲೂ ಹೊನ್ನಿಪ್ಪುವವನಿಂದ್ಲೂ ದೂರ ಇರ್ಕ. ಹೊಡ್ಗಿಗೊಂದ ಮೆಣಸಿನ ಚೊಟ್ಟ ಇಕಂಡ ಹೊಡ್ಗೆಲ್ಲಾ ನಂದೇ ಅಂದ್ರು. ಹೆಡ್ಡ ಸಿಕ್ರೆ ಹೆಡ್ಗಿಲ್ ನೀರ್ ಹೊಸ್ತ್ರು, ಹುಟ್ಟು ಗುಣ ಸುಟ್ರು ಹೋತಿಲ್ಲೆ. ಹಗಿಯೋನ್ ಮುಂದಾರು ಇರ್ಲಕ್ಕ ಒಗೆಯೋನ್ ಮುಂದಿಪ್ಪು ಕೆಡ್ಯ. ಹುಟ್ಟ ಅಂತಮ್ಮ ಬೆಳಿತ ದಾಯಾದಿಗಳು, ಸಾಯುಗಳಿಗೆ ತಪ್ಪರು ನೋಯುಗಳಿಗೆ ತಪ್ಪುದಿಲ್ಲೆ. ಸೆಟ್ಟಿ ಎಂತ ಮಾಡ್ತಾ ಅಳಿತಾ ಸುರಿತ, ಸೊಕ್ಕಿದ್ ಒಕ್ಕತ್ತ ಒಕ್ಕಿದ್ ಒಲಿ ಹಾರತ್ತ. ಮಾಯಿ ಒಡದ್ ಮಡ್ಕಿಗೆ ಬೆಲಿ ಇಲ್ಲ, ಮೂರು ಬಿಟ್ಟವ ಊರಿಗ್ ದೊಡ್ಡವ. ಮಾತು ಮನಿ ಹಾಳು ತೂತು ಒಲಿ ಹಾಳು.
1: ನಾ ಸುರುಗೆ ಹೇಳ್ದೆ ಕಾಣಿ, ಎಲ್ಲ ಮಳಿಯೂ ಕೈ ಕೊಟ್ಟಿತ್ತ. ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಎಲ್ಲ ಪುಸ್ಸಾಯ್ತು, ಆದ್ರೂ ಪುನಃ ಸುರು ಆಯ್ತಪ್ಪ. ಇತ್ತಲ್ಲ ಕಾರಣ ಯಾರ್ ಗೊತ್ತಿತ್ತ? ಮತ್ಯಾರೂ ಅಲ್ಲ, ನಾವೇ. ಈ ಇಡೀ ಪರಿಸರನೇ ಹಾಳ್ ಮಾಡಿ ಬೆಚ್ಚಿತ್ತ. ಮರಗಿಡ ಕಂಡ್ರೆ ಸಾಕು, ಕಡ್ದೆ ಹಾಕುದೆ ಮಾರುದೆ, ಕಡ್ದ್ ಕಡ್ದೆ ಹಿಂಗಾತ್ ಕಾಣಿ. ನಾವೆಲ್ಲ ಕಿರಿಯರ್, ನಾವ್ ನಿಮ್ಗೆಲ್ಲ ಹೇಳುಕಾಗ. ಆದ್ರೂ ಒಂದ್ ಹೇಳುದು ಈ ಹಾಡಿನ ಮೂಲಕ. ಇದನ್ನ ಬರ್ದರ ಸುಪ್ರೀತ ಪುರಾಣಿಕ. ಹಾಡುವವರ ಶ್ರಾವ್ಯ, ಅವನಿ, ಸುಪ್ರೀತ, ಶರಣ್ಯ, ಧನುಶ್ರೀ.

0: ಹಾಡಿಗೆ 12 ಕಬ್ರ. ಆ ಯೋಚನೆ ಬಿಟ್ಟಾಕಿ, ನಮ್ ಕುಂದಾಪುರ ಕನ್ನಡ ಭಾಷೆ ಎಷ್ಟ್ ಚಂದವೋ ನಮ್ಮೂರ್ ಜನದ ಬದುಕು ಅಷ್ಟೇ ಲಾಯ್ಕಿತ್ ಕಾಣೆ. ಇದೊಂದ್ ಭಾಷೆಯಲ್ಲ ಬದುಕು, ಜಾತಿಯಲ್ಲ ಜನಾಂಗ. ಇಷ್ಟ ತಮ್ ಕಾರ್ಯಕ್ರಮ ಕೇಳ್ರಿ ಅಲ್ಲ, ಲಾಯ್ಕಿತ್ತಲ್ಲ. ಹಂಗಾರೆ ನಾವೇನ್ ಬತ್ತೋಕ?
1: ವಿಶ್ವ ಕುಂದಾಪುರ ಕನ್ನಡ ದಿನ.
2: ನಮಸ್ಕಾರ, ನಾನ್ ನಿಮ್ಮ ಲಿಖಿತಾ ಶೆಟ್ಟಿ ಬೂದಾಡಿ. ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನ ಮತ್ತೆ ಆಷಾಢ ಅಮಾಸೆಯ ಶುಭಾಶಯಗಳು. ನೀವು ಕಲುಕೆ ಸಾವಿರ ಭಾಷೆ ಬೇಕಾದ್ ಕಲೀನಿ, ಆದ್ರೆ ಮನೆ ಹೋಗ್ರ ಮೇಲೆ ಹುಸಪ್ಪ ಹಾಜ್ಯ ಬಂತಂದಲ್ಲಿ ಮನೆ ಮನ್ಸರ ಕೆಲ ಕುಂದಾಪುರ ಕನ್ನಡವೇ ಮಾತಾಡಿ. ಎಂತಕಂದ್ರೆ ನಮ್ ಕುಂದಾಪುರ ಕನ್ನಡ ಭಾಷೆ ಅಲ್ಲ ಬದುಕೆ. ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ಹಾಯ್, ನಮಸ್ಕಾರ, ನಾನ ಸಂದೀಪ್ ಶೆಟ್ಟಿ ಆಗಿದ್ದೆ. ಒಂದ್ ಸಣ್ಣ ಕೈ ಕೋಚ್ ಮಾಡಕ್ ಹೋಯ್ದೆ ಕುಂದಾಪುರ ಕನ್ನಡದಾಗೆ. ಗಂಡ ಹಡಿಗಂಡ್ ಅಂತೇಳಿ ಒಂದು ಆಲ್ಬಮ್ ಸಾಂಗ್, ಎಲ್ರು ಕೇಳಿ ಎಂಜಾಯ್ ಮಾಡಿ.

0: ಇವಳೆ ಇವಳೆ ನಿನ್ನ ಹೊಸರು ಹಂಬಲ್ ಹೋಯ್ ನಾನು ಇವಳೆ ಇವಳೆ ಅಂದದ್ದಲ್ಲ, ನಿನ್ನ ಹೊಸರು ಹೇಳಿ ಕರುಕ್ ನಾಚಿಕ್ಕಿ ಆಯ್ತು. ಅದಕ್ಕೆ ಹೊಗ ಜಂಗಿನ ಮೇಲಿದ್ ಮ್ಯಾಳಿ ನಿಂದೆ ಅಲ್ಲ ಮಾರೈತಿ, ಒಂಚೂರು ತಿರ್ಸಿ ಕಾಂಬಿಲೆ ಆಗಳಿನ ತೊಟ್ಟು ಕರೀತ್ನಲ್ಲ ನಾನು.
1: ಈಗ ನಂಗೆ ಹೊಸೂರಿಂದ ಎಷ್ಟು ಹೆಣ್ಗಳು ಹುಂಡಿ ಬಂದರು, ನಾನು ಅಪ್ಪಯ್ಯನ ಹತ್ರ ಬ್ಯಾಡ ಬ್ಯಾಡ ಅಂದು ಯಾರನ್ನು ಒಪ್ಪಲ್ಲ. ಯಾಕೆ ಹೋಯ್ತ ನಿಂಗೆ, ನೀನೇ ಐಕೊಂದೇಳಿ

ಈಗ ಗೊತ್ತಾಯ್ತು ಎಲ್ಲ ಹೆಣ್ಗಳಿಗೂ ಮದಿ ಯಾರ ಮೇಲೆ ಗಂಡು ಒಟ್ಟಿ ಪರೂರಂಗ್ ಇರ್ಕಂಬಂಗಿರೋದು. ನಿಂಗೂ ಹಾಂಗೆ ಕಾಂತಲ್ದ? ಆದರೆ ನಾನು ಊರ ಮನೆಗಿಪ್ಪನಂದೇಳಿ ನೀನು ಮನೆ ಸಾಧನೆ ಮಾಡೋದಾ? ನಾನೀಗ ಮೊದಲ ಕಣಂಗ್ ಗಜಲ್ ಪೊಣಕೆಲ್ಲ ಬಿಟ್ಟಿದ್ದಿ ಮಾರೈತಿ.

0: ಎಂತ
1: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
2: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಪ್ರಿಯ ಕೇಳುಗರೆ, ವಿಶ್ವ ಕುಂದಾಪುರ ಕನ್ನಡ ದಿನದಂದು ಪ್ರಸಿದ್ಧ ಕುಂದಾಪುರ ಕನ್ನಡ ಗಾದೆಗಳನ್ನೆಲ್ಲ ಒಟ್ಟು ಮಾಡ್ಕೊಂಡು ಬಂದಿರ ನಮ್ಮ ನರೇಂದ್ರ ಮಾಸ್ಟರ್ ಮತ್ತೆ ಸತೀಶ್ ಮಾಸ್ಟರ್. ಇವರಿಬ್ರ ಎಷ್ಟಪ್ಪ ಗಾದಿನ ಹೆಂಗ್ ಹೇಳ್ತ್ರಂತ ಕೇಂಬ, ಹಂಗೆ ನಿಮಗೂ ಒಂದ್ ಕೆಲಸ ಇತ್ತ, ಅವ್ರು ಒಟ್ಟು ಎಷ್ಟು ಗಾದೆಗಳನ್ನ ಹೇಳ್ರಂತ ಲೆಕ್ಕ ಮಾಡಿ ನೀವು ನಮ್ಮ ರೇಡಿಯೋ ಕುಂದಾಪುರದ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡ್ಕ. ಆ ನಂಬರ್ ನಿಮ್ಮ ರೇಡಿಯೋ ಕುಂದಾಪುರ ಆಪ್ ನಲ್ಲೇ ಇತ್ತು, ಅಲ್ಲೇ ನೀವೊಂದು ಮೆಸೇಜ್ ಹಾಕ್ರಿ. ಹಂಗ ತಡ ಮಾಡುದಂತಕ್ಕೆ ಬನ್ನಿ ಕೇಬ ಕುಂದಾಪುರ ಕನ್ನಡದ ಗಾದೆಗಳನ್ನ.
4: ಓಹೋ ಬುದಣ್ಣ, ನಮ್ಮನೆಂಗ ಇವತ್ತ ಅಂಗಡಿ ಅಕ್ಕಿ ಬಂಗಡಿ ಮೀನ್ ಸಮಾ ಎರಡ್ ಕಂಸಿ ಉಂಡಿ, ನಿಂದು ಉಂಡಾಯ್ತನ?
5: ನನ್ನ ಯಾರ ಕೇಂತ್ರ, ರಾತ್ರಿ ಸತ್ರೆ ದೀಪಕ್ಕೆ ಎಣ್ಣೆ ಇಲ್ಲ, ಹಗಲು ಸತ್ರೆ ಕೂಳಿಗೆ ಅಕ್ಕಿ ಇಲ್ಲ, ಚಿಪ್ಪಡ ಕಿತ್ರೆ ಕರ್ಲ್ ಹೆರಗ್ ಬತ್ತ, ನಿಂಗೇನ ದಾಡಿ, ಉಂಡ ತಿಂದ ಗೆಂಡಿ ರೋಗ.
4: ಅಲ್ಲ ಮಾರಯ್ಯ, ಉಂಡಾಯ್ತ ಕೇಂದ್ರೆ ಮುಂಡಸ್ ಮೂವತ್ ಮಳ ಅಂತಿಯಲ್ಲ, ನಾನೇನ ಅರ್ಸ್ನ ಮಗನ ಕಿಸೆಂಗ್ ಕಾಣ, ಈಗ ಕಿಸೆಂಗೆ ಹಾವು ಮನಿಕಂಡಿತ್ತು. ಆಯ್ಲಿ ಆಯ್ಲಿ, ಹೇಳುವಂಗ ಒಂದ್ ಕಾಲ ಕೇಳುವರಿಗೆ ಒಂದ್ ಕಾಲ ಅಂತ್ರಮ್ರ, ಮುಂದ್ವರ್ಸ ಮುಂದ್ವರ್ಸ ಎಂತ ಮಾಡೋಕಿಲ್ಲ.
5: ಅಲ್ಲ ಮಾರಯ್ಯ, ನಿಮ್ಗೆಲ್ಲ ಮಂಡಿಗೆ ಎಣ್ಣೆ ಇಲ್ದಿರ ಮುಂದಕ್ಕೆ ಎಣ್ಣೆ ಬೇಕು ಅಲ್ದ, ಹಾಸಿಗೆ ಇದ್ದಷ್ಟ ಕಾಲ್ ಚಾಚುಕೆ ಆತಿಲ್ಯ. ನಂದೂರಾಯನ್ ದರ್ಬಾರ ನರಿ ನಾಯಿ ತಿಂತಮ್ರ, ಅಲ್ಪನಿಗೆ ಅರಮನೆ ಆಸಿ, ಹಾಂಗಾಯ್ತು ನಿಮ್ ಸ್ಥಿತಿ ಕಾಣಿ.
4: ನಿಂಗೆ ಕಲ್ತದ್ ಹೆಚ್ಚಾಯ್ತು ಕಾಣ, ಕಲ್ತದ್ ಹೆಚ್ಚಾಯ್ತು ಕಾಲ್ ಮೇಲಾಯ್ತು. ಈಗಣ ಒಂದ್ ಮಾತಿತ್ತು ಕಾಣ, ನಟ್ ಪೈರ್ ಕಾಣದಿರ್ ಹೋಯ್ತಮ್ರ, ಅಟ್ಟು ಒಲಿ ಉರಿದಿರ್ ಹೋಯ್ತಮ್ರ, ಅಂದಂಗೆ ಅವಂಗೆ ಸಾಲ ಕೊಟ್ಟಿದ್ಯಲ್ಲ ಮಾರಯ್ಯ, ಕೊಟ್ಟವ ಕೋಡಂಗಿ ತಕಂಡ ನೀರ್ ಭದ್ರ, ನಿನ್ ಕತಿ ಇದೆ ಆಯ್ತು ಕಾಣ. ಅಲ್ಲ ಮಾರಯ್ಯ, ಅವ ಮರ್ಯಾದಿ ಬಿಟ್ಟನ್, ಊರಿಗ್ ದೊಡ್ಡನ್, ಹುಳಿಯಂಗೂ ಇದ್ದ ಪಳದ್ಯಂಗೂ ಇದ್ದ, ಅವನ್ ಸಾಹಸ ಮಾಡುದನ ನೀನ, ಅವನ್ ಸಾಹಸ ಮಾಡ್ದರ ಯಾರು ಉದ್ದಾರ ಇರನ? ಅವಾದ ಮನೆಯಂಗೂ ನುಗ್ಗಿ, ಇದ್ದು ಮನೆಯಂಗೂ ನುಗ್ಗಿ. ಇಲ್ ಕಾಣ, ಹೆಕ್ಕತಿಮ್ ಮಗನಿಗೆ ನೆತ್ತಿ ಮೇಲೆ ಬೊಟ್ಟಂದಂಗೆ ಅವ ಸಾಲ ವಾಪಸ್ ಕೊಡ್ತಾ ಅಂದೇಳಿ, ನಿನ್ ರಾತ್ರಿ ಕಂಡ ಬಾಮಿಗೆ ಹಗ್ಲು ಬಿದ್ದಂಗ ಆಯ್ತು ಮಾರ, ನಿಂಗೆ ಕಾಳಿ ಚಂಬೆ ಗತಿ.
5: ಅಲ್ಲ ಮಾರಯ್ಯ, ಶನಿ ಶನಿ ಎಲ್ಲಿ ಹೋತೆ ಅಂದ್ರೆ ಬಡವನ ತಲೆ ಓಡಕ್ಕೆ ಹೋತೆ ಹೇಳ್ದಂಗೆ ಆ ಶನಿ ಹಿಡ್ದವನು ನಂಗೆ ಗಂಟು ಬಿಳ್ಕ, ಬಾಯಿಗೆ ಬಣ್ಣಡಿ ಮಾಡಿ ಬಗಲಾಗೆ ದೊಣ್ಣೆ ಹಿಡ್ಕೊಂಡು ಈ ಓದು ಬರ ಬರ್ದಂಗೆ ಮೋಸ ಮಾಡುದ, ಕಡಿ ಅಕ್ಕಿಗೆ ಆಸಿ ಮಾಡಿ ಇಡೀ ಅಕ್ಕಿ ನಾಯಿ ತಿಂತು, ಕೋಲ್ ಕೊಟ್ಟು ಬಡಗಿ ತಿಂದಾಗಾಯ್ತು, ಎಂತ ಮಾಡೋದು ಗೊತ್ತಾತಿಲ್ಲ, ಕಾಣಿ ಬೇಕಂತ ಹೇಳಿ ಕರ್ಸಿನೇ ತಕೊಂಡಾಗಾಯ್ತು, ಕಂಡ್ರೆ ಮಾಣಿ ಕಂಡಂಗಿದ್ದ, ಸಮ ಉಂಡ ಗೋಣಿ ಕಂಡಂಗ ಬೀಗಿದ, ಸಿಕ್ಲಿ ಸಿಕ್ಲಿ ಸಮ ಬೆನ್ ಹೇರಿ ಕಳಿಸಿ ಕಾಣ ಅವನಿಗೆ.
4: ಸುಮ್ಮನೆ ಐಕಂತೆ ಮಾರ, ಎಂತಕ್ಕಿಂತೆಲ್ಲ ಮಾತಾಡುದ, ಏಳುಕ ಎಡಿದಿದ್ದನ ಒರ್ಲು ಹೊತ್ಕೊಂಡು ಓಡಿ ನಮ್ರ, ಹಂಗಾಯ್ತು ಕಣ್ ನಿನ್ ಕತಿ, ಕೈಯಂಗ ಐದೇ ಇದ್ದನ ಕಾಲ್ ಮುಡಿಯಕ್ಕಿ ಗುತ್ತಿಗೆ ತಕೊಂಡು ಬೇಸಾಯ ಮಾಡು ಕತ್ತನ. ನಿನ್ನ ಕಂಡ್ರು ಮಾರಯ್ಯ, ಗಾಳಿ ಹಾಕ್ರೆ ಪುರ್ರ ಪುರ್ರ ಅಂದೇಳಿ ಹಾರಿ ಹೋತ. ಅಲ್ಲ ನೀನ್ ಅವಂಗ್ ಹೊಡುದ, ಅವ ಪತ್ತಿ ಕುಡಿದೆ ಪಾವಣಿ ಮಾಡ್ತ ಬರೀ ಸೋಂಬೇರಿ, ಬಾಲ ನೆಗು ಕೆಡಿಯ ಸಗಣಿ ಹಾಕು ಕೆಡಿಯ ಅಂಬ ಜಾತಿಯನವ, ಅವನ್ ನಂಬ್ಕಂಡ್ರೆ ಕುಪ್ಳನ್ ನಂಬಿ ಕೊಳಕಿ ಮಾಡ್ದಂಗೆ ಸೈ, ಅವಂಗೆ ನೀನ್ ಎಂತ ಮಾಡ್ರು ಕಾಣನ್ ಮುಂದೆ ವೀಣಿ ಬಾರಿಸ್ದಂಗೆ, ಊರ್ ಸುಟ್ಟು ರಂಗ ಪೂಜೆ ಮಾಡು ಬುದ್ಧಿ ಅವಂದ್, ಉದ್ಯೋಗ ಇಲ್ದ ಉದ್ದ ಹೊಂತಾವ, ಈಗ ಸ್ವಲ್ಪ ಜಾಗೃತಿ ಆಯ್ಕೋ ಮಾರಯ್ಯ.
5: ಅಲ್ಲ ಮಾರಯ್ಯ, ನೀ ನಂಗೆ ಜಾಗೃತಿ ಆಯ್ಕೊಂಬುದ, ನಂಗೇನ ಕಾಳನ್ ಹಂಗ ಇಲ್ಲ ಬೋಳನ್ ಹೆದರಿಕೆ ಇಲ್ಲ, ನಂಗ್ ಯಾರ್ದು ಡೋಂಟ್ ಕೇರ್, ಬಡವನ್ ಸಿಟ್ಟ ಬೈಲಿ ಕೇಡಂತ ಎಣ್ಸ್ಕೊಂಡಿದ್ದ, ಅವ ಹೇಳ್ದಂಗ ಕೇಳುಕೆ ಮೊದಲನ ಕಾಲು ಅಲ್ಲ ಒಂಡರು ಕಮಳು ಅಲ್ಲ, ಒಂದ್ ಕಣ್ಣಿಗ್ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಹಾಯ್ಕಂಡ ನಂಗೆ ಮೋಸ ಮಾಡ್ದ. ಮಾವನಿಗೆ ಅಳಿ ಹುಟ್ಟರು ಕೇಡ್, ಗೆದ್ದಿಗೆ ನಳಿ ಹುಟ್ಟರು ಕೇಡ್. ನಮ್ಮೂರ್ಗೆ ಒಂದು ದೊಡ್ಡ ನಳಿ ಇದ್ದಂಗೆ, ಅವಂಗೆ ನಾನ್ ಹಿಡಿತಿಲ್ಯ. ಹೊಳಿ ನೀರಿಗೆ ದೊಣ್ಣೆ ನಾಯ್ಕನ ಅಪ್ಪಣೆ ಬೇಕನ? ಆರ್ ಹೆತ್ತೋಳಿಗೆ ಮೂರ್ ಹೆತ್ತೋಳು ಹೆರುದ ಹೆಂಗಂತ ಹೇಳಿಕೊಡ್ಕನ? ಸಿಕ್ಲೆ ಅವ ಸಾಮ ಬೆನ್ ಹೇರಿ ಕೊಡ್ತಿ ಅವನಿಗೆ.
4: ಅಲ್ಲ ಮರಯ್ಯ, ಹೊಡಿತಿ ಬಡಿತಿ ಅಂದೇಳಿ ಉಣ್ಕಿದ್ರೆ ಮೊದ್ಲೇ ಬಾಳಿಯಲ್ಲಿ ಹರ್ಕಂಡ್ಬೇಡ ಮರೆ. ಈ ಮೋಸ ಮಾಡು ಬುದ್ಧಿ ಚಣ್ಣಿಕ್ಕಿಪ್ಪತ್ತಿಗೆ ಅವ ಕಲ್ತಿದ. ಮಗ ಸತ್ರು ಒಡ್ಡಿಲ್ಲ, ಸೊಸಿ ಮುಂಡಿ ಐಕೆಂಬುದು ಅವನ್ ರೀತಿ ನೀತಿ. ಅವಂಗ್ ನೀನ್ ಹೊಡೆದ್ರೆ ಹುಲಿಗೊಂದು ಹುಂಡ್ ಹೆಚ್ಚಾರ ಪೆಟ್ಟು ಬರ್ಕು ಅಂದಂಗ ಅತ್. ಗಣ ಹಿಂದಿಂದ ಆನಿ ಹೋರು ಒಡ್ಡಿಲ್ಲ, ಮುಂದಿಂದ ನುಸಿ ಹೊಪ್ಪಕಾಗ ಅಂಬರ್ ಗಾರ್ ಅಂದ ಕೂಡ್ಲೆ ಗರ್ಕ್ ಅಂಬಕಾಗ ಜಗ್ಲಿ ಹಾರಿ ಗಗನ ಕಾರ್ಕಾಣ. ಈಗ ಅವನಿಗೇನಾರು ಆರ, ಈಗ ಆನಿಗೆ ಎರುಮದ್ದಂತ್ರ. ಒಟ್ನಂಗೆ ಹಾವು ಸಾಯುಕಾಗ ಕೋಲ್ ಮುರುಕಾಗ ಅಂದೇಳಿ ನಾವಿರ್ಕ. ಎಂತ ಕೈ ಗುದಿತ ನಾವು ಕಾನೂನ್ ಮೀರಿ ಹೋಪಕಾಗ. ಈಗ ಒಂದ್ ಮಾತ್ ನೆನ್ಪಿಟ್ಕೋ, ಕಂಡವ್ರಿಗೆ ಸಾಲ ಕೊಟ್ರು ಇಂತ ಲಂಡ್ ನನ್ ಮಕ್ಳಿಗೆ ಸಾಲ ಕೊಡುಕಾಗ. ಗೊತ್ತಾಯ್ತಾ? ನೀನ್ ಹೊಡುದು ಗಿಡುದು ಬೇಡ, ನಾನೆಲ್ಲ ವ್ಯವಸ್ಥೆ ಮಾಡ್ತಿ. ಅವನ ಹತ್ರ ಒಂಚು ಮಾತಾಡ್ತಿ ನಾನು. ಈ ಮಾತೆಲ್ಲ ದಂಡಿಗೆ ಹಾಕ. ಸೂಜಿ ಕಂಡಗಿನ ಗಂಟ್ಲಾರು ಆನಿ ಕಂಡಗಿನ ಹೊಟ್ಟಿ ಮರಯ್ಯ. ನಂದ್ ಉಂಡದ್ದು ಒಂದ್ ಸ್ವಲ್ಪ ಜಾಸ್ತಿ ಆಯ್ತಂಬಂಗಿತ್. ಒಂದ್ ಲೋಟ ಮಜ್ಜಿಗಿನ ಇದ್ರೆ ಕೊಡ, ಅದನ್ನ ಒಂಚು ಕುಡಿತಿ ಲಾಯ್ಕ ಆರ್ಗಿ ಆತ್ತಂಬ್ರಲ.
5: ಅಲ ಮರಯ್ಯ, ತಿಂಗ್ಳು ಉಂಡಿದವನ ಮನೆಗೆ ತಂಗ್ಳು ಉಣ್ಣಕ್ ಬಂದಂಗಾಯ್ತು. ಹಾಂಗ್ ಬಂದಿದಿ ಆದ್ರು ನಿಂಗೆ ಇಲ್ಲ ಅಂತ ಹೇಳೋಕಾತ? ಬಾಬಾ ಸೇರಿ ಕುಡುವ.
3: ಹಾ ಹಂಗಾರ ಗಾದಿ ಎಲ್ಲ ಸಮ ಕೇಳ್ರಿ ಅಲ್ದ? ಇಷ್ಟನಲ್ಲಿ ಲೆಕ್ಕ ಹಾಕ್ರಿಯಾ? ಲೆಕ್ಕ ಹಾಕಂದ್ಮೇಲೆ ವಾಟ್ಸಪ್ ಮಾಡ್ರ್ಯಾ? ವೆರಿ ಗುಡ್ ವೆರಿ ಗುಡ್ ಕಾಂಬ. ಯಾರೆಲ್ಲ ಎಷ್ಟೆಷ್ಟು ಅಂತ ಸರಿ ಲೆಕ್ಕ ಹಾಕಿ ಕಳಿಸಿರಂದಲ್ಲಿ ನಾ ಚೆಕ್ ಮಾಡ್ತೆ. ಹಾಗೆ ಈಗ ನಮ್ಮಲ್ಲಿ ಪ್ರಸಿದ್ಧ ಮನೋರಂಜನೆಗಂತ ಇಪ್ಪುದು ಕೋಳಿಪಡಿ. ಕೋಳಿಪಡಿ ಇವತ್ತು ಜೂಜಾಯ್ತ. ಮನೋರಂಜನೆಗಂತ ಹುಟ್ಕೊಂಡ್ ಕೋಳಿಪಡಿ ಬಗ್ಗೆ ತುಂಬಾ ಮಾಹಿತಿಯನ್ನ ನಮ್ಗೆಲ್ಲ ಕೊಡ್ತೀರಿ ಈಗ ನಮ್ಮ ನರೇಂದ್ರ ಕುಮಾರ್ ಕೋಟ ಅವರು, ನಮ್ಮ ಪ್ರೀತಿಯ ಮೆಚ್ಚಿನ ಶಿಕ್ಷಕರು. ಬನ್ನಿ ಕೋಳಿಪಡೆ ಬಗ್ಗೆ ಕೇಂಬ.
0: ಹಾಯ್ ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಎಲ್ರಿಗೂ ವಿಶ್ವ ಕುಂದಾಪು ದಿನದ ಶುಭಾಶಯಗಳು. ಈಗ ಕುಂದಾಪುರ ಅಂದಮೇಲೆ ತುಂಬಾ ತುಂಬಾ ಕ್ರೀಡೆಗಳಲ್ಲಿತ್ತು. ನಿಮ್ಗೆ ಗೊತ್ತಿಪ್ಪುದು ಎಲ್ಲರಿಗೂ ಕಂಬಳ, ಅದರೊಟ್ಟಿಗೆ ಕೋಳಿಪಡೆ ಇತ್ತು. ಇದು ನಂಗೆ ಮೊದಲು ಗೊತ್ತಿರಲಿಲ್ಲ. ನಾನು ಒಂದ್ಸಲ ಯಾರೋ ಹಿಂಗೆ ಮಾತಾಡೋತ್ತಿಗೆ ಒಂದು ಮಾತಾಡ್ರವರು, ಹುಡಿ ಬಡಿ ಕಡಿ ಹೊಯ್ ಕಾಂಬತ್ತಿಗೆ ಕೋಳಿಪಡಿ. ನಂಗೊಂಥರ ಖುಷಿ ಆಯ್ತು, ಎಂತಪ್ಪ ಅಂತೇಳಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮತ್ತೊಂದು ಮಾತು ಹೇಳ್ರು, ನಿನ್ನ ಕಟ್ಕೊಂಡು ಕೋಳಿಪಡಿ ಅಂತ ಹೇಳ್ರು. ನಾನು ಆಗ್ಲೂ ಮಾತಾಡಲಿಲ್ಲ. ಮತ್ತೊಂದು ಮಾತು ಹೇಳ್ರು, ಕೋಳಿ ಪಡೆಲೆ ಚಿಂಡ್ದಾಂಗಿ ಅಂತ ಹೇಳ್ರು. ಆಗ ನಂಗೊಂದು ರೀತಿಯಲ್ಲಿ ಭಾಳ ಇದೆಂತಪ್ಪ ಎಂತಲ್ಲ ಇತ್ತಲ್ಲ ಇದಲ್ಲ ಅಂತೇಳಿ ನಾನು ಶುರು ಮಾಡಿದೆ. ಆಗ ನಿನ್ನ ಕಟ್ಕೊಂಡು ಕೋಳಿಪಡಿ ಅಂತ ಹೇಳ್ರೆ, ಈಗ ಕೋಳಿ ಪಡಿ ಅಪ್ಪೊತ್ತಿಗೆ ಎರಡು ಕೋಳಿ ಬೇಕೇ ಬೇಕಲ್ಲ. ಯಾರು ನಮಗೆ ಕೈ ಕೊಟ್ರೆ ನಾವು ಹಿಂಗೆ ಹೇಳತ್ತು ಜೋಡಿ ಆಯ್ದಿದ್ರೆ. ಇನ್ನೊಂದು ಗಮ್ಮತ್ತಿನ ಕತೆ ಇದ್ದು ಕಾಣಿ, ಕೋಳಿ ಪಡೆಯಲ್ಲೇ ಚಿವುಟದಂಗೆ ಅಂತೇಳಿ. ಈಗ ಕೋಳಿ ಪಡಿ ಅಪ್ಪತ್ತಿಗೆ ಜೋಡಿ ಮಾಡುದಂತ ಇತ್ತಲ್ಲ, ಜೋಡಿ ಅಪ್ಪತ್ತಿಗೆ ಈ ದಂಡೆಗಾರ ಮತ್ತು ಜೂಜುಗಾರ ಇದ್ ನಂಬ್ರು, ಈ ಮತ್ತೆ ಗಾಳಿ ಹಾಕುವ ಈ ಮೂರು ಜನ ಇರ್ತಾರೆ, ಮತ್ತೊಬ್ಬ ಯಜಮಾನ. ಆಗ ಇವ ಈ ಜೂಜುಗಾರ ಮೆಲ್ಲ ಆ ಯಜಮಾನಿಗೆ ಚಿವುಟದಂಬ್ರು, ಎಲ್ಲರು ಕೋಳಿ ಗೆದ್ರೆ ಇತ್ತಲ್ಲ ಅವ್ ಹೇಳುದಮ್ಮ, ಅಲ್ಲ ನಾನು ನಿಮ್ಗೆ ನಾನು ಚಿವುಟಿಲ್ಲ, ನಂಗೆ ಗೊತ್ತಿತ್ತು ಗೆದ್ದಂತೇಳಿ, ಅದಕ್ಕೆ ನಾನು ಚಿವುಟದ್ದು ಅಂತ ಹೇಳುದಮ್ರ. ಎಲ್ಲರು ಸೋತ್ರ ಹೇಳುದಮ್ರ, ನಾನು ನಿಮ್ಗೆ ಎಷ್ಟು ಸಲ ಚಿವುಟಿದಿ, ನನಗೆ ಗೊತ್ತಿತ್ತು ಸೋಲತ್ತಂತೇಳಿ. ಅಂದರೆ ಕೆಲವು ಸಲ ಹಂಗೆ ಆಗ್ತು ಕೋಳಿ ಪಡೆಯಲ್ಲಿ ಚಿವುಟದಂಗೆ ಅಂತೇಳಿ. ಹಿಂಗೆ ಈ ಕೋಳಿ ಪಡೆಗೆ ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ನಂಗೊಂದಿಷ್ಟು ಮಾಹಿತಿ ಸಿಕ್ತು, ಅದರ ನಿಮ್ಮೊತ್ತಿಗೆ ನಾನು ಹಂಚಿಕಂತ ಇದ್ದಿ. ಈ ಕೋಳಿಪಡಿ ಅಥವಾ ಇನ್ನೊಂದು ಕುಕ್ಕುಟ ಕಾಳಗ ಅಂತ ನಾವು ಕರೀತಲ್ಲ, ಸುಮಾರು ಕ್ರಿಸ್ತ ಪೂರ್ವ 930 ವೇಳೆಗೆ ಈ ಪಾಂಡ್ಯರು ಚೇರರು ಅಂತ ಇದ್ರು, ಅವ್ರ ಕಾಲದಾಗ ಇತ್ತು ಅಂತ ಒಂದು ಮಾಹಿತಿ ಸಿಕ್ಕುತ್ತೆ. ಆಮೇಲೆ ಈ ವಿಜಯನಗರದ ಅರಸರ ಕಾಲದಲ್ಲೂ ಕೂಡ ಈ ಹಳ್ಳಿ ಹಳ್ಳಿಗೆಲ್ಲ ಈ ಕೋಳಿಪಡಿ ಆತಿತ್ತಂಬ್ರು. ಅದಾದ್ಮೇಲೆ ಎಂತಾಯ್ತು, ಅದೊಂದು ರೀತಿಯಲ್ಲಿ ಪ್ರದರ್ಶನ ಸ್ಪರ್ಧೆಯಾಗಿ ನಡೀತಾ ಇತ್ತು. ಇನ್ನು ನಾವು ಇದನ್ನ ದಟ್ಟವಾಗಿ ಕಾಮುದಿಲ್ಲ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಭಾರತದ ದಕ್ಷಿಣ ಭಾಗದಲ್ಲಿ ಅಂದ್ರೆ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಹಿಂಗೆಲ್ಲ. ಅದ್ರಗೂ ನಮ್ ಕುಂದಾಪುರ ಬಂದ್ರೆ ಸ್ವಲ್ಪ ಜಾಸ್ತಿ ಇತ್ತು ಕಾಣಿ. ಇದು ಎಂತಾಯ್ತು ಅಂತ ಹೇಳ್ರೆ, ಬರ್ತಾ ಬರ್ತಾ ಬರ್ತಾ ಕೋಳಿ ಪಡಿಲ್ ಜೂಜ್ ಶುರು ಆಯ್ತು ಕಾಣಿ. ಈ ಜೂಜ್ ಶುರು ಆದ ಕೂಡಲೇ ಪೊಲೀಸರೆಲ್ಲ ದಾಳಿ ಮಾಡ ಶುರು ಮಾಡ್ರು. ಆಮೇಲೆ ಅದೆಲ್ಲ ಗುಟ್ಟು ಗುಟ್ಟಾಗಿ ನಡುಗ ಶುರು ಆಯ್ತು. ಆಮೇಲೆ ಈ ಜೂಜ್ ಕಟ್ಟುದು ದುಡ್ಡೆಲ್ಲ ಮಸ್ತ್ ಮಸ್ತ್ ಹಬ್ಬಕ್ಕೆ ಪೊಲೀಸರು ಕಣ್ಣು ಬಿದ್ದಿತ್ತು. ತದನಂತರ ಎಂತಾಯ್ತು ಅಂತ ಹೇಳಿದ್ರೆ, ಈ ಅಹಿಂಸಾವಾದಿಗಳಿತ್ತಲ್ಲ ಈ ರೀತಿ ಎಲ್ಲ ಮಾಡೋದು ಸರಿಯಲ್ಲ ಅಂತೇಳಿ ಅದು ನಡೆದು ಹೋಯ್ತು. ಇದ್ರಾಗ ತುಂಬಾ ಹೇಳಕ್ ಮಸ್ತಿತ್ತು. ಈ ಕೋಳಿ ಪಡಿ ಅಥವಾ ಕೋಳಿ ಅಂಕ ಅಂತ ನಾವು ಹೇಳ್ತಲ್ಲ, ಇದೊಂದು ಎರಡು ಹುಂಜಗಳ ಕಾಳಗ, ಕಾಲಿಗೆ ಹರ್ತುವಾದ ಕತ್ತಿ ಕಟ್ತರು. ಅದಕ್ಕೊಂದು ಕ್ರಮ ಇತ್ತು, ಹಾಂಗೆ ಕಟ್ಟುವುದಲ್ಲ. ಆಮೇಲೆ ಕಾದಾಡಕ್ ಬಿಡ್ತರು. ಅದರ ಒಂದು ಕೋಳಿ ಸಾಯ್ಕ್ ಅಥವಾ ಸೋಲ್ಕ್, ಇಲ್ಲಿ ಗೆದ್ರೆ ಆ ಕೋಳಿಯನ್ನ ಬಂಟ ಅಂತ ಹೇಳ್ತರು, ಸೋತ್ರೆ ಆ ಕೋಳಿನ ಒಟ್ಟಿ ಅಂತ ಹೇಳ್ತರು. ನಾನು ಹಿಂಗೆ ಎರಡು ಮೂರು ಸಲ ಹೋಯ್ದಿ, ಅಲ್ಲೊಬ್ಬ ಹೇಳ್ತಾ ಇದ್ದ ಆರು ನಾಲ್ಕು ಎಂಟು ನಾಲ್ಕು ಆರು ನಾಲ್ಕು ಎಂಟು ನಾಲ್ಕು. ನಂಗೆ ಎಂತಂದು ಗೊತ್ತಾಗಿಲ್ಲ, ಕೊನೆ ಗೊತ್ತಾಯ್ತು ಇದು ಜೂಜು ಅಂತ ಹೇಳಿ. ಈ ಕೋಳಿ ಎಷ್ಟು ಗಟ್ಟಿ ಇತ್ತೋ ಅದ್ರ ಮೇಲೆ ಈ ಹಣ ಕಟ್ಟುದಂಬರು. ಮತ್ತೊಂದು ವಿಷಯ ಗೊತ್ತಿತ್ತ ನಿಮ್ಗೆ, ಇದಕ್ಕೆ ಒಂದು ಪಂಚಾಂಗ ಇತ್ತು. ಇದರ ಆಧಾರದ ಮೇಲೆ ಅಮಾವಾಸಿ ಹುಣ್ಣಿಮೆ ಯಾವ ವಾರದಲ್ಲಿ ಯಾವ್ಯಾವ ಕೋಳಿ ಗೆಲ್ಲುತ್ತ ಅದೆಲ್ಲ ನಿರ್ಧಾರ ಮಾಡ್ತರು. ಈ ಕೋಳಿ ಪಡೆಗೆ ಎರಡು ಭಾಗ ಇತ್ತು, ಒಂದು ಜೂಜುಗಾರ ಇನ್ನೊಂದು ದಂಡೆಗಾರ. ಅಂದ್ರೆ ಕೋಳಿಗೆ ಕತ್ತಿ ಸುತ್ತಿ ಕಾಳಗ ಮಾಡೋಕೆ ತಯಾರು ಮಾಡ್ತನಲ್ಲ ಅವನ್ನ ಜೂಜುಗಾರ ಅಂತ ಕರೀತು. ಅವ ಬಹಳ ಮಂಡಿ ಖರ್ಚು ಮಾಡಕ್ಕೆ, ನಾನು ಹ್ಯಾಂಗ್ ಕೋಳಿ ಬಿಡ್ಕ, ಹ್ಯಾಂಗ್ ಸೋಲ್ಸಕ್, ಹ್ಯಾಂಗ್ ಕತ್ತಿ ಕಟ್ಟಕ್ ಇದೆಲ್ಲ ಗೊತ್ತಿರ್ಕವ. ಅವ ಹ್ಯಾಂಗ ಅಂತ ಹೇಳಿದ್ರೆ, ಕೋಳಿ ಹುಂಜನ ಕತ್ತಿ ಸುತ್ತೋತಿಗೆ ಹುಂಜನ ಎದೆಗೆ ಆನ್ಸ್ಕೊಂಡು ಹಿಡ್ಕೊಂಡಿರ್ತ, ಕೋಳಿ ಜಗಳ ಮಾಡೋತ್ತಿಗೆ ಕಾಳ್ಗ ಹಾಪೋತಿಗೆ ಹುಂಜಕ್ಕೆ ಗಾಯ ಆದ್ರೆ ಜೂಜುಗಾರ ಅದನ್ನ ಹಿಡ್ಕಂತ, ಆ ದಂಡೆಗಾರ ಇದ್ನಲ್ಲ ಮತ್ತೊಬ್ಬ ಅದನ್ನೆಲ್ಲ ಕತ್ತಿ ಎಲ್ಲ ಬೀಡಿಸಿ ಗಾಯ ಎಲ್ಲ ತೊಳೆದು ಹೊಲಿಗೆ ಹಾಕಿ ಆಪರೇಷನ್ ಮಾಡಿಬಿಡ್ತರು. ಇನ್ನು ಕೋಳಿ ಮುಕ್ಕಳಿಗೆ ಒಬ್ಬ ಗಾಳಿ ಹಾಕುವಂತ ಇರ್ತ, ಅವ ಒಂದು ಶಾಲ್ ತಕೊಂಡ ಗಾಳಿ ಹಾಕ್ತ ಐಕಂತ. ಇದ್ರ ಮೇಲೆ ಅವ ಹ್ಯಾಂಗ ಆರೈಕೆ ಮಾಡ್ತಾ ಹ್ಯಾಂಗ ಗಾಳಿ ಹಾಕ್ತಾ ಇದ್ರ ಮೇಲೆ ಎಷ್ಟೊತ್ತು ಕೋಳಿ ಕಾಳ್ಗ ಆತಂತ ನಿರ್ಧಾರ ಆತ. ಕೋಳಿ ಪಡಿಯಂಗೆ ಎರಡು ವಿಧ ಇತ್ತು ಹೆಚ್ಚಾಗಿದ್ದು ಕುಂದಾಪುರ ಬದಿ ನಾವು ಕಾಣ್ಲಕ್ಕ. ಒಂದು ಬಿಡು ಪಡಿ, ಮುಸ್ಕಿನ ಪಡಿ ಅಂತೇಳಿ. ಇದೆಂತ ಅಂದಿರಾ, ಈ ಬಿಡು ಪಡೆಗೆ ಅಂತ ಅಂತ ಹೇಳಿದ್ರೆ ಎರಡು ಕೋಳಿಗಳನ್ನ ಪರಸ್ಪರ ಮುಂದ್ ಮುಂದೆ ಹಿಡ್ಕೊಂಬೋದು, ಎದುರ್ಬೋದು ಹಿಡ್ಕೊಂಬೋದು, ಜೋಡಿ ಮಾಡೋದು. ಮುಸ್ಕಿನ ಪಡೆಗಂದ್ರೆ ಕೋಳಿಗೆ ಒಂದು ಮುಸ್ಕ್ ಹಾಕೋದು, ಮುಸ್ಕ್ ಹಾಕಿ ಎದುರ್ಬದ್ರನಿತ್ತು ಅದನ್ನ ಜೋಡಿ ಮಾಡೋದು. ಮೊದಲ ಮುಸ್ಕಿನ ಪಡೆ ಹೆಚ್ಚಾಗಿ ಎರಡು ಗ್ರಾಮದ ನಡೆ ನಡೀತಾ ಇತ್ತು. ಹೆಚ್ಚು ಕೋಳಿ ಗೆದ್ದವರಿಗೆ ಮೆಡ್ಲು ಮೆಡ್ಲು ಕೊಡ್ತಾ ಇದ್ರು ನಮ್ರು. ಇದ್ರಾಗೆ ಕೆಲವೊಮ್ಮೆ ಕೋಳಿ ಕಾಳಗ ಆಗೋದಕ್ಕಿಂತ ಮನುಷ್ಯರ ಕಾಳಗ ಹಾಕೋದೇ ಜಾಸ್ತಿ ಅಂಬರು, ಅದೇನೇ ಇರಲಿ. ಇನ್ನ ಈ ಕೋಳಿಗೆ ಸುತ್ತು ಕತ್ತಿ ಇತ್ತಲ್ಲ, ಅದ್ರಗ್ ಸುಮಾರು ಬಾಗಿ ಎದ್ ಕಾಣಿ, ಬಡಕಾಯಿ ಕತ್ತಿ ಅಂದ್ರೆ ಇದು ಹಿಡಿ ಡೊಂಕಾಗಿರತ್ ನಾಗರ ಗಿರೆಸ್ ಕತ್ತಿ, ಇದು ಅಂಕು ಡೊಂಕಾಗಿದ್ದ ಕತ್ತಿ. ಅರೆ ಕೊಕ್ಕೆ, ಇದು ಕೊಕ್ಕೆ ಕಣಗ್ ಹಿಂಗ್ ಚಾಂಚ್ಕೊಂಡಿರ ಕತ್ತಿ. ಎಚ್ಚಿ ಮುಳ್ಳು, ಪುದಿ ಸ್ವಲ್ಪ ಕೊಕ್ಕರೆ ಕುತ್ತಿಗೆ ಇರುತ್ತಲ್ಲ ಹಾಂಗ ಬಾಕಂಡಿಬ್ಬು ಕತ್ತಿ. ಇನ್ ನಿಮ್ಗೆ ಗೊತ್ತಿತ್ತು ಕೋಳಿ ಪಡಿಯಲ್ಲೆಲ್ಲ ನಡೀತ, ದೇವಸ್ಥಾನದ ನೇಮ, ಕ್ವಾಲ, ಜಾತ್ರಿ, ಹಬ್ಬ ಮುಗಿದ ಮರುದಿವಸ ಇದೆಲ್ಲ ಅನುಮತಿ ಪಡ್ಕೊಂಡು ಮಾಡ್ತರು. ಮೊದಲಿನ ಕಾಲದಲ್ಲ ಈ ಸರಾಯಿ ಅಂಗಡಿಯವರು ಇದ್ರಲ್ಲ, ತಮಗೆ ವ್ಯಾಪಾರ ಜಾಸ್ತಿ ಆಯ್ಕಂತ ಹೇಳಿ ಅಲ್ಲೂ ಅವರು ಮಾಡ್ತಿದ್ದೀರ ಅಮರು. ಈ ಕೋಳಿಗಳ ಈ ಆರೈಕೆ ಮಾಡೋದಿತ್ತಲ್ಲ, ಅದು ಬಹಳ ಕಷ್ಟದ ಕೆಲಸ. ಹೆಂಗಂದ್ರೆ ತಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತರೋ ಮುದ್ದು ಮಾಡ್ತರೋ ಅದಕ್ಕಿಂತ ಹೆಚ್ಚೇ ಮುದ್ದು ಮಾಡ್ಕಾತು. ಹಂಗೆ ಕೋಳಿ ಹುಚ್ಚಿರುತ್ತೆ ಕೆಲವರಿಗೆ. ನಿಮ್ಗೊಂದು ಮತ್ತೊಂದು ಹೇಳಕ್ ನಾನು, ಕೋಳಿ ಗುಂಟ ಅಂತೇಳಿ ಇದೀಗ ಎಲ್ಲೂ ಇಲ್ಲ. ಕೋಳಿ ಗುಂಟ ಅಂತ ಹೇಳ್ರೆ ಈ ದೇವಸ್ಥಾನದಲ್ಲಿ ಜಾತ್ರೆ ಶುರು ಆತಲ್ಲ ಅದಕ್ಕಿಂತ ಮೊದಲು ಒಂದು ಒಳ್ಳೆಯ ಮುಹೂರ್ತ ಕಂಡ್ಕಂಡ ಊರಿನ ಗುರುಕಾರ ಮತ್ತೊಬ್ಬ ಗುರುಕಾರ ಇಬ್ರು ಸೇರ್ಕಂಡ ಎರಡು ಕೋಳಿ ಇಟ್ಕೊಂಡು ಬತ್ರು. ಅದಕ್ಕೆ ಒಂದು ಹಾಲೆ ಮರದ ಐದು ಗೂಟ ಮಾಡ್ತರು, ಐದು ಕಡೆಗೆ ಐದು ಗೂಟ ಮಾಡ್ತರು. ಇದರ ಉದ್ದ ಸುಮಾರು ಒಂದೂವರೆ ಅಂಗುಲ ಇರುತ್ತೆ. ಇದನ್ನು ದೊಡ್ಡ ಮೆರವಣಿಗೆ ತಕೋಬತ್ರು. ಊರ ಗುರುಕಾರ ಆ ಕೋಲ್ಗಳನ್ನೆಲ್ಲ ಆ ದೈವಸ್ಥಾನದ ಪಕ್ಕದ ಗದ್ದೆ ಇರುತ್ತಲ್ಲ ಅಲ್ಲಿ ಖಾಲಿ ಜಾಗ ಇರುತ್ತೆ, ಅಲ್ಲಿ ಐದು ಗೂಟನ ನೆಲಕ್ಕೆ ಸಿಕ್ಸ್ತ. ಅಂದ್ರೆ ಒಂದ್ ರೀತಿಯಲ್ಲಿ ಇದು ಚೌಕಾಕಾರ ಅತ್ತ. ಈ ಚೌಕಾಕಾರದ ಒಳಗೆ ಕೋಳಿಯನ್ನು ಬಿಡುವುದು. ಹಿಂಗೆ ಒಂದೊಂದೇ ಗೂಟದೊಳಗಡೆ ಕೋಳಿ ಬಿಟ್ಕೊಂಡು ಕೋಳಿಗುಂಟ ಅಂತ ಮಾಡ್ತಿದ್ದೀರಮ್ರ. ಈಗ ನಿಮ್ಗೆಲ್ಲೂ ಕೋಳಿಗುಂಟ ಕಾಂಬಕ್ಕೆ ಸಿಕ್ಕುದಿಲ್ಲ. ಇನ್ನೊಂದು, ಇದರಾಗೆ ಈ ಕೋಳಿ ಗುಂಡದಾಗೆ ಜೋಜಿಪ್ಪುದಿಲ್ಲ ಮತ್ತೆ ಕತ್ತಿ ಕಟ್ಟುವುದಿಲ್ಲ, ಇಲ್ಲಾಂದ್ರೆ ಕೋಳಿ ಸಾಯುಕಾಗ ಅಂತೇಳಿ ಒಂದ್ ರೀತಿಯಲ್ಲಿ ಇದು ನಡ್ಕೊಂಡು ಬಂದಿತ್ತು. ಈಗ ಇದೆಲ್ಲೂ ಕೂಡ ಇಲ್ಲ. ಇನ್ನೊಂದು ಕೆಲವು ನಂಬಿಕೆ ಇತ್ತು. ಈ ಕೋಳಿ ಪಡಿ ಹೋಪತಿಗೆ ಕೋಳಿಯನ್ನ ಗೂಟದಿಂದ ಬಿಚ್ಚೋತಿಗೆ ತಲಿಗೆ ಮುಂಡ ಸುತ್ಕಣ್ಕ, ಕೋಳಿ ಹಿಡ್ದುಕೊಂಡು ಹೋಪತಿಗೆ ಎದುರ್ನವರು ಎಲ್ಲಿಗೆ ಹೋತೆ ಅಂತ ಕೇಳೋಕಾಗ. ಇನ್ನು ಸೌದೆ ಕಟ್ಟನ್ನ ತಲೆ ಮೇಲೆ ಹೊತ್ಕೊಂಡವರು ಎದುರು ಸಿಕ್ಕುಕಾಗ, ಮಡಕೆ ಹೊತ್ಕೊಂಡವರು ಎದುರು ಸಿಕ್ಕುಕಾಗ, ಕೋಳಿ ಸತ್ತೋತ್ತು ನಾಗರ ಹಾವು ನೋಡುಕಾಗ, ಇನ್ನು ಶವಯಾತ್ರ ನೋಡುಕಾಗ, ಇನ್ನು ಕೆರೆ ಹಾವನ್ನು ಕಂಡ್ರೆ ಬಹಳ ಒಳ್ಳೆಯದು. ಇದಿಷ್ಟು ನಂಬಿಕೆ ಇಪ್ಪದು. ಇನ್ನು ಕೋಳಿ ಪಂಚಾಂಗ ಅಂತ ಇತ್ತು, ಇದ್ರ ಬಗ್ಗೆ ನಾನು ಮಸ್ತು ಮಾತಾಡ್ಲಕ್ಕ, ಆದ್ರೂ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಗೊತ್ತಿರಲಿ ಅಂತೇಳಿ. ಕೋಳಿ ಪಂಚಾಂಗ ಹೆಂಗಿರುತ್ತ? ಉದಾಹರಣೆಗೆ ಶುದ್ಧ ಪಕ್ಷ, ಶುದ್ಧ ಒಂದು ಪಾಂಡ್ಯ, ಹುಟ್ಟು ಬಿಳಿ, ಬಾಲ್ಯ ಪಂಚವರ್ಣ, ಯೌವನ ಕೆಂಪು, ಮುಪ್ಪು ಕಪ್ಪು, ಮರಣ ಹಳದಿ. ಅಂದ್ರೆ ಈ ಕೋಳಿ ಜಾತಿಗೆ ಈ ಕೋಳಿ ಎದುರು ಬಂದ್ರೆ ಹಿಂಗಾತು ಮರಣ ಬರುತ್ತೋ. ಇದು ಎಷ್ಟು ಸತ್ಯೋ ನಂಗೆ ಗೊತ್ತಿಲ್ಲ, ನಾನು ಹಳ್ಳಿ ಹಳ್ಳಿಗೆ ಹೋಗಿ ಈ ಹಳ್ಳಿರ ಹತ್ರ ಕೇಣ್ಕ ಕೇಣ್ಕ ಬರ್ಕೊಂಡದ್ದು. ಇನ್ನು ಕಾಣಿ, ಕೆಂಪು ಕೋಳಿನ ಕಪ್ಪುನ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ಕೋಳಿನ ಕಡ್ದಾಕತ್ತದು, ಕಪ್ಪು ಕೋಳಿನ ಕೆಂಪುನ ಹೊರತುಪಡಿಸಿ ಬೇರೆಲ್ಲ ಕೋಳಿನ ಸೋಲ್ಸುತ್ತೆ, ಬಿಳಿ ಕೋಳಿ ಪಂಚವರ್ಣದ ಮತ್ತು ಹಳದಿ ಕೋಳಿ ಎಲ್ಲರನ್ನ ಸೋಲ್ಸುತ್ತೆ. ಹಳದಿ ಕೋಳಿನ ತಿಥಿ ಬರುತ್ತಲ್ಲ ಆ ದಿವಸ ಕಟ್ಟುಕಾಗ. ಹಿಂಗೆ ಬಿದಿಗೆ ತದಿಗೆ ಚೌತಿ ಆಮೇಲೆ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ಎಲ್ಲ ಇತ್ತಲ್ಲ ಅದಕ್ಕೆ ಅನುಗುಣವಾಗಿ ಒಂದೊಂದು ಒಂದೊಂದು ಒಂದು ರೀತಿಯಲ್ಲಿ ದೊಡ್ಡ ಪಂಚಾಂಗನೇ ಮಾಡಿರು. ಆ ಪಂಚಾಂಗದ ಬಗ್ಗೆ ಯಾವತ್ತಾರೂ ಮಾತಾಡುವ. ನಂಗೀಗ ಕೋಳಿಗಳ ಜಾತಿ ಬಗ್ಗೆ ಹೇಳುವ ಅಂತೇಳಿ. ಕೋಳಿಗಳೆಲ್ಲ ಈ ಮುಖ್ಯವಾಗಿ ನಾವು ಕೋಳಿ ಪಡಿ ಹೊತ್ತಲ್ಲ, ನಾನು ಕೋಳಿ ಪಡಿ ಇಟ್ಕೊಂಡು ಮಾತಾಡೋದ. ಅದ್ರಾಗ ಆರು ಜಾತಿ ಇತ್ತು: ಉರಿಯ, ಕುಕ್ಕನ, ಬಿಳಿಯ, ಕಡಲ, ಕಬ್ಬಾರ, ಬೂಬ, ಬಿಳಿ ಕೋಳಿ. ಇದ್ರಾಗ ಮತ್ತೆ ಹ್ಯಾಂಗ ಕಾಣಿ, ಉರಿಯ ಕೆಂಪಿನ ಉರಿಯ, ಮೈ ಮೇಲೆ ಕೆಂಪು ಬಣ್ಣ ಹೆಚ್ಚಾಗಿರುತ್ತೆ. ಕರಿ ಉರಿಯ ಕೊಂಚ ಮಬ್ಬಿನ ಬಣ್ಣ ಎದ್ದ ಎದಿ ಭಾಗದಲ್ಲಿ ಕಪ್ಪಾಗಿರುತ್ತೆ. ಹಳದಿ ಉರಿಯ ತಕ್ಕ ಮಟ್ಟಿ ಕೆಂಪುಗಿದ್ದ ಬೆನ್ನಿನ ಭಾಗದಲ್ಲಿ ಅರಸಿನ ಬಣ್ಣದ ಚಿಕ್ಕ ಚಿಕ್ಕ ಗರಿ ಇರುತ್ತೆ. ಹುಂಡು ಉರಿಯ ಮೈ ಕೆಂಪಗಾಗಿದ್ದ ಬಿಳಿ ಬಿಳಿ ಚುಕ್ಕಿ ಇರುತ್ತೆ. ಹೊಗೆ ಉರಿಯ ಕೆಂಪಗಿನ ಮೈ, ಮೈ ಒಂದು ರೀತಿಯಲ್ಲಿ ಹೊಗೆ ಬಣ್ಣದಿಂದ ಕೂಡಿರುತ್ತೆ. ಇದಿಷ್ಟು ಉರಿಯ. ಕುಕ್ಕನ ಬಿಳಿಯದಲ್ಲ ಅಥವಾ ಕಕ್ಕನ ಬಿಳಿಯ ಅಂತ ಹೇಳ್ತಾರೆ. ಜಾತಿ ಕುಕ್ಕನ ಬಿಳಿಯ, ಹುಂಡು ಕುಕ್ಕನ ಬಿಳಿಯ, ಹಳದಿ ಕುಕ್ಕನ ಬಿಳಿಯ, ಬೂಬು ಕಕ್ಕನ ಬಿಳಿಯ. ಕೆಲವರು ಇದನ್ನು ಕುಕ್ಕನ ಅಂತ ಹೇಳ್ತಾರೆ, ಕೆಲವರು ಕಕ್ಕನ ಅಂತ ಹೇಳ್ತಾರೆ. ಇದು ಕಡಲಕ್ಕೆ ಬಂದ್ರೆ ಕರಿ ಕಡಲ, ಹಳದಿ ಕಡಲ, ಬಣ್ಣದ ಗರಿ ಕಡಲ, ಬೆಳ್ಳ ಕಡಲ, ಬೂಬು ಕಡಲ, ಕೆಂಪಿನ ಕಡಲ. ಇದಿಷ್ಟು ಒಳಜಾತಿ. ಇನ್ನು ಕಬ್ಬರ ಬಂದ್ರೆ ಹಳದಿ ಕಬ್ಬರ, ಬಿಳಿ ಕಬ್ಬರ, ಕೊರಚಿ ಕಬ್ಬರ, ಕರಿ ಕಬ್ಬರ, ಕೆಂಪಿನ ಕಬ್ಬಾರ, ಕನಿಲ್ ಕಬ್ಬಾರ. ಕನಿಲ್ ಕಬ್ಬಾರ ಅಂತ ಹೇಳಿದ್ರೆ ಮೈ ಕಪ್ಪಾಗಿರುತ್ತಂಬರು, ಕುತ್ತಿಗೆ ತುಂಬ ರಾಮಾಮ್ರ. ಇನ್ನು ಬೂಬ, ಕೆಂಜಾಳಿ ಬೂಬ, ಹಳದಿ ಬೂಬ, ಕೆಂಪಿನ ಬೂಬ, ಕರಿ ಬೂಬ, ಬಿಳಿ ಬೂಬ. ಇದಕ್ಕೆ ಸ್ವಲ್ಪ ನಾನೆಂತ ಹೇಳು ಬೇಡ, ನಿಮ್ಗೆ ಸಾಧಾರಣ ಗೊತ್ತಾಯ್ತು ಅನ್ಕಂತಿ. ಇನ್ನು ಬಿಳಿ ಕೋಳಿಯಲ್ಲ, ಕಪ್ಪು ಬಿಳಿಯ, ಕಬ್ಬರ್ ಬಿಳಿಯ, ಸೇಡಿ ಬಿಳಿಯ. ಅಂದ್ರೆ ಕಪ್ಪು ಬಿಳಿ ಅಂದ್ರೆ ಮೈಯೆಲ್ಲ ಬಿಳಿಯಾಯಿ, ಎದಿ ಭಾಗದಲ್ಲಿ ಕಪ್ಪು ಗೆರಿ ಇರುತ್ತೆ ಅಂಬರು. ಕಬ್ಬಾರ್ ಬಿಳಿ ಅಂದ್ರೆ ಮೈಯೆಲ್ಲ ಕಪ್ಪು ಮಿಶ್ರಿತ ಬಿಳಿ, ಎದಿ ಭಾಗದಲ್ಲಿ ಬಿಳಿ ಬಿಳಿ ಚುಕ್ ಚುಕ್ ಚುಕ್ ಚುಕ್ ಚುಕ್ಕೆ ಇರುತ್ತೆ ಅಂಬರು. ಸೇಡಿ ಬಿಳಿ ಅಂದ್ರೆ ಬಿಳಿ ಇದ್ದ ಮೈಯೆಲ್ಲ ಸ್ವಲ್ಪ ಮಟ್ಟಿಗೆ ಅರಿಶಿನ ಗೆರಿ ಇರುತ್ತೆ ಅಂಬರು. ನಾನು ಹೇಳ್ದಂಗೆ ಈ ಕಕ್ಕನ ಬಿಳಿಯದೆಲ್ಲ ಜಾತಿ ಕಕ್ಕನ ಬಿಳಿ ಅಂದ್ರೆ ಸಂಪೂರ್ಣ ಬಿಳಿ ಬಣ್ಣ. ಹುಂಡ ಕಕ್ಕುನ್ ಬಿಳಿ ಅಂದ್ರೆ ಮೈ ಬಿಳಿ ಆಗಿದ್ದ ಕೆಂಪು ಮತ್ತ ಕಪ್ಪು ಚುಕ್ಕೆ ಇರುತ್ತಮ್ಮ. ಹಳದಿ ಕಕ್ಕುನ್ ಬಿಳಿ ಅಂದ್ರೆ ಮೈ ಬಿಳಿ, ಮೈ ತುಂಬಾ ಹಳದಿ ಹಳದಿ ಗರಿ. ಬೂಬ ಕಕ್ಕುನ್ ಬಿಳಿ ಅಂದ್ರೆ ಎರಡು ರೆಕ್ಕೆ ಮಧ್ಯದಲ್ಲ ಕೆಂಪಗಿದ್ದ ಮೈ ಮೇಲೆ ಬಿಳಿ ಬಣ್ಣ ಇರುತ್ತಮ್ರು. ಇನ್ನು ಕಡಲ್ದಲ್ಲ ಕರಿ ಕಡಲ ಅಂದ್ರೆ ಮೈ ಕಪ್ಪಗಿದ್ದ ಅಲ್ಲಲ್ಲಿ ಚುಕ್ಕಿ ಚುಕ್ಕಿ ಚುಕ್ಕಿ ಇರುತ್ತಮ್ರು. ಹಳದಿ ಕಡ್ಲ ಅಂತ ಹೇಳ್ರೆ ಹಳದಿ ಬಣ್ಣ ಹೊಂದ್ಕೊಂಡ ಮೈ ಎಲ್ಲ ಚುಕ್ಕಿ ಇದ್ದ ಅರ್ಶಿನ ಬಣ್ಣದ ಗರಿ ಬೀನಿನ ಮೇಲೆ ಇರುತ್ತಮ್ರು. ಬೆಳ್ಕಡಲ ಅಂತ ಹೇಳ್ರೆ ಮೈ ತುಂಬಾ ಬೆಳ್ಳಗ್ ಬಿಳಿ ಇರುತ್ತಮ್ರು. ಬೂಬ ಕಡಲ ಅಂದ್ರೆ ಮಬ್ಬು ಬಣ್ಣ, ಮೈ ತುಂಬಾ ಚುಕ್ಕಿ ಇರುತ್ತಮ್ರು. ಇನ್ನು ಈ ಬೂಬದೆಲ್ಲ ಕಿಂಜಾಳಿ ಬೂಬ ಅಂತ ಹೇಳ್ರೆ ಬಾಲ ಉದ್ದ ಇದ್ದ, ನೀವು ಕಂಡಿಪ್ಪು ಸಾಕು ಕೆಲವು ಹುಂಜದ ಬಾಲ ಬಾಳ ಉದ್ದ ಇರುತ್ತೆ ಕಣಿ. ಮೈ ಎಲ್ಲ ಕುತ್ತಿಗೆ ಬಳಿ ಹಳದಿ ಬಣ್ಣ ಉದ್ದುದ್ದುದ್ದ ಗರಿ ಇರುತ್ತಮ್ರು. ಹಳದಿ ಬೂಬ ಅಂದ್ರೆ ಮೈಯೆಲ್ಲ ಮಬ್ಬಾಗಿದ್ದ ಕೆಂಪು ಬಣ್ಣದ ಅರಿಶಿನ ಗೆರಿ ಇರುತ್ತಮ್ರು. ಕೆಂಪಿನ ಬೂಬ ಅಂದ್ರೆ ಭುಜ ಎಲ್ಲ ಕೆಂಪಗಿದ್ದ ಮೈಯೆಲ್ಲ ಮಬ್ಬು ಬಣ್ಣ ಇರುತ್ತಮ್ರು. ಕರಿ ಬೂಬ ಅಂದ್ರೆ ಕುತ್ತಿಗೆ ಕೆಳಭಾಗ ಕಪ್ಪಗಿದ್ದ ಎದಿ ಭಾಗದಲ್ಲಿ ಸ್ವಲ್ಪ ಬಿಳಿ ಇರುತ್ತಮ್ರು. ಇತ್ತೀಚೆಗೆ ಎಂತಾಯ್ತು ಅಂತ ಹೇಳ್ರೆ, ಕೋಳಿ ಮೊದಲೆಲ್ಲ ಕೋಳಿ ಗಾಯ ಆದ್ರೆ ಅದರ ಆಪರೇಷನ್ ಎಲ್ಲ ಇವಾಗ ಗಾಳಿ ಹಾಕುವ ಇದನ್ನೆಲ್ಲ ದಂಡೆಗಾರ ಅಂತ ಇದ್ನೆಲ್ಲ ಅವರೆಲ್ಲ ಅದನ್ನ ಒಂದು ಆಪರೇಷನ್ ಕಾರಣಕ್ಕೆ ಮಾಡ್ತಿದ್ರು. ಈಗ ಇಲ್ಲ. ಮೊದಲೆಲ್ಲ ಈ ಕೋಳಿ ಪಡೆಯೆಲ್ಲ ಜೂಜು ಕಟ್ಟೊತ್ತಿಗೆ ಏನೆಲ್ಲ 10,000 20,000 ಇದ್ದದ್ದು ಈಗ ಲಕ್ಷದ ಮೇಲೆ ಬಂದಿತ್ತು. ಎಷ್ಟೋ ಜನ ತಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿರು. ಹಿಂಗ ಅಪ್ಪಕ್ಕಾಗ ಇದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಕ್. ಕೋಳಿ ಪಡೆ ಎಂಬುದು ನಮ್ಮ ಜನಪದ ಕ್ರೀಡೆ ಇರಲಿ, ಅದನ್ನ ನಾವು ಗಮನಿಸ್ಕೊಂಬ. ಅದನ್ನ ಬಿಟ್ಕೊಂಡು ನಮ್ಮ ಜೀವನನೇ ಹಾಳು ಮಾಡ್ಕೊಂಬಕ್ಕಾಗ. ಆ ರೀತಿ ನಾವು ಎಚ್ಚರಿಕೆ ವಹಿಸ್ಕೊಂಡ್ರೆ ಈ ಕೋಳಿ ಪಡೆ ಇದ್ದದ್ದು ಒಂದು ರೀತಿಯಲ್ಲಿ ಅದು ಮನರಂಜನೆಗೆ ಮಾತ್ರ ಇರಲಿ, ಹಂಗೆ ಇರಲಿ ಅಂತ ನಾನು ಹೇಳೋದು. ನೀವೆಂತಂದ್ರಿ? ಹಂಗ ಸರಿ, ನಾನು ಹೋಯ್ ಬತ್ತೆ. ನೀವು ಕೇಂತಾಯಿರಿ ರೇಡಿಯೋ ಕುಂದಾಪುರ.
6: ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ಸಮೀಕ್ಷಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ವೈಭವ್ ಶೆಟ್ಟಿ ಹಾಗೂ ಶ್ವೇತಾ. ಇವತ್ ನಾವು ನಮ್ಮ ಕುಂದಾಪುರದ ಜನರಿಗೆ ಕುಂದಾಪುರ ಕನ್ನಡದ ಪದಗಳನ್ನ ಕೇಳಿ ಅವ್ರ ಹತ್ರ ಅದ್ರ ಅರ್ಥ ಎಂತ ತಿಳ್ಕೊಂಬ. ನಾವು ಪಂಜು ಗಂಗೊಳ್ಳಿ ಅವ್ರು ಬರೆದ ಕುಂದಾಪುರ ಕನ್ನಡ ನಿಘಂಟಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು, ಅದನ್ನ ನಮ್ ಕುಂದಾಪುರ ಜನರಿಗೆ ಕೇಂಬ. ಈಗ ನಮ್ ಜೊತೆ ಒಬ್ರಿದ್ದಾರೆ. ಹಲೋ ಮ್ಯಾಮ್, ನಿಮ್ ಹೆಸರು?
7: ನಾನ್ ಅಮೃತ ಅಂತ.
6: ಸೊ ಮ್ಯಾಮ್, ನಾನೀಗ ನಿಮ್ಗೊಂದು ಕುಂದಾಪುರ ಕನ್ನಡದ ಪದ ಕೇಂತೆ. ಸೊ ಅದ್ರದ್ ಮೀನಿಂಗ್ ಅನ್ನ ನೀವು ಹೇಳ್ಬೇಕು. ಓಕೆನಾ?
7: ಓಕೆ ಓಕೆ.
6: ಸೊ ನಿಮ್ ಕೇಂತಿ ಪದ ಯಾವ್ದಂದ್ರೆ ಹಂಬ್ಲು. ಅದ್ರ ಮೀನಿಂಗ್ ಗೊತ್ತಿತ್ತ?
7: ಹಂಬ್ಲ್ ಅಂತ ನಮ್ ಸೈಡ್ ಎಲ್ಲ ಅದಕ್ಕೆ ನೆನಪು ಅಂತ ಕರೆಯೋದು.
6: ಸೊ ನಿಮ್ಗೆ ಯಾವತ್ತಾರು ಹಂಬ್ಲು ಹೊದ್ದಿತ್ತ?
7: ಇತ್ತು, ಎಲ್ರಿಗೂ ಹೋಗೋ ವಿಷಯನೇ ಅಲ್ಲ ಅದು.
6: ಓಕೆ, ಥ್ಯಾಂಕ್ ಯು ಮ್ಯಾಮ್. ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು ನಿಮಗೂ ಕೂಡ. ಓಕೆ ಗೈಸ್, ಹೀಗೆ ಇನ್ನಷ್ಟು ಜನರಿಗೆ ಇನ್ನಷ್ಟು ಪ್ರಶ್ನೆಗಳನ್ನ ಕೇಂಬ. ಅಷ್ಟರವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
8: ಹಲೋ.
9: ಹಲೋ.
8: ಏ ಬತ್ತಿಲ್ಲೇನಾ?
9: ಎಲ್ಲಿಗ
8: ಎಲ್ಲಿಗ ವೈಭವ್ ಬೋರ್ಡ್ ಅಲ್ಲ ಮರ, ನೆನ್ಪಿಲ್ಲೇನಾ?
9: ಓ ಹೌದಲ್ಲ, ಕೇಕ್ ಎಲ್ಲ ರೆಡಿ ಇತ್ತ?
8: ಎಲ್ಲ ರೆಡಿ ಇತ್ತು, ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು.
9: ಅಣ್ಣ, ಶೇರ್ ಹಾಕುದ್ ನಂಗೇನ್ ಪ್ರಾಬ್ಲಮ್ ಅಲ್ಲ. ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್, ಚೌಚೌ, ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ. ನಂಗ್ ವ್ಯವಸ್ಥೆ ಎಲ್ಲ ಸಮಾಯಕ.
8: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕುಡಿತೀವೋ ಅಷ್ಟಿತ್ತು, ತಲಿ ಬಿಸಿ ಮಾಡ್ಕೋಬಾರ್ದ.
9: ಬರೀ ಬಾಯಂಗ್ ಹೇಳುದಲ್ಲ ಹಾ. ಕಡಿಕೆ ನನ್ ಹೆಣ್ಣು ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ. ಹಾಂಗ್ ಕೈ ಕೊಟ್ರೆ ಕಡುಕಲ್ ಮುಗಿನ್ ತೆಗ್ದ ಮಂಡಿ ಮೇಲೆ ಹೊತ್ತಾಕ್ತಿ.
10: ನನ್ ಹೆಣ್ಣು ಮೋಸ ಮಾಡದ್ ಈಗಳು ನನ್ನ ಎದಿಯೊಳಗೆ ಹೆಗುಳ ಮಾಳ ಮಾಡ್ದಂಗೆ ದೊಡ್ಡ ಮಾಳ ಆಯ್ತು.
8: ಓ ಮಾಳ ಇದ್ದ? ಹಂಗಾರೆ ಲಕ್ಷ್ಮಣನ ಹತ್ರ ಒನ್ ಲೋಡ್ ಕೆಂಪು ಮಣ್ಣು ತನ್ ಸೋರು ಕೇಳ.
9: ನನ್ ಜೀವಸ ಅಂತ ನನ್ ಗೊತ್ತಿತ್ತು, ನಿಮ್ಗೆಲ್ಲ ಗಮ್ಮತ್ತಲ್ಲನ.
8: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದು.
9: ಹಾಂಗಂದ್ರೆ ಎಂತದ?
8: ಅದ ನಿಂಗೆ ಅರ್ಥ ಆತಿಲ್ಲ, 500 ರೂಪಾಯಿ ಇಡ್ಕ ಬಾ.
9: ಅಮ್ಮ ಅಮ್ಮ ಏ ಅಮ್ಮ
11: ಗಡ ಎಂತ ಅಷ್ಟು ಗ್ಯಾಂಡಿ ಕಿತ್ಕ ಕೂಗ್ತೆ? ನಾನ್ ಇಲ್ಲೇ ಇದ್ದ ನಿಂತ್ಕೊಂಡು ಮೊಟ್ಟಿ ಹೋಯ್ತಾ?
9: ಇಲ್ಲೇ ಇದ್ದಳಿಗೆ ಒಂದು ಹಾವು ಒಂಬಗಾತಿಲ್ಯಾ, ಬಾಯಿಗೆ ಅಂತ ಅವಲಕ್ಕಿ ತುಂಬ್ಕೊಂಡಿದ್ಯಾ? ಹ ಅದೇ ಇರ್ಲಿ, ಪಟ್ಟು ಒಂದು 500 ಕೊಡ.
11: 500 ರೂಪಾಯಿ ನನ್ನ ಹತ್ರ ಇಲ್ಲ, ಬೆಳ್ಮುಂಚೆ ಮೀನ್ ತಕ್ಕಂ ದುಡ್ಡಿಲ್ಲ, ಸಂಘ ಸಾಲ್ದಂಗ್ ನಾನೀಗ ಮೀನ್ ತಕೊಂಡದ. ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ, ಅವ್ರ ಹತ್ರ ಇನ್ ಎಷ್ಟಿದಕ್ ಬಯಸ್ಕೊಂಡ್ಕೊ.
9: ನೀವಿಬ್ರು ಗಂಡ ಹೆಂಡತಿ ಎಂತ ಬೇಕಾರ ಮಾಡ್ಕೊಣಿ, ನಂಗ್ ಸಂಬಂಧ ಇಲ್ಲ. ನಂಗೊಂದ್ 500 ರೂಪಾಯಿ ಕೊಟ್ರೆ ಸಾಕು.
12: ತಿಂಗ್ಳ ತಿಂಗ್ಳ ಮನೆಗೆಲ್ಲ ತಂದಾಕು ದಿವ್ನೆ ಕಾಣ, ಈಗ ವಾಪಸ್ ಕೇಂತಿದ್ದ. ಕೊಡು ಕೊಡು, ನಿನ್ ಮಗ್ನಿ ಕೊಡು.
9: ಅಮ್ಮ, ನಾನ್ ಇನ್ನ ಹತ್ರ ಮಾತಾಡ್ತಿದ್ದಿ, ಈ ನಾಯಿ ಹತ್ರ ಅಲ್ಲ.
12: ನಾನ್ ಇದ್ದದನ್ನೇ ಹೇಳದ್ದು, ಸತ್ಯ ಹೇಳ್ರೆ ಈಗಳಿನ ಕಾಲದಾಗ ಬೆಲೆ ಇಲ್ಲ.
9: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ. ನಾನ್ ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ, ನಿಂದ ಎಷ್ಟೇ ತಸ್ಕಂಡ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ. ಕೆಲ್ಸ ಕಾರ್ಯ ಹೋಯ್ದೆ, ಬಿಟ್ಟಿ ಕೂಡ್ತಿ ಮೂವಲ್ಲ ನಂಗ್ ಹೇಳ್ತೋ.
12: ಹೌದಪ್ಪ, ನೀ ತಂದಾಕದಾರು ಸ್ವಲ್ಪ, ನಿಂದು ಡಿಗ್ರಿ ಮುಗಿತಲ್ಲ, ನೀ ಎಂತ ಕಿಸುತ್ತೆ ಅಂದಳಿ ನಾನು ಕಾಂತೆ.
9: ನನ್ ತಲಿ ಬಿಸಿ ನಿಂಗ್ ಬ್ಯಾಡ, ನಂದ್ ಎಂತ ಹೇಳಿ ನಾ ಕಂಡ್ಕಂತಿ. ನಂಗ್ ತಲಿ ಶಳಿತಿತ್ತ, ಇನ್ ಒಂದ್ ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಿಡದ್ದೆಲೋ,
11: ಯೋ ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಕಳೆತೆ. ಅಪ್ಪಯ್ಯ ಬಂದ್ರಲ್ಲ.
9: ಎಂತ ಜ್ಯೋತಿಯ, ಎಂತ ಆಯ್ತಾ?
11: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕುಂಡಕೊಂಡ್ ನಂಗೆ ಸಾಕಾಯ್ತು. ಇವತ್ ಸರಿಯಾತೋ ನಾಳೆ ಸರಿಯಾತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಡ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದು ದುಡ್ದ ರಾತ್ರಿ ಕೊಟ್ಟು ಒಂದ್ ಗೊಳಗೆ ಮೊಂದ್ಕಂತಿ ಅನ್ಕಂಡ್ರೆ ಇವ ನಂಬ್ ಬಿಡ್ತವ ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ.
9: ನಿಂಗ್ ಐಕತ್ತೆ ಇದ, ಬೇಕ್ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೇ ಕಣ. ತಿಂದ ತೆಗ್ಲಿ ಮಾಡದ್ ಇವಕ್ ಮತ್ತೆಂತಲ್ಲ.
12: ಅಪ್ಪಯ್ಯ ನಾಯಂತ ಮಾಡ್ಲ, ಎಲ್ಲ ಇವನೇ ಮಾಡದ್ದ.
9: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ ಸುಳ್ಳು ಹೇಳ್ರೆ ಸೊಟ್ಟು ಹೊಡ್ದಾ ಹೋಗಿದ್ದಿ. ಸುಮ್ನಿರ್ಯ, ಎಂತದ ನಿಮ್ ರಗಳಿ ಅಂತ ಹೇಳಿ. ಅಪ್ಪಯ್ಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರೆ ಮಾತಾಡ್ಕಣಿ, ನಂಗ್ ತಡ ಆಯ್ತು. ನಂಗ್ ದುಡ್ಡು ಕೊಡಿ, ನಾ ಹೋತೆ. ದುಡ್ಡ ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ. ಕೇಕ್ ತಕ್ಕ ಮುಖಾಯಿಲ್ಲ ವಿನಯ ಬಾರಂಗ್ ಕೂಕ ಸರೇ ಕುಡುಕ. ಅಪ್ಪಯ್ಯ ಮುಚ್ಚಬಾಯ್, ನಿನ್ನೆಂತ ಗುತ್ತಿಲ್ಲದಲ್ಲಿ ಮಾಡಿದೆ. ನಂಗೆ ಬೆಳ ಮುಂಚಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಮ್ದ ಸಾಯಂಕಾಲ ಆರ್ ಕೂಡ್ಲೆ ಹರ್ಗ ತಿರುಗೂ ಕೋಬ್ದ ಬಾರಂಗ್ ಕೂಕ ಸರ ಕುಡುದ ಆ ಗೋಳಿ ಮರದಡಿ ನಿತ್ಕೊ ಹೊತ್ತು ಬತ್ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಆಚಿಕೆ ಆತ್ ನಂಗೆ. ನೀನ್ ಹಿಂಗ್ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನ್ ಮದಿ ಏಕ. ಅಯ್ಯ ಅಪ್ಪ ಇದೆಲ್ಲ ಇತ್ತ ಮತ್ತೆ? ಇಲ್ ಕೇಣಿ ಅಪ್ಪಯ್ಯ, ಮನಿ ಕೊಟ್ಟಕ್ ಒಂದ್ 30 ಲಕ್ಷ, ಅವಳ ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೊ ಕೂಕಂ ನಂಗೆ ಹಿಡಿಯ.
13: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರ ಬಂದ್ ಮಾಡ್ತಾರಲ್ಲ ಗಂಡ, ಅದನ್ನ ನೀನೇ ಜವಾಬ್ದಾರಿ ತಗಣಕ್.
9: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ, ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಮ್ಮುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು. ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮಣ್ಗಟ್ಟಿಯನ್ನಲ್ಲಿ ತಯಿಸಿ ಕೊಟ್ಟು ಕೊಟ್ಟು ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡು ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗೆ ಒಂದ್ 4 ತಿಂಗಳ ಕೆಲ್ಸಕ್ಕೆ ಹೋದಾಳ, ಅದನ್ ಕೈದ್ ಮಾಡ್ಕ 3 ವರ್ಷ ಮನೆಗೆ ಕಂಡಾಳ. ಅದ್ರ ಸುದ್ದಿ ಮಾತಾಡಕ್ ಬಾಯಿ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟೇ ಬರಲ್ಲ ಇನ್ನು, ಈಗಲೇ ಕೆಲ್ಸಕ್ಕೆ ಹೋಗಿ ಕೆಲ್ಸ ಹೋಗೋನಲ್ಲಿ ಶುರು ಆಯ್ತಕ್ಕಂತಾರ. ಇಲ್ ಕಾಣಿ ಮನಿ ಕಟ್ಟುದಾರೆ, ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ. ನಾನ್ ಮದಿ ಗಿದಿಯಾತಿಲ್ಲ, ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ. ನಂಗು ತಲೆ ಬಿಸಿ ಇಲ್ಲ, ನಿಮ್ಗೂ ತಲೆ ಬಿಸಿ ಇಲ್ಲ.
13: ಯಬ್ಬಾ ನೀನು ನನ್ನ ಮಗನ ಚಣಕಿ ಪತಿಗೆ ಸೈಕಲ್ ಕೂರ್ಸ್ಕೋ ಪತಿಗೆ. ಅಪ್ಪಯ್ಯ ಅಪ್ಪಯ್ಯ ನಾನು ದೊಡ್ಡ ಮನಿ ಕಟ್ತೆ, ಅಕ್ಕನ ಮದಿ ದೊಡ್ಡ ಹಾಲಂಗ್ ಗಡ್ಜು ಮಾಡಿ ಮಾಡಿಸ್ತೆ, ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರ ಸೀಟಂ ಕೂರ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತೆ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪದಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಣ. ನಮಗ್ ಮಂಡಿ ಸಮ ಇಲ್ಲ, ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ, ಮಕ್ಕಳಾರು 4 ಅಕ್ಷರ ಕಲೀಲಿ, ಹರ್ಗೋದಲ್ಲ ಬೇರೆಯವ್ರ ಕೈ ಬೈ ಕಾಂಬು ಬ್ಯಾಡ ಅಂದ್ರೆ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಅದಿ ಎತ್ತರಕ್ ಬೆಳೆಸ್ತ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಒಪ್ಪು ಕೇಳಿ ಎಂತ ಮಾತಾಡ್ದೆ ಮಗ. ಇದೆಲ್ಲಾರು ಹೆರ್ಗು ಗುತ್ತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗೂ ಕತ್ತನ. ಮೊನ್ನೆ ಹೋಟ್ಲ ಕೆಲ್ಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ, ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯಿ, ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ, ಶಂಕರಣ್ಣ ಮಗನ್ ಶಾಲಿ ಆಯ್ತಲ್ಲ, ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ಲಿ ಹೇಳ್ರು. ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣು ಗಂಡ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೇಯ, ಹೆತ್ತರಿ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ಹಾ ಒಂದ್ ಮಾತು ಹೇಳ್ತಿ ಕೇಳ, ಹೆಣ್ಣಾದಳ ಮುಂದೊಂದಿನ ಮದಿ ಬೇರೆಯವ್ರ ಮನೆ ಬೆಳಗು ಕೋಪಳ ಕೊಟ್ಟಿ ಹೆಣ್ಣ ಕುಲದೆರಗೆ ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್ ಆ ಗಂಡ್ಸಿನ ಬಾಯಂಗೆ ನೀನ್ ಆಗಳ ಮಾತಾಡ್ದೆ ಕಣ ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ ಯಾವತ್ತು ಬಪ್ಪುಕಾಗ ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮೇಲೆ ದುಡುಕ್ ಹೋಯಿ ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ ಅವನು ಅಪ್ಪ ಆಯಿ ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಣ ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬೇಡಿ ನಾನಿದ್ದೆ ಈ ಒಂದು ಮಾತು ಕೇಂದ್ರ ಕೂಡ ಎಂತದ್ದು ಬೇಡ ಅಲ್ಲೇ ಕಣ್ಮುಚ್ಚಿ ಬಿಡು

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ. ವಿಶ್ವ ಕುಂದಾಪ್ರ ಕನ್ನಡ ದಿನ.
1: ಹಾಯ್, ನಮಸ್ಕಾರ ಮರೆ, ನಾನ್ ನಿಮ್ ಬೃಂಗ. ಎಲ್ಲರಿಗೂ ಆಷಾಢಿ ಹಬ್ಬದ ಮತ್ತೆ ವಿಶ್ವ ಕುಂದಾಪ್ರ ದಿನದ ಶುಭಾಶಯಗಳು. ಎಲ್ಲ ರೇಡಿಯೋ ಕುಂದಾಪ್ರ ಕೇಣಿಯಕ.
0: ರೇಡಿಯೋ ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪ್ರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ನಾನು ಆರ್ ಜೆ ವೈಭವ್ ಶೆಟ್ಟಿ, ನಮ್ಮ ಜೊತೆ ಇದ್ರೆ ಸಮೀಕ್ಷಾ ಶೆಟ್ಟಿ, ಶ್ವೇತಾ, ಈಗ ನಮ್ಮ ಒಟ್ಟಿಗೆ ಇದ್ರೆ ನಿಮ್ಮ ಸರ್, ನಿಮ್ಮ ಹೆಸರು ಅಂತ?
3: ಹರೀಶ್ ಉಳ್ಳ.
2: ಹರೀಶ್ ಅಂತ
4: ರಾಪ್ ಅಂದ್ರೆ ಅಂತ ಗೊತ್ತಿತ್ತ? ರಾಪ್ ಅಂದ್ರೆ ಅಂತ ಗೊತ್ತಿತ್ತ?
3: ರಾಪ್ ಅಂದ್ರೆ ಜಾಪ್ ಮಾಡ್ತಾರಂತಾರ, ಅದು ರಾಪ್.
4: ನೀವ್ ಯಾರನ್ನಾರು ಇಷ್ಟೊಳಗೆ ರಾಪ್ ಮಾಡೋರನ್ನ ಕಂಡಿರ್ಯಾ?
3: ಇರ್ತಾರೆ ಕೆಲವರು, ಒಂದೊಂದು ಬದಿಗೆ ಎಲ್ಲ ಒಬ್ರು ಇರ್ತಾರೆ ಒಂದ್ ಕಡೆ ಹೋದಲ್ಲೆಲ್ಲ. ಕೆಲವು ಮಕ್ಕಳೇ ಈಗ ಗಾಡಿ ಗಿಡ ರಾಪ್ ಮಾಡ್ಕೊ ಹೋತ್ರ ಮಾರ ಅಂತಾರಲ್ಲ, ಗಾಡಿ ಹೋಪದಿಗೆ. ಹಾಗೆ
2: ಸರ್, ಥ್ಯಾಂಕ್ ಯು.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಕುಂದಾಪುರ ಮಾತುಕತೆಯಲ್ಲೇ ಕಲಾವಿದ್ರಂತಾನೆ ಹೇಳಬೇಕು. ಅದರಲ್ಲೂ ಇವರ ವಿಶೇಷತೆ ಅಂತ ಕೇಂದ್ರ ಧಿಂಸಾಲೆನಿರಣ್ಣ ಧಿಮಿಗುಡ್ಕ ಕುಣಿರೋ ಅಂತೇಳಿ ಹೇಳುವರ. ಸೊ ಜನಪದ ಕಲಾವಿದರು ವೀರಭದ್ರ ಅವರು ಕೋಣಿಯಿಂದಲ್ಲ,
5: ಮೂಡ್ಲಕಟ್ಟೆ,
1: ಮೂಡ್ಲಕಟ್ಟೆಯಿಂದ ಮೂಡ್ಲಕಟ್ಟೆ ಸಟ್ಟುವಾಡಿಯ ವೀರಭದ್ರ ಅವರು ನಮ್ಮೊಟ್ಟಿಗೆ ಇದ್ರೆ. ಸರ್ ನಮಸ್ಕಾರ, ಕುಂದಾಪುರ ಮಾತುಕತೆಗೆ ಸ್ವಾಗತ.
5: ನಮಸ್ಕಾರ.
1: ಖುಷಿ ಆಯ್ತು ಸರ್ ನೀವು ಬಂದದ್ದ. ಅಲ್ಲ, ಓಕೆ, ಈಗ ನೀವು ಕಲಾವಿದ್ರು ಅಂತ ಹೇಳಿದ್ರಿ, ಎಂತೆಲ್ಲ ಮಾಡಿದ್ರಿ ನೀವು ಕಲಾವಿದ್ರಾಗಿ ಒಂಚೂರು ಹೇಳಿಕಂಬ.
5: ಕಲಾವಿದರಾಗಿ ಈಗ ನಾನು, ನೀವೀಗ ಏನಾದ್ರೂ ಒಂದು, ನಾನೊಂದು ಯಕ್ಷಗಾನದಲ್ಲಿ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ನಾಟಕದಲ್ಲಾಗಿ ಹೋಗಿ ಯಾವ್ದಾದ್ರು ಒಂದು ದೃಶ್ಯ ನಾನು ನೋಡಿಬಿಟ್ರೆ ಅದನ್ನ ನನ್ನ ತಲೆಗೆ ಹೈಕೊಂಡು ಬಿಟ್ರೆ ಅದನ್ನ ನನ್ನ ತಲೆಗೆ ಹೈಕೊಂಡು ಅದನ್ನ ಮಾತಾಡಬೇಕು, ಅದನ್ನ ಕಲ್ತ್ಕೊಳ್ಬೇಕು, ಅದೊಂದು ಹುಚ್ಚ ಮೊದಲಿಂದ, ಅದೊಂದು ಹವ್ಯಾಸ.
1: ಓಕೆ, ಸೊ ಹಾಂಗಾಗಿ ನೀವು ಎಂತ ಕಂಡ್ರು ಅದನ್ನ ಮಂಡಿಗೆ ಹಾಕೊಂಡು ಮತ್ತೆ ನೀವು ಅದನ್ನ ಮಾಡ್ತೀರಿ. ಯಕ್ಷಗಾನ, ಯಕ್ಷಗಾನ ಅತ್ತ ಅರ್ಥಗಾರಿಕೆ ಅದನ್ನು ಮಾಡ್ತೀರಿ, ಜನಪದ ಹಾಡಂದ್ರೆ ಅದನ್ನು ಹೇಳ್ತೀರಿ.
5: ಮೇಳದಲ್ಲಿ ಯಕ್ಷಗಾನ ಮೇಳದಲ್ಲಿ ಇದ್ದಿ 2 ವರ್ಷ, ಕೂಡ್ಲಿ ಮೇಳ ತಾಳ್ಗುಪ್ಪದ ಹತ್ರ, ಸಾಗರ ತಾಳ್ಗುಪ್ಪದ ಹತ್ರ ಕೂಡ್ಲಿ ಮಠದ ಮೇಳದಲ್ಲಿ 2 ವರ್ಷ ಇದ್ದೆ. ಆಮೇಲೆ ಆಯನೂರ ಹತ್ರ ಕಲ್ಕುಚ್ಚಿ ಮೇಳ ಅಂತ ಹೇಳಿ ಶಿವಮೊಗ್ಗ ಕೋಗರ್ ರೋಡ್ ನಲ್ಲಿ ಆಯನೂರು ಬಂತು. ಅಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಕೃಷ್ಣಪ್ಪನವರು ಮೇಳದ ಏಜೆಂಟ್ರು ಹೆಮ್ಮಾಡಿ ಶೇಷ ಭಾಗವತ ಅಂತ ಹೇಳಿದ್ರು ನಮ್ಗೆ ಗುರುಗಳು, ಅವರಲ್ಲಿ ನಾನು 2 ವರ್ಷ ಮಾಡಿದ್ದೀನಿ. ಮತ್ತೆ ಈ ನವರಾತ್ರಿ ವೇಷ ಅಂತ ಉಂಟು, ನವರಾತ್ರಿಗೆ ಅಂತ 10 ದಿವಸ ಮನವನಿಗೆಲ್ಲ ವೇಷ ಕೊಟ್ಕೊಂಡು ಹೋಗಿ ಮನವನಿಗೆಲ್ಲ ಒಂದು ಸಂವಾದದಲ್ಲಿ ಹಾಡಿ ಹೇಳೋದು.
1: ಓಕೆ,
5: ಅದರಲ್ಲಿ ನಾನು ಸ್ತ್ರೀಪಾಲಟ ಮಾಡಿದ್ದೀನಿ, ಪುರುಷ ವೇಷನೂ ಮಾಡಿದ್ದೀನಿ.
1: ವೆರಿ ನೈಸ್. ಓಕೆ,
5: ಅದಾಯ್ತಾ.
1: ಸೊ ಇದೆಲ್ಲ ನೀವು ಮಾಡ್ತೀರಿ ಅಲ್ಲ, ನೀವು ಎಷ್ಟು ವಯಸ್ಸಿನಿಂದ ಇದನ್ನೆಲ್ಲ ಮಾಡು ಶುರು ಮಾಡೋದು ಅದೊಂಚೂರು ಹೇಳು.
5: ಹೇಳಿ ವರ್ಷನ
1: ಯಾವ ಯಾವ ವಯಸ್ಸು ಎಷ್ಟು ಅಣ್ಣರು 20?
5: ಸಾಮಾನ್ಯವಾಗಿ ನಾನು 4ನೇ ಕ್ಲಾಸ್ ಶಾಲೆ, ನಾನು 55ರಲ್ಲಿ ಹುಟ್ಟಿರೋದು, 1955ರಲ್ಲಿ ಹುಟ್ಟಿರೋದು.
1: ಅಂದ್ರೆ ನಿಮ್ಗೆ ಈಗ 71 ವರ್ಷ?
5: 71 ವರ್ಷ.
1: ಓಕೆ, ಹಾ ಹೇಳಿ ಸರ್. ಹಾ,
5: ಆವಾಗ ಒಂದು 4-5ನೇ ಕ್ಲಾಸ್ ಶಾಲೆ ಓದಿದ್ದೀನಿ. ಶಾಲೆ ಓದಿ ಆಮೇಲೆ ನಾನು ಇವನಿಗೆ ಮದುವೆ ಮಾಡಬೇಕು, ಮನೆಯಲ್ಲಿ ಇಟ್ಕೊಳ್ಬೇಕು, ಹೊರಗಡೆ ಎಲ್ಲ ತುಂಟ್ರು ಹುಡುಗರ ಜೊತೆ ಸೇರಬಾರ್ದು ಅಂತ ನಮ್ಮ ತಂದೆ 19 ವರ್ಷದಲ್ಲಿ ನನಗೆ ಮದುವೆ ಮಾಡಿದರು. ಮದುವೆ ಮಾಡಿ ಒಂದು 1.5 ವರ್ಷ ನಮ್ಮ ಹೆಂಡತಿ ಮನೆಗೆ ನಾನು ಹೋಗೋಕ್ಕಾಗದೇ ಇರೋದ್ರಿಂದ ಯಕ್ಷಗಂಧರ ಜೊತೆಗೆ ಓಡಿ ಹೋದೆ. ಓಡಿ ಹೋಗಿ ನನ್ನ ತಂದೆಯವರು ಆವಾಗ ಸಾಗರದ ಹತ್ರ ಮಡಿನೂರ್ ಅಂತ ಬಂತು. ಮಡಿನೂರ್ನಲ್ಲಿ ಮನ್ಸೂರ್ನ

0: ನರಬಲಿ ಕೇಳ್ತಿತ್ತಂತೆ ಆ ಡ್ಯಾಮ್. ಆ ನರಬಲಿ ಕೇಳುವಾಗ ಶಾಲಿ ಮಕ್ಕಳನ್ನೆಲ್ಲ, ಮಗ ಎಲ್ಲಿ ಹೋಗ್ತೀರಿ, ಬನ್ನಿ ಕಾರ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಎಲ್ಲ ಹಾಕ್ತಿದ್ರಂತೆ. ಆ ಟೈಮ್ನಲ್ಲಿ ನಾನು ಓಡಿ ಹೋಗಿದ್ದು.
1: ಓಕೆ.
0: ಓಡಿ ಹೋದ ಮೇಲೆ ನಮ್ಮ ತಾಯಿ ಸಾಮಾನ್ಯವಾಗಿ ಒಂದು ತಿಂಗಳಿನಿಂದ ಅನ್ನ ಆಹಾರ ಏನು ಮುರಿದ ನನ್ನ ಮಗನ ತಗೊಂಡೋಗಿ ಕಟ್ಟಿಗೆ ಹಾಕಿದ್ರು, ನನ್ನ ಮಗ ಇನ್ನು ಕಾಣ್ಲಿಕ್ಕೆ ಆಗುದಿಲ್ಲ ಅಂತ ಯತಿಯಿಂದ ಒಂದು ತಿಂಗಳು, ಒಂದೂವರೆ ತಿಂಗಳು ಊಟ ಬಿಟ್ಟು ನಿದ್ದೆ ಬಿಟ್ಟು ಅವರು ಪೇಷಂಟ್ ಆದ್ರು.
1: ಅಮ್ಮ ಅಂದ್ರೆ ಅಮ್ಮನೇ ಕಾಣಿ,
0: ಪೇಷಂಟ್ ಆದ್ರು. ಆವಾಗ ಏನಾಯ್ತು, ನನಗೆ ಅಲ್ಲಿ ಯಕ್ಷಗಾನಕ್ಕೆ ಹೋದವನಿಗೆ ರಾತ್ರಿಯಲ್ಲೇ ಯಕ್ಷಗಾನ ಕುಣಿಯೋದು. ಹಗಲಿನಲ್ಲಿ ನನಗೆ ಮಲಗುವಾಗ ಮನೆಗೆ ಹೋಗು ಮನೆಗೆ ಹೋಗು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಅನ್ಸು, ಮನೆಯಲ್ಲಿ ಅನಾಹುತ ಆಗ್ತದೆ ಮನೆಗೆ ಹೋಗು ಅಂತೇಳಿ. ಆವಾಗ ಮೇಲ್ ಸೌಕರ್ ಹತ್ರ ಹೇಳಿ ಒಂದ್ ಎರಡು ದಿವಸ ಬಿಡು ನೋಡಿ ಒಂದ್ ದಿವಸ ಮನೆಗೆ ಬಂದೆ. ಮನೆಗೆ ಬರುವಾಗ ನಮ್ಮ ತಾಯಿಗೆ ಲೋಟದೊಳಗೆ ಶಿವಾಳದ ನೀರು ಹಾಕಿ ರಾಗಿ ನೀರು ಹಾಕಿ ಕುಡಿಸ್ತಾ ಇದ್ರು.
1: ಅಷ್ಟು ಹುಷಾರಿಲ್ಲ ಅವರಿಗೆ,
0: ಅಷ್ಟು ದೇಹದಲ್ಲಿ ಅಷ್ಟು ವ್ಯತ್ಯಾಸ ಆಗಿದ್ರು. ನಮ್ಮ ಮಗ ಹೋದ, ನಮ್ಮ ಮಗ ಯಾವಾಗ ಬರ್ತಾನೆ, ಎಲ್ಲೋದ ಎಲ್ಲೋದ ಅಂತ ಹೇಳಿ. ಆ ಒಂದು ಟೈಮ್ನಲ್ಲಿ ನಮ್ಮ ಸೌಕರ್ಯಕ್ಕೆ ಹೇಳಿ ಮನೆಯಲ್ಲಿ ಏನೇ ಆಗ್ಲಿ ಒಂದು ದಿವಸಕ್ಕೆ ಹೋಗಿ ಅಲ್ಲಿ ಮಕ ತೋರಿಸಿ ಬರ್ತೇನೆ ನಮ್ಮ ತಾಯಿಗೆ ಅಂತ ಅಲ್ಲಿಂದ ಹೊರಟು ಬಂದೆ. ಹೊರಟು ಬರುವಾಗ ಯಾರೋ ಹೇಳಿದ್ರು ನಮ್ಮ ತಾಯಿ ಹೆಸರು ಬುಡ್ಡು ಅಂತೇಳಿ. ಬುಡ್ಡಕ್ಕ ನಿನ್ ಮಗ ಬಂದ ಅಂತೇಳಿ. ಅವಾಗ ನಮ್ಮ ತಾಯಿ ನಡೀಲಿಕ್ಕೆ ಆಗ್ತಿದ್ದವರು ಎದ್ದು ಬಾಗಿಲಿಗೆ ಬಂದ್ರು.
1: ಓಕೆ,
0: ಆಯ್ತಾ. ಅದು ಇವತ್ತು ಆ ದೃಶ್ಯಗಳನ್ನು ಹೇಳಲಿಕ್ಕೆ ನಂಗೆ ಬಹಳ ಒಂಥರ ದುಃಖ ಆಗುತ್ತೆ.
1: ಅಬ್ಬಿ ಪ್ರೀತಿ ಕಾಣಿ.
0: ಅಷ್ಟು ಆದ್ಮೇಲೆ ಅವರು ನಮ್ಮ ಹತ್ರ ಕೊನೆಗೆ ಭಾಷೆ ತಗೊಂಡ್ರು.
1: ಎಂತಂದೇಳಿ,
0: ನಾನು ಇರುವಲ್ಲಿವರೆಗೆ ನೀನು ನನ್ನ ಬಿಟ್ಟು ಹೋಗಬಾರ್ದು, ಎಲ್ಲೂ ಹೋಗಬಾರ್ದು, ನನ್ನ ಜೊತೆಗೆ ಇರಬೇಕು ಅಂತೇಳಿ. ಇಲ್ಲಮ್ಮ, ನಾನು ಒಂದು ಯಕ್ಷಗಾನಕ್ಕೆ ನಾನು ಮಾತು ಕೊಟ್ಟಿದ್ದೀನಿ, ಇನ್ನೊಂದು ಒಂದ್ ತಿಂಗಳು ಒಂದೂವರೆ ತಿಂಗಳು ಯಕ್ಷಗಾನ ಉಂಟು, ಆ ಯಕ್ಷಗಾನ ಮುಗಿಸ್ತಾ ಸೀದಾ ಬರ್ತೀನಿ ಅಂತ ಹೇಳಿ ತಾಯಿಗೆ ಮಾತ್ರ ಹೇಳಿ ಅಪ್ಪನಿಗೆ ಹೇಳಲಿಲ್ಲ. ಅಪ್ಪ ತುಂಬಾ ಶೆಟ್ಟಿನವರು, ಅಪ್ಪನಿಗೆ ಹೇಳಲಿಲ್ಲ. ಮತ್ತಿರ್ಗ ಅಲ್ಲಿಗೆ ಯಕ್ಷಗಾನಕ್ಕೆ ಹೋಗಿ ಯಕ್ಷಗಾನಕ್ಕೆ ಆ ವರ್ಷದ ಯಕ್ಷಗಾನ ಎಂಡ್ ಮಾಡಿ ಅಲ್ಲಿಂದ ಮನೆಗೆ ಬಂದು ಸೇರ್ಕೊಂಡೆ. ಮನೆಗೆ ಬಂದು ಸೇರ್ಕೊಂಡು ಕೂಡ್ಲೆ ಇನ್ನು ಹಿಂಗೆ ಎಲ್ಲಾರು ಓಡಿ ಹೋಗ್ತಾನೆ ಅಂತೇಳಿ ಹೇಳಿ ಅಷ್ಟಕ್ಕೆ ಹೆಂಡತಿ ಗಂಡನ ತಕ್ಕಂತ ಹೆಂಡತಿ ಆದ್ಲು. ಇವತ್ತು ಮದುವೆ ಆಗಿ ಮೂರ್ ಜನ ಮಕ್ಕಳು ನನಗೆ, ಮೂರು ಗಂಡು. ಇವತ್ತು ಹೆಂಡತಿಗೆ ಈಗ 60 ವರ್ಷ ಆಯ್ತು, ನನಗೆ 70 ಆಯ್ತು. ನಾವು ಒಳ್ಳೆ ಸುಖ ಜೀವನ ನಡೆಸ್ತಾ ಇದ್ದೀವಿ,
1: ಖುಷಿಯಲ್ಲಿದ್ದೀರಿ,
0: ಖುಷಿಯಲ್ಲಿದ್ದೀವಿ.
1: ಅದು ತುಂಬಾ ಇಂಪಾರ್ಟೆಂಟ್ ಕಾರ್ಯ. ಓಕೆ, ಈಗ ನಿಮ್ಗೆ ನಾನು ಆಕ್ಚುಲಿ ಅವತ್ ನಿಮ್ಮನ್ನು ಕಂಡದ್ದು ಶಿವರಾತ್ರಿ ಹಬ್ಬದ ದಿನ ಹಣ್ಬು ಸುಡುವತ್ತಿಗೆ ನೀವು ಧಿಮ್ಸಾಲ್ ಹಾಕುದು ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಅದೇ ಕಾಣಿ. ನಾವು ಶಣಕಿಪದಿಗೆಲ್ಲ ಕೇಳಿತ್ತು, ಬಟ್ ನಾನು ಅಷ್ಟು ಕಂಡಿರ್ಲಿಲ್ಲ. ನನ್ಗೆ ಆ ಧಿಮ್ಸಾಲ್ ಹಾಡಿತ್ತಲ್ಲ, ಭಾರಿ ಖುಷಿ ಆಯ್ತು, ಭಾರಿ ಇಂಟ್ರೆಸ್ಟಿಂಗ್ ಅನಿಸ್ತ. ಎಲ್ಲಿ ಒಂದ್ಸಲ ಆ ಧಿಮ್ಸಾಲ್ ಹಾಡನ್ನು
0: ಹಾಡು ಹೇಳ್ತೀನಿ, ಹೇಳಕ್ಕೆ ತೊಂದ್ರೆ ಇಲ್ಲ. ಅದ್ರಲ್ಲಿ ನಾ ಹೇಳ್ದಲ್ಲ ಕೆಲವೊಂದು ಜಾತಿ ಬಿಟ್ಟು
1: ಹೇಳ್ತೇನೆ.
0: ಫಸ್ಟ್ ಸ್ಟಾರ್ಟ್ ನಲ್ಲಿ ಕಾಮನ ಕಟ್ಟಿರೋ ಭೀಮನ ಬಿಟ್ಟಿರೋ, ಅಂದ್ರೆ ಕಾಮನ ಕಟ್ಟಿದ್ದಾರೆ ಭೀಮನ ಬಿಟ್ಟು ಹಾಕಿದ್ದಾರೆ ಅಂತೇಳಿ ಹೇಳುವಂತದ್ದು ಸ್ಟಾರ್ಟ್.
1: ಓಕೆ,
0: ಆವ ದಿಮಸಾಲನಿ ಮಕ್ಕಳೇ ದಿಮು ಗುಟ್ಕ ಕೋಣಿರೋ ಒಂದೇ ಸಮನೆ, ಒಬ್ಬೊಬ್ರೆ ಒಂದೊಂದ್ಸರಿ ದಿಮ್ಸಾಲ್ ಅನ್ಬಾರ್ದು, ಎಲ್ಲ ಒಟ್ಟಿಗೆ ದಿಮ್ಸಾಲ್ ಅನ್ಬೇಕು. ಒಂದೇ ಸಮನೆ ದಿಮಸಾಲನ ದಿದ್ದಾರ್ ಬಾಯಿ ಮೇಲೆ ಬಡಿರೋ, ದಿಮಸಾಲನಿ ರಣ್ಣ ಒಂದೇ ಸಮನೆ, ಓಣಿಯ ಮಕ್ಕಳೇ ಓಡೋಡಿ ಬಂದಿರೋ. ಆ ಓಣಿ ಒಳಗ ಇರುವಂತ ಮಕ್ಕಳು ಓಡೋಡಿ ಬರ್ಬೇಕು ಅಂತೇಳಿ
1: ಓಡೋಡಿ ಬಂದಿರೋ,
0: ಓಡೋಡಿ ಬಂದಿರೋ ದಿಮ್ಸಾಲನಿ ಮಕ್ಕಳೇ ದಿಮು ಗುಟ್ಕ ಕೊನಿರೋ.
1: ದಿಮ್ಸಾಲ್
0: ಹೊರಗಿಯ ಕಂಡಲ್ಲಿ ಹರ್ಕಣಿ ಮಕ್ಕಳೇ ಕದಿಬೇಕು ಆ ಟೈಮ್ನಲ್ಲಿ. ದಿಮ್ಸಾಲ್ ಅಂದ್ರೆ ಒಂದೊಂದ್ ಸಾರಿಗೆ ಒಂದೊಂದು, ದಿಮ್ಸಾಲನಿ ಮಕ್ಕಳೇ ದಿಮು ಗುಟ್ಕ ಕೊನಿರೋ, ಬಸ್ಲಿಯ ಚಪ್ಪರದಾಗೆ ಮಣ್ಣಿ ಮಾಡಿ ಒಣಸಿರೋ. ಮಣ್ಣಿ ಅಂದ್ರೆ ಗೊತ್ತುಂಟಲ್ಲ, ಮಣ್ಣಿ ಮಾಡಿ ಒಣಸಿರೋ, ಅದನ್ನು ಕಂಡಲ್ಲಿ ಬಾಚ್ಕತೀನಿ ಮಕ್ಕಳೇ, ಮಕ್ಕಳಿಗೆ ಹೇಳಿಕೊಡು ತೀನಿ ಮಕ್ಕಳೇ. ಆವಾಗ ಮನೆಯಲ್ಲೆಲ್ಲ ಪೂರ್ತಿ ಹರಿ ಮಾಡೋದಿಲ್ಲ, ಇಲ್ಲ ಮನೆ ಮುಂದೆ ಗದ್ದೆಯಲ್ಲಿ ಎಲ್ಲ ಬಟ್ಲ ಮನೆ ಮಾಡೋದು.
1: ಕರೆಕ್ಟ್.
0: ಆವಾಗ ಮಣ್ಣು ಹರಿ ಸ್ನಾನ ಮಾಡೋಕೆ, ಮುನ್ನಾರಿ ಕಂಡಲ್ಲಿ ಶಟ್ಟಿ ಕುಟ್ಟಿ
1: ಮಕ್ಕಳೇ,
0: ಬಸಲಿಯ ಕಂಡಲ್ಲಿ ಬಾಚಕಾಣಿ ಮಕ್ಕಳೇ, ದಿಮ್ಸಾಲ್ ಪ್ರತಿ ಒಂದಕ್ಕೂ ದಿಮ್ಸಾಲ್ ದಿಮ್ಸಾಲ್ ದಿಮ್ಸಾಲ್ ಅಂತ ಹೇಳಿ ಆ ಮಕ್ಕಳು ಜನಸಂಖ್ಯೆ ಜಾಸ್ತಿ ಆಗ್ಬೇಕು, ಮಕ್ಕಳು ಬಲ್ಲರು ಅವಾಗೆಲ್ಲ ತುಂಬಾ ಜನ ಇದ್ರು. ಗೊತ್ತಾಯ್ತಾ, ರಾತ್ರಿಯಿಂದ ಬೆಳಗ್ಗೆವರೆಗೂ ಹಣ ಮಾಡುವಂತದ್ದು ಇತ್ತು. ಆವಾಗ ರಾತ್ರಿಗೆ ಸುಟ್ಟು ಅದಕ್ಕೆ ಕೂಡಲೇ ಪೂಜೆ ಮುಗಿಸಿಗೆ ಹೋಗೋರು ಇದ್ದಾರೆ. ಈಗ ಒಂದು ಉದಾಹರಣೆಗೆ ಒಂದು ಗಣಪತಿ ಹಬ್ಬ, ಗಣಪತಿ ಹಬ್ಬದ ದಿವಸ ಗಣಪತಿಯನ್ನ 9 ದಿವಸ ಇಟ್ಕೊಳ್ಳೋರು ಇದ್ದಾರೆ, 5 ದಿವಸ ಇಟ್ಕೊಳ್ಳೋರು ಇದ್ದಾರೆ, 3 ದಿವಸ ಇಟ್ಕೊಳ್ಳೋರು ಇದ್ದಾರೆ. ಇವತ್ತು ಪೂಜೆ ಮಾಡಿ ಇವತ್ತು ಬೆಳಗ್ಗೆ ತಂದ ಸಂಜೆನ ಬಿಡುವರು ಇದ್ದಾರೆ.
1: ಕರೆಕ್ಟ್.
0: ಅದೇ ರೀತಿ ಒಬ್ಬ ಒಂದೊಂದು ಊರಿನಲ್ಲಿ ಒಂದೊಂದು ಪದ್ಧತಿ, ಒಂದೊಂದು ಹಾಡುಗಳು ಒಂದೊಂದು ಉಂಟು. ಅದಕ್ಕಾಗಿ ನಾವು ಈ ದಿಮ್ಸಾಲನ್ನು ಹಾಡುವಂತಕ್ಕದ್ದು ಇದು ನಮ್ಮ ಮಾವ ಅಜ್ಜ ಇವರಿಂದಲೇ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ನಾವು ಕಲ್ತ್ಕೊಂಡಿರೋದು. ಅದಕ್ಕೆಲ್ಲ ಇನ್ನೂ ಬೇಕಷ್ಟು ಒಂದೊಂದೇ ಜಾತಿ ಮನೆಗೆ ಹೋದಲ್ಲಿ ಒಂದೊಂದು ನಿಂದನೆ ಮಾಡಿ ಮಾತಾಡುವಂತದ್ದುಂಟು. ಅದು ಈಗಿನ ಇದರಲ್ಲಿ ನಾವು ಮಾತಾಡಬಾರ್ದು.
1: ಅಲ್ಲ, ನೀವೀಗ ಇದನ್ನ ಬರೀ ಹಣ್ಣು ಸುಡ್ತಾ ಹಾಡುದು ಮಾತ್ರ ಅಲ್ಲ, ಮನೆ ಮನೆಗೆ ಹೋಗಿ ಹಾಡ್ತ್ರಿ?
0: ಮನೆ ಮನೆಗೆ ಹೋಗ್ತಾ ಇರೋದು, ಒಂದೊಂದು ಮನೆ ಒಳಗೆ ಅಕ್ಕಿ ಕಾಯಿ ದುಡ್ಡು ಇದನ್ನೆಲ್ಲ ವಸೂಲಿ ಮಾಡ್ಬೇಕು.
1: ಓ ವಾವ್.
0: ಅಕ್ಕಿ ಹೊರಲಿಕ್ಕೆ ಒಂದ್ ಜನ, ಕಾಯಿ ಹೊರಲಿಕ್ಕೆ ಒಂದ್ ಜನ, ಒಂದೊಂದು ಮನೆಗೆ ಒಂದೊಂದು ಕಾಯಿ, ಅರ್ಧ ಸೇರು ಒಂದ್ ಸೇರು ಅಕ್ಕಿ ಕೊಡ್ತಾರೆ. ಆಮೇಲೆ ಕಡುಬು ಹಿಟ್ಟು ಎಲ್ಲ ಮಾಡ್ತಾರಲ್ಲ, ಆ ಕಡುಬು ಹಿಟ್ಟನ್ನೆಲ್ಲ ಕೊಡ್ತಾರೆ. ಆ ಕಡುಬು ಹಿಟ್ಟೆಲ್ಲ ಕೊಟ್ಟಿದ್ ನಾವೆಲ್ಲ ಹೋದವರೆಲ್ಲ ಪೂರ್ತಿ ತಿನ್ನೋದು, ಅವಾಗೆಲ್ಲ ಹೊಟ್ಟೆಗಿಲ್ಲ.
1: ಅದೇ
0: ಆಯ್ತಾ, ಆವಾಗ ಪೂರ್ತಿ ಎಲ್ಲ ಎಲ್ಲ ಯಾರ ಮನೆ ಕೊಟ್ಟರು ಅವ್ರ ಮನೆ ಪೂರ್ತಿ ತಿನ್ನೋದೆ. ಆಮೇಲೆ ಕದಿಯೋದು, ಈ ಮುಣ್ಣಿ ಮಾಡಿ ಎಲ್ಲ ಬಸಳೆ ಚಪ್ಪಟ್ ಮೇಲೆ ಒಣಸ್ತಾರೆ ಹನಿಗೆ. ಆ ಹನಿಗೆ ಒಣಸುವಾಗ ಅಲ್ಲಿ ಯಾರು ಕಂಡಾಗಿದ್ರು ಒಬ್ಬ ಕಂಡ್ರು ಸಾಕು, ಅದು ಪೂರ್ತಿ ಎಲ್ಲ ತಿನ್ನೋದು, ಅದಕ್ಕೆ ಮಣ್ಣು ಬಾಚಿ ಹಾಕೋದು. ಯಾಕಂದ್ರೆ ಅವ್ರು ಬೆಳಿಗ್ಗೆ ನಮಗ್ ಬೈಬೇಕು.
1: ಅವ್ರಂತ ಬೈಕ್
0: ಬೈಕ್ ಅಂದ್ರೆ ಇದು ಪೂರ್ತಿ ನಿಮ್ ಮನೆ ವಸ್ತು ಹಾಳಾದ್ರೆ ಬೈಯೋದಿಲ್ವಾ?
1: ನೀವು ಬೈಸ್ಕೊಂಡು ಕನ್ನಡಿದೆಲ್ಲ
0: ಮಾಡಿ ಮಾಡೋದು. ವರ್ಷಕ್ಕೊಂದು ಸರಿ ಬೈಸ್ಕೊಳ್ಬೇಕು. ಈ ಉತ್ತರ ಕನ್ನಡದಲ್ಲಿ ಬೂದಿ ಹಬ್ಬ ಅಂತ ಮಾಡ್ತಾರೆ. ಬೂರಿ ಹಬ್ಬ ಅಂದ್ರೆ ಅರ್ಥ ಏನು ಅಂದ್ರೆ ಬೂದ್ ನಿರ್ಮಿಯೋದು. ಊರಿನಲ್ಲಿ ಉಂಟು, ಆದ್ರೂ ಅಲ್ಲಿ ಬೂರಿ ಹಬ್ಬ ಅಂತ ಹೇಳಿ ಹಬ್ಬದ ಮುಂಚಿನ ದಿವಸ ಮಾಡ್ತಾರೆ. ಆ ದಿವಸ ನಾವು ಎಲ್ಲೆಲ್ಲ ಕದಿಬೇಕಾ ಕದಿಯುವ ಜಾಗಕ್ಕೆಲ್ಲ ಕಬ್ಬು ಗೆಣಗು ಮೆಣಸು ಬದನೆ ಇದೆಲ್ಲ ಕದಿಯೋಕ್ ಹೋಗ್ತೀವಿ. ಆ ಕದಿಯೋಕ್ ಹೋದಲ್ಲಿ ನಿಮ್ ಮನೆ ವಸ್ತು ಪೂರ್ತಿ ಎಲ್ಲ ಕದ್ರೆ ನೀವು ಬಾಯಿಗೆ ಬಂದಾಗ ಬೈಯೋದಿಲ್ವಾ?
1: ಕರೆಕ್ಟ್. ಬೈದೇ ಬೈ.
0: ಆ ಒಂಟನ್ನ ಬಯಸ್ಕೊಳ್ಬೇಕು. ಆ ದಿವಸ ನಾವು ವರ್ಷಕ್ಕೊಂದು ಸರಿ ಬಯಸ್ಕೊಳ್ಬೇಕು. ನಾನು ನನ್ನ ಜೀವಮಾನದಲ್ಲಿ ಕದಿಲಿಲ್ಲ ಅಂತ ಪ್ರಮಾಣ ಮಾಡಬಾರ್ದು, ಯಾಕಂದ್ರೆ ವರ್ಷಕ್ಕೊಂದ್ಸರಿ ಕದ್ದಿದ್ದೀನಲ್ಲ ನಾನು. ಗೊತ್ತಾಯ್ತಾ, ವರ್ಷಕ್ಕೊಂದ್ಸರಿ ಸಣ್ಣದ್ ಕದ್ರು ಕಳ್ಳನೆ ಅಲ್ವಾ? ವರ್ಷಕ್ಕೊಂದು ಬಾರಿ.
1: ಸೊ ಅದಕ್ಕಾಗಿ ನೀವು ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಎಲ್ಲ ಕಳ್ಳತನ ಮಾಡೋದು,
0: ಕಳ್ಳತನ
1: ಬಯಸ್ಕೊಂಡ್ರೆ ಒಳ್ಳೇದು ಅನ್ನೋ ಕಾರಣ.
0: ಹೌದೌದು. ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಇದೊಂದು 15 ವರ್ಷದ ಹಿಂದೆ ಇದೆ, ಕೋಣೆಯಲ್ಲೇ ಒಂದು ಕಥೆ ನಡೆದಿತ್ತು. ಆವಾಗ ಕಳ್ಳು ಸರಬಲ್ಲ ಕುಡಿಯುವಾಗ ಆವಾಗ ನಂಬರ್ 1 ನಾನು.
1: ನೀವು ತುಂಬಾ ಕುಡಿತಿದ್ರೆ?
0: ಆ ಕುಡಿಯುವಾಗ ಅಲ್ಲಿ ಏನಾಗಿದೆ, ಒಬ್ಬ ರಾಮಣ್ಣ ಅಂತ ಹೇಳಿ ಅವ್ದು ಕಟ್ಕೇರಿ, ಆಮೇಲೆ ಕೋಣೆಗೆ ಒಬ್ಬ ರಾಮಣ್ಣ ಅಂತ ಹೇಳಿ ಹೌದು. ಸಾಮಾನ್ಯವಾಗಿ ಆವಾಗಲೇ ಸಾಮಾನ್ಯ ನಮ್ಗೊಂದು 40-45 ವರ್ಷದ ಪ್ರಾಯದಲ್ಲಿ ಅವ್ರಿಗೊಂದು 60-65 ವರ್ಷ
1: ಪ್ರಾಯ.
0: ಆವಾಗ ಕಳ್ಳಂಗಡಿಯಲ್ಲಿ ಕೂತಲ್ಲಿ ನಾವು ಕಳ್ಳು ಕುಟ್ಕೊಂಡಲ್ಲಿ ಈ ಹರಟೆ ಹೊಡೆಯೋದು ಉಂಟಲ್ಲ, ಹರಟೆ ಹೊಡೆಯುವಾಗ ಈ ಕೋಣೆ ರಾಮಣ್ಣ ಮನೆಯಲ್ಲಿ ಒಂದು ಬಾಳೆಕೊನೆ ಉಂಟು, ಮನೆ ಹತ್ರನೇ ಉಂಟು. ಆ ಬಾಳೆಕೊನೆ ಅವ್ರು ಏನ್ ಹೇಳಿದ್ರು, ಇವತ್ತು ಶಿವರಾತ್ರಿ ಹಬ್ಬ, ಈ ರಾಮಣ್ಣ ಮನೆ ಬಾಳೆಕೊನೆ ಕದಿಯೋದೇ ಒಳ್ಳೇದು ಅಂದ್ರು ಗಮ್ಮತ್ತಿಗೆ. ಆವಾಗ ಅವ್ರು ಎದುರೇ ಕುಂತಿದ್ರಲ್ಲ, ಏ ನೀವು ಕದಿಯಕ್ ಬಂದಾಗಿದ್ರೆ ನಿನ್ ಕಾಲ್ ಕಡ್ದು ಬಿಡ್ತೀನಿ ಅಂದ್ರು.
1: ಕಡ್ದು ಹಾಕ್ತಿ ಅಂದ್ರೆ
0: ಅಂದ್ರು ಅದೇ ಹೇಳ್ಬೇಡ, ನೀನು ಚಾಲೆಂಜ್ ಮಾಡಿದ್ರೆ ನಾನು ಗ್ಯಾರಂಟಿ ಕಳ್ತೀನಿ ಅಂತ ಹೇಳಿ ಕದಿದ. ಹೌದಾ? ಹೌದು. ಆವಾಗ 50 ರೂಪಾಯಿ ಚಾಲೆಂಜ್ ಆಯ್ತು. 50 ರೂಪಾಯಿ ಚಾಲೆಂಜ್ ಆಗಿ ನೀನು ಕದ್ದಿದ್ದೆ ಹೌದಂತಾದ್ರೆ 50 ರೂಪಾಯಿ ನಿನಗೆ. ಆವಾಗ ಸಾಮಾನ್ಯವಾಗಿ ಇದು 20-25 ವರ್ಷದ ಹಿಂದೆ, ಆ 50 ರೂಪಾಯಿಗೆ ಸಾಮಾನ್ಯ 5,000 ರೂಪಾಯಿ ಬೆಲೆ ಉಂಟು ಅಂದ್ರು ತಪ್ಪಾಗ್ಲಿಕ್ಕಿಲ್ಲ.
1: ಆಗಲಿಕ್ಕೆ
0: ಗೊತ್ತಾಯ್ತಾ.
1: ಕಡೆಗೆ
0: ಆ ಒಂದು ಟೈಮ್ನಲ್ಲಿ ಈ ನೀನು 50 ರೂಪಾಯಿನ ಅವ ಸೀನ ಅಂತ ಹೇಳಿ ಕಳ್ಳಂಗಡಿ ಸಾವುಕಾರ ಅವನಿಗೆ ಹಟ್ಟಿ ಕೋದ್ರು, ಆ ಸೀನಣ್ಣ ಹತ್ರ ಕೊಡ್ಬೇಕು, ನಾನು 50 ರೂಪಾಯಿ ಅವನ ಹತ್ರ ಕೊಡ್ಬೇಕು. ಯಾರು ಸೋತರು ಆ ಗೆದ್ದವರೇ ಆ ದುಡ್ಡು ತಗೊಂಡು ಹೋಗ್ಬೇಕು ಅಂತ ಚಾಲೆಂಜ್ ಆಯ್ತು. ಅವ್ರು ಎರಡು ಜನ ಸ್ವಲ್ಪ ಅನುಕೂಲಸ್ತ್ರ. ಅವಾಗ 50 ರೂಪಾಯಿ ಒಂದು ಬಾಜಿ ಕಟ್ಟಬೇಕಾದ್ರೆ ನಮ್ ಕಡೆ ಜುಜುಬಿ ಜನ ಅಲ್ಲ. ಅವರು ತುಂಬಾ ಗದ್ದೆ ಬೇಸಾಯ ತೆಂಗಿನ ಮರ ಎಲ್ಲ ಇದ್ದವ್ರು ಅಂತವ್ರು 50 ರೂಪಾಯಿ ಎರಡು ಜನ ಬಾಜಿ ಕಟ್ಟಿದ್ರು. ಇದು ನಮ್ಮ ಕಣ್ಣು ಮುಂದೆ ಆದ ಕತೆ. ಆವಾಗ ಅದನ್ನ ಫಲಿತಾಂಶ ಕೇಳೋದು ನಾಳೆ ಆಯ್ತು. ಯಾಕಂದ್ರೆ ರಾತ್ರಿ ಬೆಳಗಾಗ್ಬೇಕಲ್ಲ, ಕಳ್ಬೇಕಲ್ಲ. ಇವರೇನ್ ಮಾಡಿಬಿಟ್ರು, ಬೇಗ 6 ಗಂಟೆಗೆ ಊಟ ಮಾಡಿ ಒಂದು ಕತ್ತಿ, ಒಂದು ದೊಣ್ಣೆ, ಒಂದು ಬ್ಯಾಟ್ರಿ, ಒಂದ್ ತಮಗೆ ನೀರೆಲ್ಲ ತಗೊಂಡು ಹೋಗಿ ಆ ಬಾಳಿ ಮರದ ಹತ್ರ ಕೂತ್ಕೊಂಡ್ರು. ಎಲ್ಲಿ ಅವ್ರ ಮನೆ ಬಾಳಿ ಮರ ಉಂಟಲ್ಲ,
1: ಅಲ್ಲಿ ಕೂತ್ಕೊಂಡು
0: ಕದಿಲಿಕ್ಕೆ ಬರ್ತನಲ್ಲ ಅಂತ ಹೇಳಿ 5-2 ನಿಮಿಷಕೊಂಡು ಒಂದ್ಸರಿ ಸುತ್ತ ಬ್ಯಾಟ್ರಿ ಹೊಡೆದು ಈಗ ಬ್ಯಾಟ್ರಿ ಹೊಡಿತಾ ಇರೋದು. ಅವರು ಕಾಯ್ತಾ ಇದ್ರು. ಈ ಕಳುವ ಚಾಲೆಂಜ್ ಮಾಡ್ತಾನ ಇದ್ನಲ್ಲ, ಅವನ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದ. ಇವ್ರು ಎಷ್ಟೊತ್ತಿಗೆ ಸ್ವಲ್ಪ ಕಣ್ಣು ಬಾಡಿಸ್ತಾನೆ, ಎಷ್ಟೊತ್ತಿಗೆ ಕದಿಯೋದು ಅಂತ ಹೇಳಿ. ಆ ಒಂದು ಟೈಮ್ ನಲ್ಲಿ ಏನಾಯ್ತು, ರಾತ್ರಿಯಿಂದ ಬೆಳಗ್ಗೆ ಸಾಮಾನ್ಯ 3-4 ಕಟ್ಟು ಬೀಡಿ ಬೀಡಿ ಸೇತಾ ಇರೋದು, ಒಂದ ಮಾಡ್ತಾ ಇರೋದು ಬಾಳಿಕೊನೆಗೆ ಒಂದ್ಸರಿ ಬಾಳಿಕೊನೆ ಇವ್ರ ಕಡೆ ಹಿಂಗೆ ತಲೆ ಕಡೆ ಅರ್ಗಿತ್ತಲ್ಲ, ಆ ಅರ್ಗಿದ್ ನೋಡ್ತಾ ಇರೋದು. ಬೆಳಿಗ್ಗೆ 5 ಪಾಸ್ ಆದ್ರೆ 50 ರೂಪಾಯಿ ಚಾಲೆಂಜ್ ಬರುತ್ತಲ್ಲ. ಆಯ್ತು, ಆವಾಗ ಇದು ಪೂರ್ತಿ ಎಲ್ಲ ಆದ್ಮೇಲೆ ಅವ್ರು ಕಾಯೋರು ಕದಿಯೋರು ಕುತ್ಕ ಕಾಯ್ತಾ ಇದಾರೆ, ಯಾವ ಟೈಮ್ ಅಲ್ಲಿ ಮೋಸ ಮಾಡ್ಬೇಕು ಅಂತೇಳಿ. ಆವಾಗ ಈಗೆಲ್ಲ ರಾಟಿ ಬಾವಿ ಮಿಷಿನ್ ಇಂಜಿನ್ ಎಲ್ಲ ಇಟ್ಟಿದ್ದಾರೆ. ಈಗ ಆಗ ಹಂಗಿಲ್ಲ, ಬೋಳ್ ಬಾವಿ ದಂಡಿಗೆ ಹಾಕಿ ಆ ದಂಡಿಗೆಯಿಂದ ನೀರೆತ್ತು
1: ಬಗ್ಗಿ
0: ಬಾವಿ. ಆ ಬಾವಿ ಇರುವಾಗ ಬೆಳಿಗ್ಗೆ 5 ಗಂಟೆ ಆಯ್ತು. ಬೆಳಿಗ್ಗೆ 5 ಗಂಟೆವರೆಗೆ ಅವ್ರು ನಿದ್ದೆ ಮಾಡ್ಲಿಲ್ಲ, ಅವ್ನು ಕದಿಯೋಕ್ ಬಂದ ನಿದ್ದೆ ಮಾಡ್ಲಿಲ್ಲ. ಆಯ್ತಾ, 5 ಗಂಟೆ ಆದ ಕೂಡಲೇ ಒಳಗಡೆ ಹೆಂಗಸರಲ್ಲ ಸ್ವಲ್ಪ ಎದ್ದವರು ಈ ಪಾತ್ರೆ ಪಗಡಿನಲ್ಲಿ ಪಟ ಪಟ ಅಂತ ಶಬ್ದ ಮಾಡೋಕ್ ಶುರು ಮಾಡಿದ್ರು. ಶಬ್ದ ಮಾಡೋಕ್ ಶುರು ಮಾಡಿದ್ಮೇಲೆ ಇವ್ ಏನ್ ಮಾಡ್ದ, ಈ ಬೆಳಿಗ್ಗೆ 5 ಗಂಟೆ ಆಯ್ತು ಇನ್ನೆಲ್ಲಿ ಬರ್ತಾನೆ, ಇನ್ನೆಲ್ಲ ಆಯ್ತು ಅಂತ ಹೇಳಿ ಆದ್ರೂ ಹೋಗ್ಲಿಲ್ಲ. ತಮ್ಮ ಬೆಳ ಕರುವಲ್ ತಂದು ಕೂತ್ಕೊಳ್ತೀನಿ ಅಂದ ಕೂತ್ಕೊಂಡು ಅವ್ ಆಚೆಂದ ಬಂದ. ಪ್ಲಾನ್ ಏನು ಗೊತ್ತಾಗ್ಲಿಲ್ಲ. ಒಂದು ಕಲ್ಲು ತೆಗೆದು ಅವ್ರ ಮನೆ ಬಾವಿ ಉಂಟಲ್ಲ ಆ ಬಾವಿ ಡೂಳುಂ ಅಂತ ಹಾಕ, ಡೂಳುಂ ಅಂತ ಹಾಕಿ ಇವನೇ ಅಯ್ಯಯ್ಯೋ ಅಂತ ಕೂಗ್ದ. ಓ, ಹೆಂಗಸ್ರು ಯಾರೋ ನೀರೆ ತಗೊಂಡ್ ಬಂದ್ರು, ಎಲ್ಲ ಕೆಳಗ್ ಬಾವಿ ಬಿದ್ರು ಅಂತ ಸೀದಾ ಓಡಿದ್ರು ಬಾವಿ ಹತ್ರ. ಇವನು ಹಾದ ಬಾಳಿಕೊಂಡು ಕಟ್ಕೊಂಡು ಸೀದಾ ಬದಿ ತಗೊಳೋದು. ಗೊತ್ತಾಯ್ತಾ, ಹಾಗೆ ಕಳುವರ್ ಜಾಗ್ರತೆಯೋ ಕಾಯುವರ್ ಜಾಗ್ರತೆಯೋ ಅಂತೇಳಿ. ಇದು ನನ್ನ ಪ್ರಾಯದಲ್ಲಿ ನಮ್ಮ ಇದ್ರಲ್ಲೇ ಆಗಿರೋದು. ಇಲ್ಲಿ ಬಂದು 36-37 ವರ್ಷ ಆಯ್ತು. ಯಾರು ಇವ್ರ ಮನೆ ಸೇರ್ಕೊಂಡು ಲತಾ ಶೆಟ್ಟಿ ಅವ್ರ ಮನೆ ಸೇರ್ಕೊಂಡು ನನ್ನ ಆದಿ ಮನೆ ಮೇರಿ ನನ್ನ ಹೆಂಡತಿ ಮನೆ ಟಿಟಿ ರೋಡ್ ಕುಂದಾಪುರ ಗೊತ್ತಾಯ್ತಾ. ಅಲ್ಲಿ ಯಾರ ಮನೆಯೂ ಬೇಡ, ನಮ್ದು ಹಳ್ಳಿ ಸಂತಾನ. ನಾವು ನಮ್ಮ ನಾವೇನಾದ್ರು ಸತ್ತ ಸಾಯುವಾಗ ಮಾಡಿ ಇಟ್ಟಿದ್ರೆ ನಮಗೆ ಅಲ್ಲಿ ಪಾಲಿಗೆ ಬರ್ತಾರೆ, ನಮ್ಮ ಅಕ್ಕ ತಂಗಿ ನಮ್ಮ ಸ್ವಸ್ಥಗಳು ಎಲ್ಲ ಪಾಲಿಗೆ ಬರ್ತಾರೆ. ಆವಾಗ ಈಗ ಎಲ್ಲ ಹಳ್ಳಿ ಸಂತಾನನೆಲ್ಲ ಕೆಲವೆಲ್ಲ ಪೂರ್ತಿ ಎಲ್ಲ ಕಾಲ ಮಿಟ್ಟಿ ತುಳಿಲಿಕ್ಕೆ ಶುರು ಮಾಡಿದ. ಯಾಕಂತ ಹೇಳಿದ್ರೆ ನಾವು ಯಾವುದೋ ಒಂದು ಪರತಾಯಿ ಮಗಳನ್ನ ಮದುವೆ ಆಗಿ ಬರ್ತೀವಿ, ಆ ಮದುವೆ ಆಗಿ ಬಂದಂತವಳು ಅವಳನ್ನ ಹೈಕೊಂಡು ಅಥವಾ ಅವಳು ಹೊಟ್ಟೆ ಗುಟ್ಟದ ಮಕ್ಕಳನ್ನ ಹೈಕೊಂಡು ಕಷ್ಟಪಟ್ಟು ಮಾಡಿರುವಂತದ್ದು, ಅದಕ್ಕೆ ಪಾಲಿ ನಮ್ಮ ಅಕ್ಕ ತಂಗಿ ಬರ್ತಾರೆ ಅಂದ್ರೆ ಇದಕ್ಕೆ ಅನ್ಯಾಯ ಅಲ್ವಾ. ಅದಕ್ಕೆ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಇವ್ರ ಮನೆ ಸೇರ್ಕೊಂಡು ಇವ್ರ ಮನೆ ಸ್ವಲ್ಪ ಜಾಗ ಕೊಟ್ಟಿದ್ದು, ಆ ಜಾಗದಲ್ಲಿ ಮನೆ ಕಟ್ಟಿದ್ದು, ಆ ರೇಷನ್ ಕಾರ್ಡು ಪ್ರತಿ ಒಂದು ನಮ್ಮ ಹೆಂಡತಿನ ಅವಳನ್ನ ಯಾವ್ದೋ ಪರ ಊರಿನ ಹೆಣ್ಣನ್ನು ತಗೊಂಡ್ಬಂದು ಅವಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ಯಾವ ಕಾಲಕ್ಕೂ ಇನ್ನೊಬ್ರು ಬರಬಾರ್ದು ಅಂತ ಪ್ರತಿ ಒಂದು ಅವಳ ಹೆಸರು ಇಸ್ತ್ರಿ ಮಾಡಿದೀವಿ ನಮ್ಮ ಹೆಂಡತಿ ಹೆಸರಲ್ಲಿ. ಇನ್ನೇನಾದ್ರು ಸಿಟ್ಟು ಬಂದ್ರೆ ನೀವು ನನ್ನ ಮನೆಗೆ ಇರಬೇಡಿ, ಹೋಗಿ ನಾನು ಹೋಗ್ಬೇಕು. ಗೊತ್ತಾಯ್ತಾ, ಆ ಒಂದು ಲೆಕ್ಕಾಚಾರದಲ್ಲಿ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಮ್ಮ ಹೆಂಡತಿ ಹೆಸರಿಗೆ ಮಾಡಿಬಿಟ್ಟಿದ್ದೀವಿ.
1: ವೆರಿ ನೈಸ್, ಸೂಪರ್. ಎಲ್ಲರಿಗೂ ನಿಮ್ ಕಡೆಗಿದ್ ಗಂಡನೇ ಸಿಕ್ಲಿ.
0: ನನ್ನ ಮಕ್ಕಳಿಗೆ 3 ಜನಕ್ಕೆ ನನ್ನ ಹತ್ರ ಹೆಚ್ಚಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗ್ಲಿಲ್ಲ, SLC ವರೆಗೆ ವಿದ್ಯಾಭ್ಯಾಸ ಕೊಟ್ಟೆ. ಅವಾಗ ತುಂಬಾ ಕಷ್ಟ ಇತ್ತು, 30-35 ವರ್ಷದ ಹಿಂದೆ ತುಂಬಾ ಕಷ್ಟ ಇತ್ತು ಓದಿಸೋದು. ಆದ್ರೆ ಅವ್ರ ಪ್ರೈಮರಿ ಸ್ಕೂಲ್ನಲ್ಲಿ ಓದಿಸ್ದೆ, 6-7 ಕ್ಲಾಸ್ ವರೆಗೆ ಆಯ್ತು. ಒಂದು SLC ವರೆಗೆ ಅವ್ರು ಕಳಿಸ್ಬೇಕಲ್ಲ ಅನ್ನೋದೊಂದು ತಲೆಯೊಳಗೆ ಬಂತು. ಆವಾಗ ನಾನು ನನ್ನ ಹೆಂಡತಿ ಕೂಲಿ ಮಾಡಕ್ ಹೋಗಿ ಅದರಲ್ಲೇ ಅವ್ರ ಮನೆಯಲ್ಲಿ ಹಣ ಕೊಡುವುದಿಲ್ಲ, ನಟ್ಟಿ ನಾಡಕ್ ಹೋದ್ರೆ 2 ಸೇರಕ್ಕೆ ಬೆಳಗಿಂದ ಬೇಗ ಅವ್ರು ನಟ್ಟಿ ನಟ್ರೆ, ನಾನು ಬೆಳಗಿಂದ ಸಂಜೆವರೆಗೆ ಗದ್ದೆ ಒಳಗೆ ಹೂಡಿದ್ರೆ ಹೋರಿ ಹೂಟಿ ಉಂಟಲ್ಲ ಆ ಹೋರಿ ಹೂಟಿ ಮಾಡಿದ್ರೆ ನನಗೆ 2 ಸೇರಕ್ಕೆ ದುಡ್ಡಿಲ್ಲ, ನಮಗ್ ಖರ್ಚಿ ಬೇಕು. ಆವಾಗ ನಾವು ಕುಶಲ ಕೈಗಾರಿಕೆ ಮಾಡ್ತಾ ಇತ್ತು, ನಮ್ಮ ಹೆಂಡತಿ ಬೀಡಿ ಕಟ್ತಾ ಇದ್ಲು, ನಾನು ಈ ಮಂಡಿ ತಲೆಗೆ ಹಾಕೋ ಮಂಡಿ ಹಳ್ಳಿನ ತಲೆ ಕಟ್ತಾ ಇದ್ದೆ.
1: ಗೃಹ ಕೈಗಾರಿಕೆ
0: ಮಾಡ್ತಾ ಇದ್ದೆ. ಅದನ್ನ ಒಂದು ವಾರದಲ್ಲಿ ಎರಡು ಮೂರು ಕಟ್ಕೊಂಡು ಅದನ್ನ ಈ ಕೋಣೆಗೆ ಅದು ಯಾರು 40 ಪೈಸೆ 50 ಪೈಸೆ ಕೇಳ್ತಿದ್ರು. ನಮ್ಮ ಸ್ವಂತ ಖರ್ಚಿಗೆ ಅದು ಮಾಡ್ಕೊಂತಿತ್ತು. ಈ ಅಕ್ಕಿ ಅನ್ನೋದು ಹಂಗೆ ಸ್ಟಾಕ್ ಮಾಡ್ತಿತ್ತು. ಆವ ಶಾಲೆ ಒಳಗೆ ನಾವು ನಮಗೆ ಅರ್ಧ ಫೀಸ್ ಬರ್ತಿತ್ತು ನನ್ನ ಮಕ್ಕಳಿಗೆ. ಆ ಫೀಸ್ ಕಟ್ಟಲಿಕ್ಕೆ ಈ ಅಕ್ಕಿ ಮಾರಾಟ ಮಾಡಿ 5 ರೂಪಾಯಿಗೆ 1 ಕೆಜಿ ಅಕ್ಕಿ ಇತ್ತು. ಅವಾಗ 4 ರೂಪಾಯಿಗೆ 1 ಕೆಜಿ ಅಕ್ಕಿಗೆ ಅಂಗಡಿಯಲ್ಲಿ ತಕ್ಕಂತಿದ್ರು. ಆ 4 ರೂಪಾಯಿಗೆ 1 ಕೆಜಿ ಅಕ್ಕಿ ಮಾರಾಟ ಮಾಡಿ ಆ ಅರ್ಧರ್ಧ ಫೀಸನ್ನ ಕಟ್ಟದೆ ಅವ್ರನ್ನ ಶಾಲೆ ಕಳಿಸುವಾಗ ಸೈಬರ್ ಕಟ್ಟಿ ಹಾಸ್ಟೆಲ್ಗೆ ಆಗದೆ ನನ್ನ ಮಕ್ಕಳು ಅಲ್ಲಿ ಎರಡು ಜನ ಎಸ್ ಎಲ್ ಸಿ ಅವರಿಗೆ ಓದಿ ಎಸ್ ಎಲ್ ಸಿ ಪಾಸ್ ಆದರು. ಕೊನೆಗೆ ಅವರೇ ಹೇಳಿದ್ರು, ಅಪ್ಪಯ್ಯ ನಾವು ಇನ್ನು ಕಾಲೇಜಿಗೆ ಹೋದ್ರೆ ಇವತ್ತು ಹಾಕೊಂಡು ಡ್ರೆಸ್ಸನ್ನೇ ನಾಳೆಗೆ ಹಾಕೊಂಡು ಹೋಗೋಕ್ಕಾಗೋದಿಲ್ಲ, ಅದನ್ನು ನಿಮ್ಗೆ ತಂದು ಕೊಡೋದು ತುಂಬ ಕಷ್ಟ ಆಗತ್ತೆ. ಆದರೆ ನಾವು ಏನಾದ್ರು ದುಡಿಮೆ ಮಾಡ್ತೀವಿ, ನಾವು ಏನಾದ್ರು ಉದ್ಯೋಗ ಮಾಡ್ತೀವಿ, ನಮ್ಮ ಶಾಲೆ ಕೈದು ಮಾಡ್ತೀವಿ ಅಂದರು. ನಿಮ್ಮ ಬಾಯೊಳಗೆ ಬಂತಲ್ಲ, ಆಯ್ತು ಅವಾಗ ಅವ್ರು ಅಷ್ಟು ಹೇಳಿದ್ರೆ ಸಾಕಿತ್ತು ಅವಾಗ ನನಗೆ ಆಯಿತು ಅಂದೆ. ಆವಾಗ ಏನಾಗ್ಬಿಡ್ತು, ಒಬ್ಬ ಏನು ಮಾಡ್ದ, ಹೋಟ್ಲಿಗೆ ಸೇರ್ಕೊಂಡ, ಹೋಟ್ಲಿಗೆ ಲೋಟ ತೊಳೆದಿದ್ದಕ್ಕೆ ದೊಡ್ಡವ. ಎರಡನೇವ ಈ ಮೂರು ಕೈಯಲ್ಲಿ ಪೆಟ್ರೋಲ್ ರಮಣ್ಣ ಪೆಟ್ರೋಲ್ ಬ್ಯಾಂಕ್ ಉಂಟಲ್ಲ, ಆ ಪೆಟ್ರೋಲ್ ಬ್ಯಾಂಕಿನಲ್ಲಿ ಸೇರ್ಕೊಂಡ. ಅಲ್ಲಿ ಒಂದು 2 ವರ್ಷ ಇದ್ದವ ಕಡೆ ಸೆಟ್ಟಿ ಲಂಚ ಸೇರ್ಕೊಂಡ. ಅಲ್ಲಿ ಒಳ್ಳೆ ಹೆಸರಾಗಿ ಅಲ್ಲಿ ಅವ ರಿಟೈರ್ಡ್ ಆಗೋಲ್ ತನಕ ಇದ್ದ. 1 ಲಕ್ಷ 1.5 ಲಕ್ಷ ರೂಪಾಯಿ ಕೊನೆಗೆ ಸಿಕ್ಕಿ ಅದರಲ್ಲಿ ಒಂದು ಹೋಮಿನಿ ತಗೊಂಡು ಈಗ ಸಮನ್ವಯ ವೇದಿಕೆ ಅಧ್ಯಕ್ಷ ಕುಂದಾಪುರ ಅಲ್ಲ ಇದು. ಮತ್ತೆ ಸರ್ಕಾರಿ ಶಾಲೆ ಉಳಿಯು ಅಳಿಯು ಇದ್ರ ಬಗ್ಗೆ ಪ್ರತಿಯೊಂದು ಇದಕ್ಕೂ ಎಲ್ಲ ಓಡ್ತಾರೆ. ಪಂಚಾಯತ್ಗೆ ಚೆಕ್ಕಿಂಗ್ ಅವರೊಂದು 6-8 ಜನ ಇದ್ದಾರೆ ಮಾಡ್ತಾರೆ. ಮತ್ತೊಬ್ಬ ನಿಮಗೆ ಕೆಲಸ ಮಾಡೋಲ್ಲಿ ಹೋಗಿ ಕೂತ್ಕೊಂಡು ನಾ ಬರೋದ ಸ್ವಾಮಿ ನಾ ಕೆಲಸಕ್ಕೆ ಬರೋದ ಅಂತೇಳಿ ನನ್ನ ಮಕ್ಕಳು ಕೇಳಿ ಒಬ್ಬ ಈ ತಮಿಳುನಾಡಿನವರ ಜೊತೆಗೆ ಸಪ್ಲೈ ಕೊಡೋಕೆ ಹೋದ. ಈಗ ಅವ ದೊಡ್ಡ ಮೇಸ್ತ್ರಿ, ಅವನ ಕೈಯೊಳಗೆ 4 ಜನ ಇಟ್ಕೊಂಡಿದ್ದ. ಗೊತ್ತಾಯ್ತಾ, ನಾನು ಪ್ರಾಮಾಣಿಕ ಆದ್ರಿಂದ ನನ್ನ ಮಕ್ಕಳು 3 ಜನ ನನ್ನಂತಲೇ ಪ್ರಾಮಾಣಿಕರಾಗಿ ಇಡೀ 4 ಊರಿನಲ್ಲಿ ವೀರಭದ್ರನ ಮಕ್ಕಳು ಇರಬೇಕು, ವೀರಭದ್ರನ ಮಕ್ಕಳು ಹಂಗಿರ್ಬೇಕು. ದುರಭ್ಯಾಸ ಇಲ್ಲ, ಕುರ್ತ ಚಟ ಇಲ್ಲ. ಈಗ ಅವರೆಲ್ಲ ಮದುವೆ ಆಗಿ 2-2 ಮಕ್ಕಳು ತಂದೆ. ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಇದೊಂದು 35 ವರ್ಷದ ಹಿಂದೆ ಈ ಕೋಟೇಶ್ವರದಲ್ಲಿ ಶಿವಪುರದವರು ಅಂತ ಇದ್ರು. ಅಲ್ಲಿ ಆವಾಗ ಈ ಕಳ್ಳ ಬಸರ ಆಗಿದ್ದ ಅವರು ಈ ಮಕ್ಕಳನ್ನೆಲ್ಲ ಕೆಲವೆಲ್ಲ ಬಿಟ್ಟು ಹೋಗ್ತಿದ್ರು. ಆವಾಗ ನಮ್ಗೊಂದು ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ನಾವೊಂದು ಹೆಣ್ಣು ಮಗು ತರುದ ಅಂತ ಹೇಳಿ ನಮ್ಮ ಹೆಂಡತಿ ಹತ್ರ ಕೇಳಿದೆ. ತರುದಾದ್ರೆ ಅಡ್ಡಿ ಇಲ್ಲ, ಅವು ಭಾಷೆ ಬಪ್ಪಕಾಗ ಮನ್ಸನ್ ಗುರ್ತ ಇರಬಾರ್ದು ಅಂತ ಮಕ್ಕಳು ಸಿಕ್ಕರೆ ತಕಬಂದ ನಾನು ಸಾಕ್ತೀನಿ. ಭಾಷೆ ಬಂದ ಮಕ್ಕಳಾದ್ರೆ ಬೇಡ ಅಂತ. ಮಂಗಳೂರು ಆಶ್ರಮಕ್ಕೆ ಹೋಗಿದ್ದೆ, ಅಲ್ಲೆಲ್ಲ ಭಾಷೆ ಬಂದವೆ. ಕೋಟೇಶ್ವರ ಶಿವಪುರದವ್ರು ಅವಾಗ ಫೋನ್ ಎಲ್ಲ ಇಲ್ಲ, ಶಿವಪುರದವ್ರ ಹತ್ರ ಹೋಗಿ ಆ ಮಗು ಇಟ್ಟ ಟೈಮ್ನಲ್ಲಿ ನಾನಿಲ್ಲ, ನಾನು ಇಟ್ಟ ಟೈಮ್ನಲ್ಲಿ ಮಗು ಇಲ್ಲ. ಈ ತರ ಆಯ್ತು. ಒಂದು ಮಗುನ ಸಾಕ್ಬೇಕನ್ನು ತುಂಬಾ ಆಸೆ ಬಂತು, ಏನ್ ಮಾಡೋದು ನಮ್ಮ ಹಣೆ ಬದಕಾಗ್ಲಿಲ್ಲ. ಕೊನೆಗೆ ನಮ್ಮ ದೊಡ್ಡ ಮಗ ಒಂದು ಈಗ ಲವ್ ಅಂತ ಒಂದು ಬಂದಿತ್ತಲ್ಲೇ, ಲವ್ ಆಗಿ ಒಂದು ಜಾತಿ ಹುಡುಗಿ, ಲವ್ ಆಗಿ ಒಂದು ಹುಡುಗಿ ಮದುವೆ ಆದ. ಫಸ್ಟ್ ಹುಟ್ಟಿದ ಹೆಣ್ಣು
1: ಖುಷಿ ಆಯ್ತು.
0: ನಡುಗಿನ ಮಗ ಒಬ್ಬ ಮನೆಯಲ್ಲಿ ಇದ್ದಾನೆ. ನಮ್ದು ಇವತ್ತು ನಮ್ಮ ಜೀವನ ಸುಖ ಜೀವನದಲ್ಲಿ ಸಾಕ್ತಾ ಇತ್ತು ಮೇಡಮ್. ಯಾವ ಜೀವನದಲ್ಲಿ ಯಾವ ಕುಂದ ಕೊರತೆ ಇಲ್ಲ. ಈಗ 70 ವರ್ಷ ಪ್ರಾಯ ಆದ್ರು ನಾನು ಈಗ ಮನೆಯಲ್ಲಿ ಕೂತ್ಕೊಳ್ಳೋದಂತ ಹೇಳಿದ್ರೆ ನನ್ಗೆ ಅಲರ್ಜಿ. ಯಾವ್ದಾದ್ರೂ ಮಾಡ್ಬೇಕು. ಈಗ ನಿಮ್ಮಲ್ಲಿಗೆ ಈಗ 11 ಗಂಟೆ ಬರ್ತೀನಿ ಅಂದೆ, 11 ಗಂಟೆ ಮನೆಯಲ್ಲೇ ಆಗಿದೆ. ಅಷ್ಟರವರೆಗೂ ಮನೆ ಕೆಲಸ, ಅಲ್ಲಿ ಬೇಲಿ ಹೋಯ್ತು, ಇಲ್ಲಿ ಇದು ಹೋಯ್ತು ಅಂತ ಹೇಳಿ ಹೆಂಗ್ರು ತೋರಿಸ್ತಾ ಇರೋದು. ಒಂದೆರಡು ಬಟ್ಟೆ ತೊಳೆದು ನಮ್ಮ ಹೆಂಗ್ರಿಗೆ ಆರಾಮಿಲ್ಲ. ಸ್ವಲ್ಪ ಮಧ್ಯದಲ್ಲಿ ಬಿ ಪಿ ಡೌನ್ ಆಗಿ ಒಂದು 2 ವಾರ ಮಂಗಳೂರು ಎನ್ಲೋಕ್ನಲ್ಲಿ ಇದ್ದು ಬಂದವರು.
1: ನೀವು 70 ವರ್ಷದಲ್ಲಿ ಮನೆಯಲ್ಲಿ ಬಟ್ಟೆಯೂ ಒಗ್ದು ಬಂದ್ರಿ?
0: ಈಗ ನನ್ನ ಬಟ್ಟೆ ನಾ ತೊಳೆದು ಹಾಕೊಂಡು, ಬೇರೆ ಬಟ್ಟೆ ಏನಿಲ್ಲ, ನಂದು ಹಾಕಿದ ಬಟ್ಟೆ ಉಂಟಲ್ಲ ಅದ್ ನಾನು ತೊಳೆದೆಲ್ಲ ಒಣಸಿ ಸೀದಾ ಇಲ್ಲಿಗೆ ಬಂದು ಓಡ್ ಬಂದೆ. ನಮ್ಗೆ ಕೂಡಲೇ ನೆನಪಾಯ್ತು.
1: ಈಗ ಇದು ನೀವು ಜನಪದ ಹಾಡು ಹಾಡ್ತ್ರಿ ಅಂತ ಹೇಳ್ರಿ, ಒಂದ್ ಜನಪದ ಹಾಡು ಹಾಡ್ತ್ರಿ?
0: ಜನಪದ ಹಾಡು ಹಾಡಬಹುದು. ಅದಕ್ಕೆ ಒಂದು ಸ್ಟೆಪ್ ತಬಲಾ ಸ್ಟೆಪ್ ಅಂತ ಉಂಟು, ಅದು ಇದ್ರೆ ನಮ್ಗೆ ಹಾಡ್ಲಿಕ್ಕೂ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ನಮ್ಗೆ ಹಾಡ್ಲಿಕ್ಕಂತ ಉತ್ಸವನೂ ಬರುತ್ತೆ. ಅರ್ಥ ಆಯ್ತಾ? ಈಗ ಕೆಲವ ಒಂದು ಈಗ ಅತ್ತಿಗೆ ನಾದಿನ ಅತ್ತಿಗೆ ಮೈದೀನಿ, ಎರಡು ಜನ ಊಟ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳುವಾಗ ಪೂರ್ತಿ ಬರುವುದಿಲ್ಲ, ಒಂದ್ ಎರಡು ಮೂರು ಸೊಲ್ ಬೇಕಾದ್ರೆ ಹೇಳ್ತೇನೆ.
1: ಒಂದಷ್ಟು ಹೇಳಿ.
0: ಈಗ ಅತ್ತಿಗೆ ಮೈದೀನಿ, ಅತ್ತಿಗೆ ಮೈದೀನಿ ಅಂದ್ರೆ ಅವರೊಂದು ಫ್ರೆಂಡ್ ಲೆಕ್ಕ. ಹೀಗೆ ಇರುವಾಗ ಹೀಗೆ ಅತ್ತಿಗೆ ಮೈದೀನಿ ಕೂತ್ಕೊಳ್ಳು, ಅತ್ತಿಗೆ ಒಂದು ಹಾಡು ಹೇಳ, ಇಲ್ಲ ನಂಗೆ ಹಾಡು ಬರುದಿಲ್ಲ, ನೀವೊಂದು ಹೇಳು, ಹೂ ಒಂದು ಹಾಡು ಹೇಳ ಅಥವಾ ನೀನ್ ಸುಮ್ಮನೆ ಕೇಳ್ಬೇಕು ಅಂತ ಹಾಡು ಹೇಳ.
1: ನಂಗೆ ಹೂ ಅಂಬ
0: ಹೂ ಹೂ ಅಂಬ ಹಾಡಲ್ಲ, ಅವ್ರವ್ರು ಮಾತಾಡ್ಕೊಂಡು ಆಗಲ್ಲ. ನಾನು ಹಾಡಿನೊಳಗೆ ನಿನ್ಗೆ ಒಂದ್ ಉತ್ತರ ಕೇಳ್ತೀನಿ, ನೀ ಹಾಡಿನೊಳಗೆ ಉತ್ತರ ನಂಗೆ ಹೇಳ್ಬೇಕು ಅಂತ ಹೇಳಿ.
1: ಓಕೆ
0: ಹಂಗಾದ್ರೆ ಹೇಳು. ಅವಾಗ ಅತ್ತಿಗೆ ದೊಡ್ಡ ಸೋಲ್ತಾಳ, ಮೈದಿನ ಸೋಲ್ತಾಳ, ನೋಡ್ಬೇಕು ಅಂತ ಹೇಳಿ. ಅವಾಗ ಹೇಳು, ನಾನು ನಿನ್ನ ಹಾಡನ್ನು ಒಡ್ತೇನೆ, ನೀನ್ ಹೇಳು ಅಂತ ಹೇಳಿ. ಅವಾಗ ಹಾಡಿನೊಳಗೆ ಹೇಳು, ಬೇಲಿ ಮೇಲೆ ಹುಟ್ಟುವುದು ಬೇಲಿ ಮೇಲೆ ಬೆಳೆಯುವುದು, ಬೇಲಿ ಮೇಲೆ ಹುಟ್ಟುವುದು ಬೇಲಿ ಮೇಲೆ ಬೆಳೆಯುವುದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು ಬೆರಳಾಗ ಮಾತಾಡುವುದು, ನಾರೀನಿ ಬಲ್ಲಾರು ಹೇಳೋ ಬಲ್ಲಾರು ಜಾಣಿ ನಾರೀನಿ ತಿಳಿದಾರು ಹೇಳೋ. ಯಾರು ಕೇಳಿದ್ದು? ಇದು ಒತ್ತಿಗೆ ಮೈದೀನಿ ಕೇಳಿದ್ದು. ಆ ಮೈದೀನಿ ಕತ್ತಿ ಒಳಗೆ ಹೇಳ್ಬೇಕು ಉತ್ತರ. ಬೇಲಿ ಮೇಲೆ ಹುಟ್ಟುವುದು ಬೇಲಿ ಮೇಲೆ ಬೆಳೆಯೋದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು ಬೆರಳ ಮಾತಾಡುವುದು ಅಂದರೆ ಸ್ವರಿ ಬುರುಡಿ ಅಲ್ಲವೇನೆ ಅಥವಾ ಕಿನ್ನಾರಿ ಅಲ್ಲವೇನೆ ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ಇವಳು ಹೇಳಿದ್ಲು, ಏ ಜಾಣಿ ಹೌದು, ಕೆಂಪಾನ ಚುಳ್ಳಿಯವಳೆ ಹಸರ ಕುಪ್ಪಸದವಳೆ, ಭತ್ತಕ್ಕೆ ಬಂದಿದ್ದಾಳೆ ಬರಿ ಕೈಯ ಬಿಟ್ಕೊಂಡು, ನಾರೀನಿ ಬಲ್ಲಾರೇಳೆ ಬಲ್ಲರು ಜಾಣಿ ನಾರೀನಿ ತಿಳಿದಾರೇಳು. ಓಹೋ, ಅದ ಕೆಂಪಾನ ಚುಳ್ಳಿಯವಳು ಹಸರ ಕುಪ್ಪಸದವಳು, ಭತ್ತಕ್ಕೆ ಬಂದಿದ್ದಾಳೆ ಬರಿ ಕೈಯ ಬಿಟ್ಕೊಂಡು ಅಂದರೆ ಗಿಳಿಯೂ ಅಲ್ಲವೇನೆ ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ದರಿ ಮೇಲೆ ಹುಟ್ಟುವುದು ದರಿ ಮೇಲೆ ಬೆಳೆಯೋದು, ದರಿ ಮೇಲೆ ಹುಟ್ಟುವುದು ದರಿ ಮೇಲೆ ಬೆಳೆಯುವುದು, ದಾರಿ ಕಾರಣ್ಣನ ಸೆರೆಗಿಡಿದು ನಿಲ್ಸೋದು, ನಾರೀನಿ ಬಲ್ಲಾರೇಳು ಬಲ್ಲರು ಜಾಣಿ ನಾರೀನಿ ತಿಳಿದಾರೇಳು. ಓಹೋ, ಅದ ದರಿ ಮೇಲೆ ಹುಟ್ಟುವುದು ದರಿ ಮೇಲೆ ಬೆಳೆಯುವುದು, ದಾರಿ ಕಾರಣ್ಣನ ಸೆರೆಗಿಡಿದು ನಿಲ್ಸೋದು ಎಂದರೆ ಸೂರಿ ಮುಳ್ಳಲ್ಲವೇನೆ ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ನೀರಲ್ಲೇ ಹುಟ್ಟುವುದು ನೀರಲ್ಲೇ ಬೆಳೆಯುವುದು, ನೀರಲ್ಲೇ ಹುಟ್ಟುವುದು ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವಾಗುವುದು, ನಾರೀನಿ ಬಲ್ಲಾರೇಳೆ ಬಲ್ಲರು ಜಾಣಿ ನಾರೀನಿ ತಿಳಿದಾರೇಳೆ. ಓಹೋ, ಅದ ನೀರಲ್ಲೇ ಹುಟ್ಟುವುದು ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವಾಗುವುದಂದರು ಉಪ್ಪು ಅಲ್ಲವೇನೆ ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ಇದು ಅತ್ತಿಗೆ ಮತ್ತು ಮೈದೀನಿ ಎರಡು ಜನರು ಗಮ್ಮತ್ತಿಗೆ ಕೂತ್ಕೊಂಡು
1: ಅದಿನ್ನೊಂದು ಆಗ ಒಳ್ಳಿದಲ್ಲ ಒಂದ್ ಹೇಳ್ರಲ್ಲ, ಅದು
0: ಯಾವ್ದು
1: ಇನ್ನೊಂದು ಹಾಡು ಜನಪದ ಹಾಡು ಆಗ ಒಂದ್ ಹೇಳ್ರಲ್ಲ.
0: ಕಲ್ಲಿನ ಕೊಳಪನ ಮಾಡಿ ಮುಳ್ಳಿನ ಶಿಂಬಿಯ ಮಾಡಿ ಬಾವಿ ನೀರಿಗಾಗಿ ಹೊರಟಾಳುಡುಗಿ, ಹೌದೇ ಹೌದೇ ನೀರೇ ಹೇರತ್ನಿ ಹೌದೇ ಹೌದೇ ನೀರೇ. ಬಾವಿ ನೀರಿಗಾಗಿ ಹೊರಡುವ ಹೊತ್ತಿಗೆ ಬಾವಿ ದಡದ ಮೇಲೆ ಕುಂತಾನು ಹುಡುಗ, ಹೌದೇ ಹೌದೇ ನೀರೇ ಹೇರತ್ನಿ ಹೌದೇ ಹೌದೇ ನೀರೇ. ಬಾವಿ ದಡದ ಮೇಲೆ ಕುಂದ್ರುವ ಹೊತ್ತಿಗೆ ಬಾಳಿ ಮೀನಾಗಿ ಬಳುಕಿದಾಳು ಹುಡುಗಿ, ಹೌದೇ ಹೌದೇ ನೀರೇ ಹೇ ರತ್ನ ನೀನೌದೇ ಹೌದೇ ನೀರೇ. ಬಾಳಿ ಮೀನಾಗಿ ಬಳುಕುವ ಹೊತ್ತಿಗೆ ಬಾಳಿ ಮೀನಾಗಿ ಬಳುಕುವ ಹೊತ್ತಿಗೆ ಸಣ್ಣ ಗಾಳು ಹಾಕಿ ಸೆಳೆದನು ಹುಡುಗ, ಹೌದೇ ಹೌದೇ ನೀರೇ ಹೇ ರತ್ನ ನೀ ಹೌದೇ ಹೌದೇ ನೀರೇ. ಸಣ್ಣ ಗಾಳು ಹಾಕಿ ಸೆಳೆಯುವ ಹೊತ್ತಿಗೆ ಸಣ್ಣ ಗಾಳು ಹಾಕಿ ಸೆಳೆಯುವ ಹೊತ್ತಿಗೆ ಕಪ್ಪಿ ಮರಿಯಾಗಿ ಓಡಿದಾಳು ಹುಡುಗಿ, ಹೌದೇ ಹೌದೇ ನೀರೇ ಹೌದೇ ಹೌದೇ ನೀರೇ. ಕಪ್ಪಿ ಮರಿಯಾಗಿ ಓಡುವ ಹೊತ್ತಿಗೆ ಉದ್ದ ಹೆಸರನಾಗಿ ತಡಿದನು ಹುಡುಗ, ಹೌದೇ ಹೌದೇ ನೀರೇ ರತ್ನ ನೀ ಹೌದೇ ಹೌದೇ ನೀರೇ. ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ ಆಕಳು ಮರಿಯಾಗಿ ಓಡಿದಾಳು ಹುಡುಗಿ, ಹೌದೇ ಹೌದೇ ನೀರೇ ಹೇ ರತ್ನ ನೀ ಹೌದೇ ಹೌದೇ ನೀರೇ. ಆಕಳು ಮರಿಯಾಗಿ ಓಡುವ ಹೊತ್ತಿಗೆ ಆಕಳು ಮರಿಯಾಗಿ ಓಡುವ ಹೊತ್ತಿಗೆ ಹುಲಿಯ ರಾಯಾಗಿ ತಡಿದನು ಹುಡುಗ, ಹೌದೇ ಹೌದೇ ನೀರೇ ರತ್ನ ನೀ ಹೌದೇ ಹೌದೇ ನೀರೇ. ಹುಲಿಯ ರಾಯಾಗಿ ತಡೆಯುವ ಹೊತ್ತಿಗೆ ಹುಲಿಯರಾಯಾಗಿ ತಡೆಯುವ ಹೊತ್ತಿಗೆ ಎಲಿಯ ಹಂಬಾಗಿ ಹಂಬಿದಾಳ್ ಹುಡುಗಿ. ಹೌದೇ ಹೌದೇ ನೀರೆ ರತ್ನಾನೆ, ಹೌದೇ ಹೌದೇ ನೀರೆ. ಎಲಿಯ ಹಂಬಾಗಿ ಹಂಬುವ ಹೊತ್ತಿಗೆ, ಎಲಿಯ ಹಂಬಾಗಿ ಹಂಬುವ ಹೊತ್ತಿಗೆ ಮೆಟ್ಟಿ ಒಂದು ವೀಳ್ಯ ಮೆಲಿದನು ಹುಡುಗ. ಹೌದೇ ಹೌದೇ ನೀರೆ ರತ್ನಾನೆ, ಹೌದೇ ಹೌದೇ ನೀರೆ. ಮೆಟ್ಟಿಗೊಂದು ವೀಳ್ಯ ಮೆಲೆಯುವ ಹೊತ್ತಿಗೆ, ಮೆಟ್ಟಿಗೊಂದು ವೀಳ್ಯ ಮೆಲೆಯುವ ಹೊತ್ತಿಗೆ ಜ್ವಾಳದ ಕಾಳಾಗಿ ಬಿಕ್ಕಿದಾಳ್ ಹುಡುಗಿ. ಹೌದೇ ಹೌದೇ ನೀರೆ ರತ್ನಾನೆ, ಹೌದೇ ಹೌದೇ ನೀರೆ. ಜ್ವಾಳದ ಕಾಳಾಗಿ ಬಿಕ್ಕುವ ಹೊತ್ತಿಗೆ, ಜ್ವಾಳದ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಗಿಳಿಯು ಮರಿಯಾಗಿ ಎಕ್ಕಿದಾನ ಹುಡುಗ. ಹೌದೇ ಹೌದೇ ನೀರೆ ರತ್ನಾನೆ, ಹೌದೇ ಹೌದೇ ನೀರೆ. ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ, ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ರಾಗಿ ಕಾಳಾಗಿ ಬಿಕ್ಕಿದಾಳ್ ಹುಡುಗಿ. ಹೌದೇ ಹೌದೇ ನೀರೆ ರತ್ನಾನೆ, ಹೌದೇ ಹೌದೇ ನೀರೆ.
1: ಸೂಪರ್ ಸರ್, ಎಷ್ಟು ಹಾಡ.
0: ರತ್ನ ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ, ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಅಕ್ಕಿ ಮರಿಯಾಗಿ ಹೆಕ್ಕಿದಾಳ್ ಹುಡುಗ. ಹೌದೇ ಹೌದೇ ನೀರೆ ರತ್ನಾನೆ, ಹೌದೇ ಹೌದೇ ನೀರೆ. ಹಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ, ಹಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಕೋಳಿ ಮರಿಯಾಗಿ ಓಡಿದಾಳ್ ಹುಡುಗಿ. ಹೌದೇ ಹೌದೇ ನೀರೆ ರತ್ನಾನೆ, ಹೌದೇ ಹೌದೇ ನೀರೆ. ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ, ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ ಗಿಡಗದ ಮರಿಯಾಗಿ ಒತ್ತಾದ ಹುಡುಗ. ಹೌದೇ ಹೌದೇ ನೀರೆ ರತ್ನಾನೆ, ಹೌದೇ ಹೌದೇ ನೀರೆ. ಈಗ ಒಂದು ವಸ್ತ ಪಡ್ಕೊಳ್ಬೇಕಾದ್ರೆ ನನಗೆ ಆ ವಸ್ತ ಸಿಗಲಿಲ್ಲ ಅಂತ ಹೇಳಿ ಅವನು ಕೊಲೆ ಮಾಡೋದು ಸುಲಿಗೆ ಮಾಡೋದಿತ್ತು. ಆವಾಗ ಪ್ರಯತ್ನ, ಪ್ರಯತ್ನ ಅಂದರೆ ಮೋಸ ಇಲ್ಲ, ದಗ ಇಲ್ಲ, ಏನೂ ಇಲ್ಲ. ಅದಕ್ಕೆ ಸದಾ ಪ್ರಯತ್ನ ಮಾಡಿ ಅವರ ಮನ ಒಲಿಸಿ ಅವರು ನಮ್ಮ ಕಡೆ ತಗೊಂಡು ಬರ್ತು. ಕೊಲೆ ಸುಲಿಗೆ ಅಂತಕ್ಕದ್ದು ನಮ್ಮ ಕಾಲದಲ್ಲಿ ಭಾಳ ಕಡಿಮೆ, 90% ಕಡಿಮೆ, ಈಗೆಲ್ಲ ಜಾಸ್ತಿ ಆಗಿದೆ. ಈಗ ಒಂದು ವಸ್ತ ಒಂದು ಹುಡುಗಿ ಮೇಲೆ ಇಷ್ಟ ಇದೆ ಅಂತ ಹೇಳಿದ್ರೆ ನಮಗೆ ಇಷ್ಟ ಇದ್ರೆ ಸಾಲದು, ಅವಳಿಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಬೇಕು. ಅದು ನೋಡ್ಕೊಳ್ಳೋದಿಲ್ಲ, ಅವಳಿಗೆ ಇಷ್ಟ ಇರೋದಿಲ್ಲ. ಅವಳನ್ನು ಮುದ್ದೆ ದಾರಿಯಲ್ಲಿ ಅವಳನ್ನು ಕೊಲೆ ಸುಲಿಗೆ ಇಂಥದ್ದೆಲ್ಲ ಬೇಕಷ್ಟು ನಡೀತದೆ. ಇದು ಈ ಪಾಪಿ ಕಣ್ಣಲ್ಲಿ ನೋಡಬೇಕಂತ ನಾವು ಈ ಪ್ರಾಯದವ್ರಿಗೆ ಉಳಿದಿದ್ದೀವಿ. ನಮ್ಮ ಕಾಲದಲ್ಲಿ ಅದೆಲ್ಲ ಇಲ್ಲ. ಈಗ ಮದುವೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಹುಡುಗನೇ ಹೋಗಿ ಹುಡುಗಿ ಮನೆಗೆ ಹೋಗಿ ನೋಡ್ಕೊಂಡು ಬರೋ. ಆ ಹುಡುಗಿನ ನಾನು ನೋಡಿದ್ದೀನಿ, ಚೆನ್ನಾಗಿದ್ದಾಳೆ, ಅವಳನ್ನು ನಾನು ಲವ್ ಮಾಡ್ತಾಯಿದ್ದೀನಿ, ಅಪ್ಪಯ್ಯ ಮಾತಾಡಿ ಅಂತ ಕೇಳೋದು. ಅದಿಲ್ಲ, ಅವನೇ ಮದುವೆ ಮಾಡ್ಕೊಂಡು ಬರೋದು. ನಮ್ಮ ಕಾಲದಲ್ಲಿ ಹಾಗೆಲ್ಲ, ನಾವು ಹೆಣ್ಣು ನೋಡೋಕೆ ಹೋಗೋದೇ ಇಲ್ಲ, ನಾವು ಹೆಣ್ಣು ನೋಡಿದ್ದೇ ಇಲ್ಲ. ನಮ್ಮ ತಾಯಿ ತಂದೆ ಅಕ್ಕ ಭಾವ ಅವ್ರು 4 ಪಾಸ್ ಮಾಡ್ಕೊ ಬಂದಮೇಲೆ ನಾವು ಮದುವೆ ಆಗೋದು ಒಂದೇ ಬಾಕಿ. ಈಗ ಕಾಲೆಲ್ಲ ಬದಲಾಗಿದೆ ಮೇಡಮ್. ಆದ್ದರಿಂದ ಈಗ ಹೇಳಲಿಕ್ಕೆ ಬರೋದಿಲ್ಲ, ಪ್ರಕೃತಿ ನೇಮ. ಇನ್ನು ಮುಂದೆ ಯಾವ ಕಾಲ ಬರ್ತದೆಯೋ, ಯಾವುದು ಬರ್ತದೋ.
1: ಹೌದು, ನಿಮ್ಗೆ ಯಕ್ಷಗಾನ ಅಂದ್ರೆ ಭಾರಿ ಆಸೆ ಅಲ್ದಾ? ನೀವು ಅರ್ಥಗಾರಿಕೆ ಮಾಡ್ತೀರಿ, ಪದ ಎಲ್ಲ ಹೇಳ್ತೀರಿ ಅಂತ. ಈಗ ನಿಮ್ ಪದ ಹೇಳುಕ್ಕೆ ತಾಳಮೇಳ ಎಲ್ಲ ಬೇಕಾ?
0: ತಾಳ ಏನಾದ್ರು ಒಂದು ಚೂರು ಸೌಂಡ್ ಇದ್ರೆ ಅದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ. ಬೇಡ, ಅದು ಅಕಸ್ಮಂತ ಒಂದ್ 4 ಸೊಲ್ ಹೇಳ ಅಂತ ಹೇಳಿದ್ರೆ
1: 4 ಸೊಲ್ ಹೇಳಿಬಿಡಿ ಕಂಬ. ಹೇಗ್ ಬರ್ತದೆ ಕಂಬ?
0: ಈಗ ಕೃಷ್ಣ ಸಂಧಾನದಲ್ಲಿ, ಸಂಧಾನದಲ್ಲಿ ಒಂದು ಕೃಷ್ಣ ಅವನು ನಿತ್ಯವೇದಿ ಕಟ್ಟಳದಂತಲೇ ಒಂದು ಅರ್ಗೆ ಕೊಡುವುದು. ಆವಾಗ ಆ ಅರ್ಗೆಯನ್ನು ಕೊಡುವಂತ ಸಂದರ್ಭದಲ್ಲಿ ವಾಯು ಮಾರ್ಗವಾಗಿ ಕುವೇರನ ಪುತ್ರ ಗಯ ಗಂಧರ್ವ ಎನ್ನುವನು ವಾಯು ಮಾರ್ಗವಾಗಿ ತುರ್ಗವನ್ನು ಬಿಟ್ಕೊಂಡು ಹೋದ. ಇವನು ಆ ಅರ್ಗೆಯನ್ನು ಅರ್ಗೆಗೆ ಆ ಒಂದು ತುರ್ಗದ ಬೆವರು ಬಿತ್ತು, ಅರ್ಗೆ ಭ್ರಷ್ಟವಾಯಿತು. ಆವಾಗ ಕಣ್ಣೆತ್ತಿ ನೋಡುವ, ಯಾವಾಗ ನನ್ನ ಅರ್ಗೆಯನ್ನು ಭ್ರಷ್ಟ ಮಾಡಿದವನು. ನಿನ್ನನ್ನು 8 ತುಂಟದ ಆ ತುಂಟದ 8 ನಿನ್ನ ಗಂಟಲನ್ನು ಅರಿತೇನೆ ಅಂತ ಕೃಷ್ಣ ಶಬ್ದ ಮಾಡ್ದ. ಅದಾಯ್ತಾ? ಶಬ್ದ ಮಾಡಿ ಅಲ್ಲಿಗೆ ಯಕ್ಷಗಾನದಲ್ಲಿ ತಾರಕ ಮಂತ್ರದಿಂದ ಭಕ್ತಿಯಲ್ಲಿ ರಾಮ ರಾಮಿಪ ಚಂದ ನಾರದ ಮುನಿಪನಾಗ ಪರಿಸದಲ್ಲಿ ದ್ವಾರಕಿಗೆ ಬರಲು ಬೇಗ. ಈಗ ಕಂಠಗಿಂತ ಏನು ಇಲ್ಲ, ದನಿ ಇಲ್ಲ. ಆವಾಗ ನಾರದವರು ದ್ವಾರಾವತಿಗೆ ಸೀದ ಬಂದರು. ದ್ವಾರಾವತಿಗೆ ಬರುವಾಗ ಇವನ್ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದ. ನಾನು ಅವನ ಗಂಟಲು ಅರಿತೇನೆ ಅಂತ ಹೇಳಿದೆ, ಆಗ ಯಾವನೇ ಏನು ಅವನ ಗೊತ್ತ ಸಿಗ್ಲಿಲ್ಲ ಅಂತ ಹೇಳಿ ಹೇಳಿ ಭಾರಿ ಎತ್ತಿ ಬಿಡ್ತಾ ಇದ್ದ. ಇವನು ಹೋಗಿ ಗಂಗೆಯಲ್ಲಿ ಹೋಗಿ ಸಮುದ್ರದಲ್ಲಿ ಹೋಗಿ, ತಾಯಿ ನೀನೇ ತಾಯಿ ನಾನೇ ಮಗ, ನನ್ನ ನಾನು ಅವ್ರಿಗೆ ದಿನನಿತ್ಯ ಪ್ರಕಾರವಾಗಿ ನಾನು ಅವ್ರಿಗೆ ಕೊಡುವಂತ ಸಂದರ್ಭ, ಅವನ ವಾಯುಮಾರ್ಗವಾಗಿ ಹೋದ, ಅವನ ತುರುಗದ ಬೆವರು ನನ್ನ ಅರ್ಗೆಗೆ ಬಿದ್ದು ಅರ್ಗೆ ಭ್ರಷ್ಟವಾಗಿ ಹೋಯ್ತು. ಯಾರಿರ್ಬೋದು ತಾಯಿ ಅಂತ ಗಂಗೆಯಲ್ಲಿ ಕೇಳಿದಲ್ಲಿ ತಾ ಮಾತೆ ಹೇಳಿದ್ಲು, ಕುಬೇರನ ಪುತ್ರ ಗಯಗಂಧರ್ವ ಎನ್ನುವನು ಹೋಗಿದ್ದು ಮಹಾಮಾರ್ಗವಾಗಿ, ಅವನ ತುರುಗದ ಬೆವರು ನಿನಗೆ ಬಿದ್ದಿದ್ದು. ಈಗ ನಾನು ಶಬ್ದ ಮಾಡಿಬಿಟ್ಟು ಗಯನ ಗಂಟಲನ್ನು 8 ದಿವಸದೊಳಗೆ ಅರಿತೇನೆ ಅಂತೇಳಿ. ಈಗ ಸಮಯ ಕಳೀತಾ ಬಂತು, ಅವನು ಸಿಕ್ಕಲಿಲ್ಲ, ಏನ್ ಮಾಡೋದು? ಆವಾಗ ಬಂದ ನಾಡ್ದವ್ರ ಆಗಮನ ಆಯ್ತು. ಎಂದಿನಂತಲ್ಲ ಹರಿಯೇ ಸಿರಿ ಮುಖವು ಕಂದೀತ ಕೆಂಬುದರಿಯೇ, ಕುಂದು ಕೊಸರಂಟೆ ಹೇಳು ಎನ್ ನೋಡದೆ ಸಂದೇಹ ಬೇಡ ನಿನಗೆ, ಏನಾದ್ರೂ ಕುಂದ ಕೊರತೆ ಉಂಟು ನಿನ್ನ ಇದಕ್ಕೆ ಬರುವಾಗ ನೀನು ಸಂತೋಷದಿಂದ ಇರುವವ, ಇವತ್ತು ನಿನ್ನ ಮುಖ ಕಂದಿ ಕುಂದಿ ಬಾಡಿ ಬಸ ಬಳಿಯುತ್ತಿದೆಯಲ್ಲ, ಯಾಕಿರ್ಬೋದು ಕೃಷ್ಣ? ಇಲ್ಲ ಸ್ವಾಮಿ, ಈ ರೀತಿಯಾಗಿ ನನ್ನ ತುರು ಅರ್ಘ್ಯವನ್ನು ಭ್ರಷ್ಟ ಮಾಡಿದವನು ಗಯಗಂಧರ್ವನಂತೆ ಗಂಗೆ ತಾಯಿ ಹೇಳಿದ್ದು ಮಾತು. ಅವನ ಗಂಟಲನ್ನು 8 ದಿವಸದೊಳಗೆ ಅರಿತೇನೆ ಅಂತ ನಾನು ಶಬ್ದ ಮಾಡಿದ್ದೇನೆ, ಆದ್ರೆ ಅವನು ಸಿಗಲಿಲ್ಲ. ನೀವು ಲೋಕ ಸಂಚಾರಿಗಳು, ನೀವೆಲ್ಲರೂ ಬರುವಾಗ ಅವನ್ನೆಲ್ಲರೂ ಕಂಡಿದ್ದುಂಟು ಸ್ವಾಮಿ. ಆವಾಗ ನಾರ್ದವ್ರು ಹೇಳ್ತಾರೆ, ನಾರ್ದವ್ರು ಹೇಳ್ತಾರೆ, ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಿದಾರೆ ನಾಳೆ ಅವನ ಪ್ರಾಣ ಹೋಗ್ತದೆ, ಆದ್ರಿಂದ ನಾನು ಹೇಳುವುದಿಲ್ಲ.
1: ವೆರಿ ನೈಸ್. ಓಕೆ,
0: ಇಲ್ಲ ಸ್ವಾಮಿ, ಹಾಗಂತಾದ್ರೆ ಹೇಳಬಾರ್ದು ಅಂತ ಒಂದು ಮನ್ಸು, ಹೇಳಬೇಕು ಅನ್ನೋ ಇನ್ನೊಂದು ಮನ್ಸು, ಹೇಳಲಾರೇನು ಹೇಳದು ಉಳಿಯಲಾರೇನು. ನಾಳೆ ನಾನು ಹೇಳ್ದೆ ಅಂದ್ರೆ ಅವನ ಪ್ರಾಣ ಉಳಿಯುವುದಿಲ್ಲ, ಈ ಪಾಪಕ್ಕೆ ನಾನು ಗುರಿ ಆಗ್ಬೇಕಲ್ಲ.
1: ಕರೆಕ್ಟ್.
0: ಇಲ್ಲ ಸ್ವಾಮಿ, ನೀವು ಎಲ್ಲ ಹೇಳಲೇಬೇಕು. ಎಲ್ಲಿ ಹೋದ, ಯಾರು ಯಾವ ಬದಿಗೆ ಹೋದ, ಅವನ ಹುಡುಕಿಗೆ ಅವನ ಗಂಟಲು ಅರಿಬೇಕು.
1: ಅಲ್ಲ ಸರ್, ಇದೆಲ್ಲ ನೀವು ಸ್ಕ್ರಿಪ್ಟ್ ಇಲ್ಲ, ಏನು ಬರ್ಕೊಂಡದಿಲ್ಲ, ಹ್ಯಾಂಗ ಇಷ್ಟಪ್ಪ ನೆನ್ಪಿಟ್ಕಂತ್ರಿ ಈ ವಯಸ್ಸಲ್ಲ?
0: ಸಾಮಾನ್ಯವಾಗಿ ಈಗ ಕೆಲವು ನೆನಪು ಅಂತ ಬಂದಿತ್ತು.
1: ಹೌದಾ?
0: ಹೌದಾ. ಆವಾಗ ಎಲ್ಲಿ ಹೋದ ಹೇಳ್ಬೇಕು ಸ್ವಾಮಿ ಅಂತ. ಆವಾಗ ಅವರು ನಾರ್ದವ್ರು ಹೇಳ್ತಾರೆ, ಹಸುವಿಗೆಂದು ಹಣ್ಣು ತರಲು ಎಸೆವ ಒನಕೆ ಹೋಗುತ್ತಿರಲು, ಹಸುಳೆ ಒಬ್ಬ ಹುಡುಗ ತನ್ನ ಹೆಸರು ಗಯಗಂಧರ್ವನೆಂದ. ನೋಡಿ ಕಾರ್ಮಿಕ ಒನಕೆ, ನಾನು ಹಸು ಆಯ್ತು, ಒಂದು ಏನಾದ್ರೂ ಹಣ್ಣು ಸಿಗುತ್ತ ನೋಡುವ ತಿಂತೇನೆ ಅಂತ ಹೋಗ್ತಾ ಇರುವಾಗ ಅದೇ ಒಂದು ಮಾರ್ಗವನ್ನು ಕೂಡಿ ಒಬ್ಬ ಹುಡುಗ ಹೋಗ್ತಾ ಇದ್ದ. ಅವನು ನನ್ನ ಹೆಸರು ಗಯಗಂಧರ್ವ, ಗಯಗಂಧರ್ವ ಎನ್ನುವುದಾಗಿ ಬಾಯಿಯಿಂದ ಹೇಳ್ತಾ ಅದೇ ಮಾರ್ಗವಾಗಿ ಹೋಗ್ತಾ ಇದ್ದ.
1: ಸರಿ ಸರ್, ಸಾಕು. ಓಕೆ, ಎಷ್ಟು ಲೈಕ್ ಹೇಳ್ತೀರಿ ಸರ್, ಅದನ್ನ ನೆನಪಿಟ್ಕೊಂಡು ಕಣ್ಣಿಗೆ ಕಟ್ಟುವಂತೆ ಅದು ಪದನು ಹೇಳ್ಕೊಂಡು ಅದರ ಅರ್ಥಾನು ಹೇಳ್ತಾ ತುಂಬಾ ಲೈಕ್ ಹೇಳ್ರಿ ಸರ್, ನನಗೆ ಭಾರಿ ಖುಷಿ ಆಯ್ತು.
0: ಮೇಡಮ್, ಈಗ ಸಾಮಾನ್ಯವಾಗಿ ತಬಲಕ್ಕೆಲ್ಲ ಕೈ ಆಡ್ಸೋದು ಕಷ್ಟ, ತಬಲ ಸಂಗೀತ ಸಂಗೀತ ಅಂದ್ರೆ ಫಸ್ಟ್ ಯಕ್ಷಗಾನದಲ್ಲಿ
1: ಕುಣಿಸೋದಿತ್ತು,
0: ಮತ್ತೆ ಪದ ಹೇಳ್ತೇನೆ, ಭಾಗವತಿಗೆ ಮಾಡ್ತೇನೆ, ಮತ್ತೆ ಈ ಯುವಸಿ ತಕ್ಕಾಗಿ ಈಗ ಭೀಷ್ಮ ವಿಜಯದಲ್ಲಿ ಭೀಷ್ಮ ಮಾಡ್ತೇನೆ.
1: ಈಗಲೂ ಮಾಡ್ತೀರ?
0: ಹೌದು, ಈಗಲೂ ಮಾಡ್ತೇನೆ. ನಮ್ಮೂರ್ನಲ್ಲಿ ಸಂಘದ ಮೇಳ ಎಲ್ಲ ಉಂಟು, ನನ್ ಕರೀತಾರೆ
1: ಅದಕ್ಕೆ ಮಾತ್ರನೇ.
0: ಈ ದ್ರೌಪದಿ ಪ್ರತಾಪದಲ್ಲಿ ದ್ರೌಪದಿ ಮಾಡ್ತೇನೆ. ಆಮೇಲೆ ಇದು ಇದರಲ್ಲಿ ಯಾವುದು ಭೂಸುರರು, ಈ ವಯಸ್ಸಾದ್ದು ನಮ್ಮ ವಯಸ್ಸಿಗೆ ತಕ್ಕಾದ ಪಾರ್ಟ್ ಇದ್ರೆ ಮಾತ್ರ ಮಾಡ್ತೇನೆ.
1: ಸೂಪರ್ ಸರ್, ಭಾರಿ ಖುಷಿ ಆಯ್ತು ಇವತ್ತು ರೇಡಿಯೋ ಕುಂದಾಪ ಮಾತುಕತೆಯಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಮೂಡ್ಲಕಟ್ಟೆಯ ವೀರಭದ್ರ ಅವರು ಎಷ್ಟು ಲೈಕ್ ಮಾತಾಡ್ರೆ, ಯಕ್ಷಗಾನ ಕೇಳಿ, ಪದ ಹೇಳುದ್ ಕೇಳಿ, ಅರ್ಥಗಾರಿಕೆ ಕೇಳಿ, ಧಿಮ್ಸಾಲ್ ಕೇಳಿ, ಜನಪದ ಹಾಡುಗಳನ್ನ ಕೇಳಿ, ಏನುಂಟು ಏನಿಲ್ಲ ಎಲ್ಲ ಉಂಟು ಸರ್ ನಿಮ್ ಜೊತೆ ಮಾತಾಡಿ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದು ಮಾತಾಡೋದಕ್ಕೆ.
0: ಧನ್ಯವಾದಗಳು.
1: ಓಕೆ, ಕೇಳಿದ್ರೆ ನಾವು ವೀರಭದ್ರ ಅವ್ರ ಹತ್ರ ಇಷ್ಟು ಲೈಕ್ ಅವ್ರು ಮಾತಾಡದ ಆ ಮಾತುಗಳನ್ನ ನೆನ್ಪಿಟ್ಕೊಂಬ, ಆ ಮಾತುಗಳನ್ನ ಅವ್ರು ಮಾತಾಡಿದ ರೀತಿಯನ್ನ ಸ್ಮರಿಸ್ತಾ ಅವ್ರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ನಾವೆಲ್ಲ ಹೊರಡ್ತಾ ಇತ್ತು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಟಗಳ ಪ್ರಕೃತಿಯ ಸ್ವರ.
2: ಎಲ್ರಿಗೂ ನಮಸ್ಕಾರ, ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಟಗಳ ಪ್ರಕೃತಿಯ ಸ್ವರ. ಆಷಾಢಿ ಹಬ್ಬ ವಿಶ್ವ ಕುಂದಾಪುರ ಕನ್ನಡ ದಿನದ ಶುಭಾಶಯಗಳು. ಇವತ್ ನಾವು ಕುಂದಾಪುರದಲ್ಲಿತ್ತ ನಮ್ಮ ಕುಂದಾಪುರ ಜನರಿಗೆ ನಮ್ಮ ಪಂಜು ಗಂಗೊಳ್ಳಿ ಅವರು ಬರೆದ ಕುಂದಾಪುರ ಕನ್ನಡ ನಿಘಂಟಿನ ಪುಸ್ತಕದಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು, ಅವ್ರ ಹತ್ರ ಅದರ ಅರ್ಥ ಎಂತ ಅಂತ ಕೇಂಬ. ಸರ್, ಇವತ್ ನಮ್ ಜೊತೆ ಒಬ್ರಿದ್ದಾರೆ. ಹಲೋ ಸರ್, ನಿಮ್ ಹೆಸರು?
3: ಪ್ರಭಾಕರ್.
2: ಸರ್, ನಿಮ್ಗೆ ಒಂದೆರಡು ವರ್ಡ್ ಗಳನ್ನ ಕೇಳ್ತೀವಿ, ಅದ್ರದ ಮೀನಿಂಗ್ ಅನ್ನ ನೀವು ಹೇಳ್ಬೇಕು. ಓಕೆ, ಸೊ ಫಸ್ಟ್ ವರ್ಡ್ ನಿಮ್ದು ಹಂಬಾಕಂದ್ರೆ ಅಂತ.
3: ಚೀಟಿಂಗ್ ಮೋಸ.
2: ಕರೆಕ್ಟ್. ಇನ್ನೊಂದು ವರ್ಡ್ ಚೈ ಪೈ ಅಂದ್ರೆ ಎಂತ?
3: ಕಿರಿಕಿರಿ ಮಾಡು, ಕಿರಿಕಿರಿ.
2: ಥ್ಯಾಂಕ್ ಯು ಸರ್, ಕರೆಕ್ಟ್ ಆಗಿ ಹೇಳಿರೋ. ಹಿಂಗಿಂದೆ ಇನ್ನಷ್ಟು ಪದಗಳನ್ನ ಇನ್ನಷ್ಟು ಜನರಿಗೆ ಕೆಂಬ. ಅಷ್ಟೊತ್ತರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಗಂಟೆಗಳ ಪ್ರಕೃತಿಯ ಸ್ವರ.
4: ಕುಂದಾಪುರ ಕನ್ನಡದ ಶತಕುಂದ ಪದ್ಯ ಕನಸಿನ ಮೊದಲೇ ಮೆಟ್ಲಿದ ಸಣ್ಣ ತುಣುಕು.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ಇವತ್ತು ನಾವು ವಿಶ್ವ ಕುಂದಾಪುರದ ಕನ್ನಡ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡ ಜನತೆಗೆ ಕುಂದಾಪುರ ಕನ್ನಡದ ಪರಿಚಯ ಮಾಡಿಸುವಂಥ ಬಂತು ಕೆಲವೊಂದು ಶಬ್ದಗಳು. ಈ ಶಬ್ದಗಳು ಎಂತಂದ್ರೆ, ಪಂಚು ಗಂಗೊಳ್ಳಿ ಅವರು ಕುಂದಾಪುರ ಕನ್ನಡ ನಿಘಂಟೆಯಿಂದ ಹೆಕ್ಕ ತಕ ಬೈದು. ಈಗ ಪದಕ್ಕೆ ಅಂತೆ ನೀವು ಅದಕ್ಕೆ ಅರ್ಥ ಹೇಳಿ. ನೆಗ್ಗುದು ಅದಕ್ಕೆ ಕುಂದಾಪುರ ಇದ್ರಲ್ಲಿ ಎತ್ತುದು. ಆಮೇಲೆ ಬರಾಕಂತ ಅಂತಾರೆ, ಅದಕ್ಕೆ ಅಂತಂದ್ರೆ ಬರುವುದಲ್ಲ, ಬರಾಕಿಂದ ಬಾ ಬಾ ಅಂತ ಕರೀತು. ನಿಮ್ಗೆ ಯಾರು ಕರೀಲ್ಯ? ಥ್ಯಾಂಕ್ ಯು. ನಿಮ್ಮ ಹೆಸರಂತ?
1: ಸಂಜನಾ.
0: ಸಂಜನಾ ಅವರಿಗೆ ಧನ್ಯವಾದಗಳು. ಇದೇ ತರ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ.
1: ಥ್ಯಾಂಕ್ ಯು.
2: ಮನೆಗೆ ಇಪ್ಪು ಪ್ರತಿಯೊಬ್ಬನೂ ಮೊಬೈಲ್ ಇಟ್ಕೊಂಡು ತಿಕ್ತ ಕೂತ್ಕೊಂಡ್ರೆ ಮೊಬೈಲ್ ಮುಟ್ಬೇಡ ನಾಳೆ ಬುದ್ಧಿ ಯಾರಿಗೆ ಹೇಳುದಪ್ಪಯ್ಯ?
3: ಅಲ್ಲ ನಿನ್ ಲಕ್ಕದಲ್ಲಿ ಅಂತ ಮಕ್ಳ ಕೈಯಿಂದ ಮೊಬೈಲ್ ಕಸ್ಕೊಂಡ್ ಕಾತಿಲ್ಲ ನೆನ್ಸ್ಕೊಂಡಿದ್ಯಾ?
2: ಇಲ್ಲಪ್ಪ, ಒಂದ್ಸಲ ಟ್ರೈ ಮಾಡಿ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ ನಾವು ಕುಂದಾಪುರ ಜನರಿಗೆ ನಮ್ಮ ಪಂಜು ಗಂಗೊಳ್ಳಿ ಅವರು ಬರೆದ ಕುಂದಾಪುರ ಕನ್ನಡ ನಿಘಂಟಿನಿಂದ ಕೆಲವು ಪದಗಳನ್ನ ಹೆಕ್ಕ ಬಂದಿತ್ತು. ಅದರ ಅರ್ಥವನ್ನ ಗ್ರಾಂಥಿಕ ಭಾಷೆಯಲ್ಲಿ ಅದರ ಅರ್ಥ ಎಂತ ಅಂತ ಹೇಳಿ ನಮ್ ಕುಂದಾಪುರ ಜನತೆಗೆ ಎಂಬ. ಈಗ ನಾವು ಕುಂದಾಪುರದ ವಿಶ್ವ ಮೆಡಿಕಲ್ ಹೆಂಗಿತ್ತು ಸರ್, ನಿಮ್ ಹೆಸರು ರಾಘವೇಂದ್ರ ಅವರೇ. ರಾಘವೇಂದ್ರ ಅವರೇ, ನಿಮ್ಮ ಮೊದಲನೇ ಪದ ಏನಂದ್ರೆ ಲಕ್ತ ಅಂದ್ರೆ ಎಂತ? ಹೊಂದಿಕೆ. ನಿಮ್ಮ ಎರಡನೇ ಪದ ಏನಂದ್ರೆ ಲಗಡಿ ಅಂದ್ರೆ ಎಂತ?
1: ಲಗಡಿ ಅಂದ್ರೆ ಹಾಳು
0: ಮಾಡುದು. ಕರೆಕ್ಟ್. ಥ್ಯಾಂಕ್ ಯು ಸರ್, ನಿಮ್ಗೆ ತುಂಬಾ ಥ್ಯಾಂಕ್ ಯು. ಹಿಂಗೆ ಇನ್ನಷ್ಟು ಜನರಿಗೆ ಇನ್ನಷ್ಟು ಪದಗಳನ್ನ ಕೇಂಬ. ಅಲ್ಲಿವರೆಗೂ ನೀವು ಕೇಂತೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅರ್ಜಿ ವೈಭವ್ ಶೆಟ್ಟಿ. ನಾವಿವತ್ತು ರೆಡ್ ಕ್ರಾಸ್ ಇನ್ಸ್ಟಿಟ್ಯೂಷನ್ ಆಗಿತ್ತು. ನಮ್ ಜೊತೆ ಇದ್ರೆ ರೇಷ್ಮಾ ಅವರು. ರೇಷ್ಮಾ ಅವರೇ ನಮಸ್ತೆ.
1: ನಮಸ್ತೆ.
0: ನಾವು ಇವತ್ತು ವಿಶ್ವ ಕುಂದಾಪುರ ಕನ್ನಡ ಅಂಗವಾಗಿ ಕೆಲವೊಂದು ಪದಗಳನ್ನು ತಕ ಬಂತ. ಇದು ಪಂಚುಗೊಂಗೊಳ್ಳಿ ಅವರ ಕುಂದಾಪುರ ಕನ್ನಡ ನಿಘಂಟಿಂದ ಹೆಕ್ಕ ಬಂದದ. ನಾವು ಆ ಪದಗಳನ್ನ ನಿಮ್ಗೆ ಹೇಳ್ತೋ, ನೀವು ಅದಕ್ಕೆ ಅರ್ಥ ಹೇಳ್ರಿ ಸಾಕು. ಮೊದಲನೇ ಪದ ಅಂತ ಅಂದ್ರೆ ಚಂಚಕಮದಂದ್ರಂತ.
1: ಚಂಚಕಮದಂದ್ರೆ ಎತ್ತಿಕೊಳ್ಳುವುದು.
0: ಮತ್ತೆ ಗ್ವಾಂಕಿ ಚೀಲ ಅಂದ್ರೆ ಅಂತ.
1: ಗ್ವಾಂಕಿ ಚೀಲ ಅಂದ್ರೆ ಧ್ವನಿ ಪೆಟ್ಟಿಗೆ.
0: ಥ್ಯಾಂಕ್ಸ್ ರೇಷ್ಮಾ ಅವರೇ. ರೇಡಿಯೋ ಕುಂದಾಪುರನ ಕೇಳ್ತಾ ಇರಿ.
1: ಓಕೆ ಸರ್, ಥ್ಯಾಂಕ್ ಯು.
0: ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠೆಗಳ ಪ್ರಕೃತಿಯ ಸ್ವರ.
2: ಮಾತಾಡ್ರಲ್ಲ ಮಾರ್ರ, ಸುಮ್ಮನ್ ಕೂತಿರಲ್ಲ ಮಾರ್ರ, ಓವರ್ ಬ್ರಾಹ್ಮಣ್ಣ ಕಂಡಾಗ. ಬೇಡ ಬೇಡ, ಬಿಸ್ಕೆ ತಗೊಂಬೇಡ.

0: ಕನಸು ಕಂಡು ಕಣ್ಣಿಗೆ ನೀರು ಬರ್ತಿತ್ತು. ಎತ್ತ
1: ವಿಶ್ವಕುಂದಾಪುರ ಕನ್ನಡ ದಿನ ಮತ್ತು ಆಷಾಢಿ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ನಿರಂತರ ಕುಂದಾಪುರ ಕನ್ನಡದ್ದೇ ಕಾರ್ಯಕ್ರಮ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ವೈಭವ್ ಶೆಟ್ಟಿ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂದ ನಾವು ಪಂಜು ಗೊಂಗೊಳ್ಳಿಯವರ ಕುಂದಾಪುರ ಕನ್ನಡ ನಿಘಂಟಿನಿಂದ ಆಯ್ದುಕೊಂಡಂತ ಕೆಲವೊಂದು ಶಬ್ದಗಳನ್ನ ನಾವು ಜನರಿಗೆ ಕೇಂತಾ ಇತ್ತು. ಇವತ್ ನಮ್ಮೊಟ್ಟಿಗಿದ್ರ ಸಮರ್ ಶೆಟ್ಟಿ ಅವರು. ಸಮರ್
4: ಹೇಳಿ.
3: ಅಂದಿನ ಕಾಲು ಅಲ್ಲ ವಂಡರ್ ಕಂಬಳು ಅಲ್ಲ ಅಂದ್ರೆ ಅಂತ.
4: ಅಂದಿನ ಕಾಲು ಅಲ್ಲ ವಂಡರ್ ಕಂಬಳ ಅಲ್ಲ. ವಂಡಾರ್ ಅಂದು ಒಂದ್ ಜಾಗ, ಅದು ಮಂದಾರ್ತಿ ಹತ್ರ ಇರತ್ತ. ಹಂಗೆ ವಂಡಾರ ಅಂಬು ಪ್ಲೇಸ್ ಆಗಿ ಮೊದ್ಲ ಬಾರಿ ಕಂಬಳ ಆಗ್ತಿರತ್ತ. ಕಂಬಳಕ್ಕ ಈಗ ಇವಾಗ ಕಂಬಳ ಅಲ್ಲ ತಾರ, ಅವಾಗ ಕಂಬಳ ಅಂದ್ರೆ ಬೇರೆ ತರ. ಅದೇ ಜನರಿಗೆ ಎಂಟರ್ಟೈನ್ಮೆಂಟ್, ಅಲ್ಲ ಫುಲ್ ಜನ ತುಂಬ್ತಿದ್ರು ಇಡೀ ಕುಂದಾಪುರ ಬದಿಯಾರಲ್ಲ. ಹಂಗೆ ಅಂದಿನ ಕಾಲದಾಗ ಆತರ ಅಲ್ಲಿ ಕಂಬಳ ಆತಿತ್ತ. ಅದನ್ನ ಈಗಳಿನ ಕಾಲಕ್ಕೆ ಹೋಲಿಸಿ ಹೇಳ್ತಾರ, ಅಂದಿನ ಕಾಲ ಅಲ್ಲ ವಂಡಾರ್ ಕಂಬಳ ಅಲ್ಲ ಅನ್ಕಂಡ್ ಅಷ್ಟೇ.
3: ಥ್ಯಾಂಕ್ ಯು ಸಮರ್ ಶೆಟ್ಟಿ ಅವರ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ನಮಸ್ಕಾರ ಮರ್ರೆ, ನಾನ್ ಸಿಂಚನ. ಎಲ್ರಿಗೂ ಆಸಡಿ ಹಬ್ಬ ಹಾಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು. ನಾವು ಕುಂದಾಪುರದ ರಂದಳಿ ಬಿಂಸುಕೆ. ಕುಂದಾಪುರ ಕನ್ನಡವೇ ನಮ್ ಕನ್ನಡಿ. ಅಲ್ದೆ ಕುಂದಾಪುರ ಬಿಟ್ಟು ಹೊರ್ಗೆ ಎಲ್ಲೇ ಇದ್ರು, ಎಂತದೇ ಮಾಡ್ತಿದ್ರು, ಕುಂದಾಪುರ ಕನ್ನಡ ಕೇಂದ್ರ ಕೂಡ ನಮ್ ಕೆಮಿ ಚುರ್ಕ ಅವ್ರ ಬುಡ್ಕ ಹೋಯಿ ಹೋಯ್ ಊರ್ ಬದ ನಿಮ್ದ್ಯಾವ ಬದಿ ಅಂದಳಿ ಕೇಂತ. ನಮ್ ಭಾಷಿ ನಮ್ಮವ್ರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: लौट गई सुख के कारण दुख भूला
1: आई।

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಸುಂದರ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಾನು ಸಿಂಧು ಎಚ್ ಐತಾಳ್. ನಿಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂತಹ ವಿಶೇಷ ದಿನದಂದು ಇದೀಗ ನಿಮ್ಮ ಮುಂದೆ ಒಂದು ದೇಶಭಕ್ತಿ ಗೀತೆಯನ್ನು ಹೇಳಲಿದ್ದೇನೆ. ನಮ್ಮ

ಹುಟ್ಟಿದ ಶಕ್ತಿಗಿದೋ ನಮನ, ಭಾರತ ಮಾತೆಗಿದೋ ನಮನ. ಸುತ್ತಲೂ ಸಾಗರ ವಸ್ತ್ರವ ಧರಿಸಿದ ಮಾತೆಗಿದೋ ನಮನ, ಭಾರತ ಮಾತೆಗಿದೋ ನಮನ. ಕೋಟಿ ಕೋಟಿ ಕಣ್ಕೋ

ಭೇದಗಳ ಚೆಲ್ಲಿ ಬಾಳೋಣ, ಬೇರೆ ಪೂಜೆ ಏಕೆ ಏಕೆ ಬೇರೆ ಪೂಜೆ ಏಕೆ.

0: ಹುಚ್ಚ ಮೊದ್ಲಿಂದ ಅದೊಂದು ಹವ್ಯಾಸ.
1: ಓಕೆ, ಸೊ ಹಂಗಾಗಿ ನೀವು ಎಂತ ಕಂಡ್ರು ಅದನ್ನ ಮಂಡಿಗೆ ಹಾಕೊಂಡು ಮತ್ತೆ ನೀವು ಅದನ್ನ ಮಾಡ್ತೀರಿ. ಯಕ್ಷಗಾನ ಯಕ್ಷಗಾನ ಅತ್ತ ಅರ್ಥಗಾರಿಕೆ ಅದನ್ನು ಮಾಡ್ತೀರಿ, ಜನಪದ ಹಾಡಂದ್ರೆ ಅದನ್ನು ಹೇಳ್ತೀರಿ ನೀವು.
0: ಯಕ್ಷಗಾನ ಮೇಳದಲ್ಲಿದ್ದೆ 2 ವರ್ಷ ಕೂಡ್ಲಿ ಮೇಳ ತಾಳ್ಗುಪ್ಪದ ಹತ್ರ, ಸಾಗರ ತಾಳ್ಗುಪ್ಪದ ಹತ್ರ ಕೂಡ್ಲಿ ಮಠದ ಮೇಳದಲ್ಲಿ 2 ವರ್ಷ ಇದ್ದೆ. ಆಮೇಲೆ 500 ಹತ್ರ ಕಲ್ಕುಚ್ಚಿ ಮೇಳ ಅಂತೇಳಿ ಶಿವಮೊಗ್ಗ ಕೋಕರ್ ರೋಡ್ ನಲ್ಲಿ 500 ಬಂತು. ಅಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಕೃಷ್ಣಪ್ಪನವರು ಮೇಳದ ಏಜೆಂಟ್ ಹೆಮ್ಮಾಡಿ ಶೇಷ ಭಾಗವತ ಅಂತ ಹೇಳಿದ ನಮ್ಗೆ ಗುರುಗಳು, ಅವರಲ್ಲಿ ನಾನು 2 ವರ್ಷ ಮಾಡಿದ್ದೀನಿ. ಮತ್ತೆ ಈ ನವರಾತ್ರಿ ವೇಷ ಅಂತ ಉಂಟು, ನವರಾತ್ರಿಗಂತ 10 ದಿವಸ ಮನವನಿಗೆಲ್ಲ ವೇಷ ಕೊಟ್ಕೊಂಡು ಹೋಗಿ ಮನವನಿಗೆಲ್ಲ ಒಂದು ಸಂವಾದದಲ್ಲಿ ಹಾಡಿ ಹೇಳುವುದು.
1: ಓಕೆ,
0: ಅದರಲ್ಲಿ ನಾನು ಸ್ತ್ರೀ ಪಾಲಟ ಮಾಡಿದ್ದೀನಿ, ಪುರುಷ ವೇಷನೂ ಮಾಡಿದ್ದೀನಿ.
1: ವೆರಿ ನೈಸ್. ಓಕೆ,
0: ಅದಾಯ್ತಾ.
1: ಸೊ ಇದೆಲ್ಲ ನೀವು ಮಾಡ್ತೀರಿ ಅಲ್ಲ, ನೀವು ಎಷ್ಟು ವಯಸ್ಸಿನಿಂದ ಇದನ್ನೆಲ್ಲ ಮಾಡು ಶುರು ಮಾಡೋದು ಅದೊಂಚೂರು ಹೇಳು.
0: ಹೇಳಿ, ವರ್ಷನ
1: ಯಾವ ಯಾವ ವಯಸ್ಸು ಎಷ್ಟು ಅಣ್ಣ? 20
0: ಸಾಮಾನ್ಯವಾಗಿ ನಾನು 4ನೇ ಕ್ಲಾಸ್ ಶಾಲೆ, ನಾನು 55ರಲ್ಲಿ ಹುಟ್ಟಿರೋದು, 1955ರಲ್ಲಿ ಹುಟ್ಟಿರೋದು.
1: ಅಂದ್ರೆ ನಿಮ್ಗೆ ಈಗ 71 ವರ್ಷ?
0: 70-71 ವರ್ಷ.
1: ಓಕೆ, ಹಾ ಹೇಳಿ ಸರ್. ಹಾ,
0: ಆವಾಗ ಒಂದು 4-5ನೇ ಕ್ಲಾಸ್ ಶಾಲೆ ಓದಿದ್ದೇನೆ. ಶಾಲೆ ಓದಿ ಆಮೇಲೆ ನಾನು ಇವನಿಗೆ ಮದುವೆ ಮಾಡಬೇಕು, ಮನೆಯಲ್ಲಿ ಇಟ್ಕೊಳ್ಬೇಕು, ಹೊರಗಡೆ ಎಲ್ಲ ತುಂಟ್ರು ಹುಡುಗರ ಜೊತೆ ಸೇರಬಾರ್ದು ಅಂತ ನಮ್ಮ ತಂದೆ 19 ವರ್ಷದಲ್ಲಿ ನನಗೆ ಮದುವೆ ಮಾಡಿದ್ರು. ಮದುವೆ ಮಾಡಿ ಒಂದು 1.5 ವರ್ಷ ನಮ್ಮ ಹೆಂಡತಿ ಮನೆಗೆ ನಾನು ಹೋಗಕ್ಕಾಗದೇ ಇರೋದ್ರಿಂದ ಯಕ್ಷಗಂಧರ ಜೊತೆಗೆ ಓಡಿ ಹೋದೆ. ಓಡಿ ಹೋಗಿ ನನ್ನ ತಂದೆಯವರು ಆವಾಗ ಸಾಗರದ ಹತ್ರ ಮಡಿನೂರ್ ಅಂತ ಬಂತು. ಮಡಿನೂರ್ನಲ್ಲಿ ಮನ್ಸೂರ್ನ ದೇವ್ ನರಬಲ್ಲಿ ಕೇಳ್ತಿತ್ತಂತೆ ಆ ಡ್ಯಾಮ್. ಆ ನರಬಲ್ಲಿ ಕೇಳುವಾಗ ಶಾಲೆ ಮಕ್ಕಳನ್ನೆಲ್ಲ, ಮಗ ಎಲ್ಲಿ ಹೋಗ್ತೀರಿ, ಬನ್ನಿ ಕಾರ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಎಲ್ಲ ಹಾಕ್ತಿದ್ರಂತೆ. ಆ ಟೈಮ್ನಲ್ಲಿ ನಾನು ಓಡಿ ಹೋಗಿದ್ದು.
1: ಓಕೆ,
0: ಓಡಿ ಹೋದ್ಮೇಲೆ ನಮ್ಮ ತಾಯಿ ಸಾಮಾನ್ಯವಾಗಿ 1 ತಿಂಗಳಿನಿಂದ ಅನ್ನ ಆಹಾರ ಏನು ಮುರಿದ ನನ್ನ ಮಗನ ತಗೊಂಡೋಗಿ ಕಟ್ಟಿಗೆ ಹಾಕಿದ್ರು, ನನ್ನ ಮಗ ಇನ್ನು ಕಾಣ್ಲಿಕ್ಕೆ ಆಗುದಿಲ್ಲ ಅಂತ ಯತಿಯಿಂದ 1 ತಿಂಗಳು 1.5 ತಿಂಗಳು ಊಟ ಬಿಟ್ಟು ನಿದ್ದೆ ಬಿಟ್ಟು ಅವರು ಪೇಷಂಟ್ ಆದ್ರು.
1: ಅಮ್ಮ ಅಂದ್ರೆ ಅಮ್ಮನೇ ಕಾಣಿ,
0: ಪೇಷಂಟ್ ಆದ್ರು. ಆವಾಗ ಏನಾಯ್ತು, ನನಗೆ ಅಲ್ಲಿ ಯಕ್ಷಗಾನಕ್ಕೆ ಹೋದವನಿಗೆ ರಾತ್ರಿಯಲ್ಲೇ ಯಕ್ಷಗಾನ ಕುಣಿಯೋದು. ಹಗಲಿನಲ್ಲಿ ನನಗೆ ಮಲಗುವಾಗ ಮನೆಗೆ ಹೋಗು ಮನೆಗೆ ಹೋಗು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಅನ್ಸು, ಮನೆಯಲ್ಲಿ ಅನಾಹುತ ಆಗ್ತದೆ ಮನೆಗೆ ಹೋಗು ಅಂತೇಳಿ. ಆವಾಗ ಮೇಲ್ ಸೌಕರ್ಯ ಹತ್ರ ಹೇಳಿ 1-2 ದಿವಸ ಬಿಡು ನೋಡಿ, 1 ದಿವಸ ಮನೆಗೆ ಬಂದೆ. ಮನೆಗೆ ಬರುವಾಗ ನಮ್ಮ ತಾಯಿಗೆ ಲೋಟದೊಳಗೆ ಶಿವಾಳದ ನೀರು ಹಾಕಿ ರಾಗಿ ನೀರು ಹಾಕಿ ಕುಡಿಸ್ತಾ ಇದ್ರು.
1: ಅಷ್ಟು ಹುಷಾರಿಲ್ಲ ಅವರಿಗೆ,
0: ಅಷ್ಟು ದೇಹದಲ್ಲಿ ಅಷ್ಟು ವ್ಯತ್ಯಾಸ ಆಗಿದ್ರು. ನಮ್ಮ ಮಗ ಹೋದ, ನಮ್ಮ ಮಗ ಯಾವಾಗ ಬರ್ತಾನೆ, ಎಲ್ಲೋದ ಎಲ್ಲೋದ ಅಂತೇಳಿ. ಆ ಒಂದು ಟೈಮ್ನಲ್ಲಿ ನಮ್ಮ ಸೌಕರ್ಯಕ್ಕೆ ಹೇಳಿ ಮನೆಯಲ್ಲಿ ಏನೇ ಆಗ್ಲಿ 1 ದಿವಸಕ್ಕೆ ಹೋಗಿ ಅಲ್ಲಿ ಮಕ ತೋರಿಸಿ ಬರ್ತೇನೆ ನಮ್ಮ ತಾಯಿಗೆ ಅಂತ ಅಲ್ಲಿಂದ ಹೊರಟು ಬಂದೆ. ಹೊರಟು ಬರುವಾಗ ಯಾರೋ ಹೇಳಿದ್ರು ನಮ್ಮ ತಾಯಿ ಹೆಸರು ಬುಡ್ಡು ಅಂತೇಳಿ. ಬುಡ್ಡಕ್ಕ ನಿನ್ ಮಗ ಬಂದ ಅಂತೇಳಿ. ಅವಾಗ ನಮ್ಮ ತಾಯಿ ನಡೀಲಿಕ್ಕೆ ಆಗ್ತಿದ್ದವರು ಎದ್ದು ಬಾಗಿಲಿಗೆ ಬಂದ್ರು.
1: ಓಕೆ,
0: ಆಯ್ತಾ. ಅದು ಇವತ್ತು ಆ ದೃಶ್ಯಗಳನ್ನು ಹೇಳಲಿಕ್ಕೆ ನಂಗೆ ಬಹಳ ಒಂಥರ ದುಃಖ ಆಗುತ್ತೆ.
1: ಅಬ್ಬಿ ಪ್ರೀತಿ ಕಾಣಿ.
0: ಅಷ್ಟು ಆದ್ಮೇಲೆ ಅವರು ನಮ್ಮ ಹತ್ರ ಕೊನೆಗೆ ಭಾಷೆ ತಗೊಂಡ್ರು.
1: ಎಂತಂದೇಳಿ,
0: ನಾನು ಇರುವಲ್ಲಿವರೆಗೆ ನೀನ್ ನನ್ನ ಬಿಟ್ಟು ಹೋಗಬಾರ್ದು, ಎಲ್ಲೂ ಹೋಗಬಾರ್ದು, ನನ್ ಜೊತೆಗೆ ಇರ್ಬೇಕು ಅಂತ ಹೇಳಿ. ಇಲ್ಲಮ್ಮ, ನಾನು ಒಂದು ಯಕ್ಷಗಾನಕ್ಕೆ ನಾನು ಮಾತು ಕೊಟ್ಟಿದ್ದೀನಿ, ಇನ್ನೊಂದು 1 ತಿಂಗಳು 1.5 ತಿಂಗಳು ಯಕ್ಷಗಾನ ಉಂಟು, ಆ ಯಕ್ಷಗಾನ ಮುಗಿಸ್ತಾ ಸೀದಾ ಬರ್ತೀನಿ ಅಂತ ಹೇಳಿ ತಾಯಿಗೆ ಮಾತ್ರ ಹೇಳಿ ಅಪ್ಪನಿಗೆ ಹೇಳಲಿಲ್ಲ. ಅಪ್ಪ ತುಂಬಾ ಶೆಟ್ಟಿನವರು, ಅಪ್ಪನಿಗೆ ಹೇಳಲಿಲ್ಲ. ಮತ್ತಿರ್ಗ ಅಲ್ಲಿಗೆ ಯಕ್ಷಗಾನಕ್ಕೆ ಹೋಗಿ ಯಕ್ಷಗಾನಕ್ಕೆ ಆ ವರ್ಷದ ಯಕ್ಷಗಾನ ಎಂಡ್ ಮಾಡಿ ಅಲ್ಲಿಂದ ಮನೆಗೆ ಬಂದು ಸೇರ್ಕೊಂಡೆ. ಮನೆಗೆ ಬಂದು ಸೇರ್ಕೊಂಡು ಕೂಡ್ಲೆ ಇನ್ನು ಹಿಂಗೆ ಎಲ್ಲಾರು ಓಡಿ ಹೋಗ್ತಾನೆ ಅಂತೇಳಿ ಹೇಳಿ ಅಷ್ಟಕ್ಕೆ ಹೆಂಡತಿ ಗಂಡನ ತಕ್ಕಂತ ಹೆಂಡತಿ ಆದ್ಲು. ಇವತ್ತು ಮದುವೆ ಆಗಿ 3 ಜನ ಮಕ್ಕಳು ನನಗೆ, 3 ಗಂಡು. ಇವತ್ತು ಹೆಂಡತಿಗೆ ಈಗ 60 ವರ್ಷ ಆಯ್ತು, ನನಗೆ 70 ಆಯ್ತು. ನಾವು ಒಳ್ಳೆ ಸುಖ ಜೀವನ ನಡೆಸ್ತಾ ಇದ್ದೀವಿ,
1: ಖುಷಿಯಲ್ಲಿದ್ದೀವಿ,
0: ಖುಷಿಯಲ್ಲಿದ್ದೇವೆ.
1: ಅದು ತುಂಬಾ ಇಂಪಾರ್ಟೆಂಟ್ ಕಾರ್ಯ. ಓಕೆ, ಈಗ ನಿಮ್ಗೆ ನಾನು ಆಕ್ಚುಲಿ ಅವತ್ ನಿಮ್ಮನ್ನ ಕಂಡದ್ದು ಶಿವರಾತ್ರಿ ಹಬ್ಬದ ದಿನ ಹಣ್ಬು ಸುಡುವತ್ತಿಗೆ ನೀವು ಧಿಮ್ಸಾಲ್ ಹಾಕುದು. ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಅದೇ ಕಾಣಿ. ನಾವು ಶಣ್ಕಿಪದಿಗೆಲ್ಲ ಕೇಳಿತ್ತು, ಬಟ್ ನಾನು ಅಷ್ಟು ಕಂಡಿರ್ಲಿಲ್ಲ. ನನ್ಗೆ ಆ ಧಿಮ್ಸಾಲ್ ಹಾಡಿತ್ತಲ್ಲ, ಭಾರಿ ಖುಷಿ ಆಯ್ತು, ಭಾರಿ ಇಂಟ್ರೆಸ್ಟಿಂಗ್ ಅನಿಸ್ತ. ಎಲ್ಲಿ ಒಂದ್ಸಲ ಧಿಮ್ಸಾಲ್ ಹಾಡನ್ನು ಒಂಚೂರು
0: ಹಾಡು ಹೇಳ್ತೀನಿ, ಹೇಳಕ್ಕೆ ತೊಂದ್ರೆ ಇಲ್ಲ. ಅದ್ರಲ್ಲಿ ನಾ ಹೇಳ್ದಲ್ಲ ಕೆಲವೊಂದು

0: ಜಾತ್ರೆ
1: ಇಲ್ಲ
0: ಬಿಟ್ಟು
1: ಹೇಳ್ತೇನೆ.
0: ಫಸ್ಟ್ ಸ್ಟಾರ್ಟ್ ನಲ್ಲಿ ಕಾಮನ ಕಟ್ಟಿರೋ ಭೀಮನ ಬಿಟ್ಟಿರೋ ಅಂದ್ರೆ ಕಾಮನ ಕಟ್ಟಿದ್ದಾರೆ ಭೀಮನ ಬಿಟ್ಟು ಹಾಕಿದ್ದಾರೆ ಅಂತ ಹೇಳಿ ಹೇಳುವಂತದ್ದು ಸ್ಟಾರ್ಟ್.
1: ಓಕೆ,
0: ಆವ ದಿಮಸಾಲನಿ ಮಕ್ಕಳೇ ದಿಮು ಗುಟ್ಕ ಹಾಕೊಂಡಿರೋ ದಿಮಸಾಲನಿ ನಾವು ಒಂದೇ ಸಮನೆ ಒಬ್ಬೊಬ್ರೆ ಒಂದೊಂದ್ಸರಿ ದಿಮಸಾಲ ಅನ್ಬಾರ್ದು, ಎಲ್ಲ ಒಟ್ಟಿಗೆ ದಿಮಸಾಲ ಅನ್ಬೇಕು.
1: ಕರೆಕ್ಟ್,
0: ಒಂದೇ ಸಮನೆ ದಿಮಸಾಲನ ದಿದ್ದಾರ್ ಬಾಯಿ ಮೇಲೆ ಬಡಿರೋ ದಿಮಸಾಲನಿ ರಣ್ಣ ಒಂದೇ ಸಮನೆ ಓಣಿಯ ಮಕ್ಕಳೇ ಓಡೋಡಿ ಬಂದಿರೋ ಆ ಓಣಿ ಒಳಗ ಇರುವಂತ ಮಕ್ಕಳು ಓಡೋಡಿ ಬರ್ಬೇಕು ಅಂತೇಳಿ
1: ಓಡೋಡಿ ಬಂದಿರೋ
0: ಓಡೋಡಿ ಬಂದಿರೋ ದಿಮಸಾಲನಿ ಮಕ್ಕಳೇ ದಿಮಗುಟ್ಕ ಕೊನಿರೋ
1: ದಿಮಸಾಲ್
0: ಹೊರಗಿಯ ಕಂಡಲ್ಲಿ ಹರ್ಕಣಿ ಮಕ್ಕಳೇ ಕದಿಬೇಕು ಆ ಟೈಮ್ನಲ್ಲಿ.
1: ಓಕೆ,
0: ದಿಮಸಾಲ್ ಅಂದ್ರೆ ಒಂದೊಂದ್ ಸಾರಿಗೆ ಒಂದೊಂದು ದಿಮಸಾಲನಿ ಮಕ್ಕಳೇ ದಿಮಗುಟ್ಕ ಕೊನಿರೋ ಬಸ್ಲಿಯ ಚಪ್ಪರದಾಗೆ ಮಣ್ಣಿ ಮಾಡಿ ಒಣಸಿರೋ ಮಣ್ಣಿ ಅಂದ್ರೆ ಗೊತ್ತುಂಟಲ್ಲ ಮಣ್ಣಿ ಮಾಡಿ ಒಣಸಿರೋ ಅದನ್ನು ಕಂಡಲ್ಲಿ ಬಾಚ್ಕತೀನಿ ಮಕ್ಕಳೇ ಮಕ್ಕಳಿಗೆ ಹೇಳಿಕೊಡು ತೀನಿ ಮಕ್ಕಳೇ. ಆವಾಗಿ ಮನೆಯಲ್ಲೆಲ್ಲ ಪೂರ್ತಿ ಹರಿ ಮಾಡೋದಿಲ್ಲ, ಇಲ್ಲ ಮನೆ ಮುಂದೆ ಗದ್ದೆಯಲ್ಲಿ ಎಲ್ಲ ಬಟ್ಲ ಮನೆ ಮಾಡೋದು.
1: ಕರೆಕ್ಟ್,
0: ಆವ ಮಣ್ಣು ಹರಿ ಸ್ನಾನ ಮಾಡೋಕೆ ಮಣ್ಣರಿ ಕಂಡಲ್ಲಿ ಶಟಿ ಕುಟ್ಟಿ
1: ಮಕ್ಕಳೇ
0: ಬಸಲಿಯ ಕಂಡಲ್ಲಿ ಬಾಚ್ಕಾಣಿ ಮಕ್ಕಳೇ ದಿಮಸಾಲ್ ಪ್ರತಿಯೊಂದಕ್ಕೂ ದಿಮಸಾಲ್ ದಿಮಸಾಲ್ ದಿಮಸಾಲ್ ಅಂತ ಹೇಳಿ ಆ ಮಕ್ಕಳು ಜನಸಂಖ್ಯೆ ಜಾಸ್ತಿ ಆಗ್ಬೇಕು ಮಕ್ಕಳು ಬಲ್ಲರು ಅವಾಗೆಲ್ಲ ತುಂಬಾ ಜನ ಇದ್ರು ಗೊತ್ತಾಯ್ತಾ. ರಾತ್ರಿಯಿಂದ ಬೆಳಗ್ಗೆವರೆಗೂ ಹಣ ಮಾಡುವಂತದ್ದು ಇತ್ತು. ಆವಾಗ ರಾತ್ರಿಗೆ ಸುಟ್ಟು ಅದಕ್ಕೆ ಕೂಡಲೇ ಪೂಜೆ ಮುಗಿಸಿಗೆ ಹೋಗೋರು ಇದ್ದಾರೆ. ಈಗ ಒಂದು ಉದಾಹರಣೆಗೆ ಒಂದು ಗಣಪತಿ ಹಬ್ಬ, ಗಣಪತಿ ಹಬ್ಬದ ದಿವಸ ಗಣಪತಿನ 9 ದಿವಸ ಇಟ್ಕೊಳ್ಳೋರು ಇದ್ದಾರೆ, 5 ದಿವಸ ಇಟ್ಕೊಳ್ಳೋರು ಇದ್ದಾರೆ, 3 ದಿವಸ ಇಟ್ಕೊಳ್ಳೋರು ಇದ್ದಾರೆ. ಇವತ್ತು ಪೂಜೆ ಮಾಡಿ ಇವತ್ತು ಬೆಳಗ್ಗೆ ತಂದು ಸಂಜೆನ ಬಿಡುವರು ಇದ್ದಾರೆ.
1: ಕರೆಕ್ಟ್.
0: ಅದೇ ರೀತಿ ಒಬ್ಬ ಒಂದೊಂದು ಊರಿನಲ್ಲಿ ಒಂದೊಂದು ಪದ್ಧತಿ ಒಂದೊಂದು ಹಾಡುಗಳು ಒಂದೊಂದು ಉಂಟು. ಅದಕ್ಕಾಗಿ ನಾವು ಈ ದಿಮಸಾಲನ್ನು ಹಾಡುವಂತಕ್ಕದ್ದು ಇದು ನಮ್ಮ ಮಾವ ಅಜ್ಜ ಇವರಿಂದಲೇ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ನಾವು ಕಲ್ತ್ಕೊಂಡಿರೋದು. ಅದಕ್ಕೆಲ್ಲ ಇನ್ನೂ ಬೇಕಷ್ಟು ಒಂದೊಂದೇ ಜಾತಿ ಮನೆಗೆ ಹೋದಲ್ಲಿ ಒಂದೊಂದು ನಿಂದನೆ ಮಾಡಿ ಮಾತಾಡುವಂತದ್ದು ಉಂಟು. ಅದು ಈಗಿನ ಇದರಲ್ಲಿ ನಾವು ಮಾತಾಡಬಾರ್ದು.
1: ಅಲ್ಲ, ನೀವೀಗ ಇದನ್ನ ಬರೀ ಹಣ್ಣು ಸುಡ್ತಾ ಹಾಡುದು ಮಾತ್ರ ಅಲ್ಲ, ಮನೆ ಮನೆಗೆ ಹೋಗಿ ಹಾಡ್ತೀರಿಯ?
0: ಮನೆ ಮನೆಗೆ ಹೋಗ್ತಾ ಇರೋದು ಒಂದೊಂದು ಮನೆ ಒಳಗೆ ಅಕ್ಕಿ ಕಾಯಿ ದುಡ್ಡು ಇದನ್ನೆಲ್ಲ ವಸೂಲಿ ಮಾಡ್ಬೇಕು.
1: ಓ ವಾ,
0: ಅಕ್ಕಿ ಹೊರಲಿಕ್ಕೆ ಒಂದ್ ಜನ, ಕಾಯಿ ಹೊರಲಿಕ್ಕೆ ಒಂದ್ ಜನ, ಒಂದೊಂದು ಮನೆಗೆ ಒಂದೊಂದು ಕಾಯಿ, ಅರ್ಧ ಸೇರು ಒಂದ್ ಸೇರು ಅಕ್ಕಿ ಕೊಡ್ತಾರೆ. ಆಮೇಲೆ ಕಡುಬು ಹಿಟ್ಟು ಎಲ್ಲ ಮಾಡ್ತಾರಲ್ಲ, ಆ ಕಡುಬು ಹಿಟ್ಟನ್ನೆಲ್ಲ ಕೊಡ್ತಾರೆ. ಆ ಕಡುಬು ಹಿಟ್ಟೆಲ್ಲ ಕೊಟ್ಟಿದ್ ನಾವೆಲ್ಲ ಹೋದವರೆಲ್ಲ ಪೂರ್ತಿ ತಿನ್ನೋದು. ಆವಾಗೆಲ್ಲ ಹೊಟ್ಟೆಗಿಲ್ಲ,
1: ಅದೇ
0: ಆಯ್ತಾ. ಆವಾಗ ಪೂರ್ತಿ ಎಲ್ಲ ಎಲ್ಲ ಯಾರ ಮನೆ ಕೊಟ್ಟರು ಅವ್ರ ಮನೆ ಪೂರ್ತಿ ತಿನ್ನೋದೆ. ಆಮೇಲೆ ಕದಿಯೋದು ಈ ಮಣ್ಣಿ ಮಾಡಿ ಎಲ್ಲ ಬಸ್ಲಿ ಚಪ್ಪಟ್ ಮೇಲೆ ಒಣಸ್ತಾರೆ ಹನಿಗೆ. ಆ ಹನಿಗೆ ಒಣಸುವಾಗ ಅಲ್ಲಿ ಯಾರು ಕಂಡಾಗಿದ್ರು ಒಬ್ಬ ಕಂಡ್ರು ಸಾಕು, ಅದು ಪೂರ್ತಿ ಎಲ್ಲ ತಿನ್ನೋದು, ಅದಕ್ಕೆ ಮಣ್ಣು ಬಾಚಿ ಹಾಕೋದು. ಯಾಕಂದ್ರೆ ಅವ್ರು ಬೆಳಿಗ್ಗೆ ನಮಗ್ ಬೈಬೇಕು.
1: ಓಕೆ, ಅವ್ರೆಂತ ಬೈಕ್
0: ಬೈಕ್ ಅಂದ್ರೆ ಇದು ಪೂರ್ತಿ ನಿಮ್ಮ ಮನೆ ವಸ್ತ ಹಾಳಾದ್ರೆ
1: ನೀವು ಬಯಸ್ಕೊಂಡು ಕಂದಳಿದೆಲ್ಲ
0: ಮಾಡೋದು ಮಾಡೋದು.
1: ವಾ,
0: ವರ್ಷಕ್ಕೊಂದು ಸರಿ ಬಯಸ್ಕೊಳ್ಬೇಕು. ಈ ಉತ್ತರ ಕನ್ನಡದಲ್ಲಿ ಬೂದಿ ಹಬ್ಬ ಅಂತ ಮಾಡ್ತಾರೆ. ಬೂರಿ ಹಬ್ಬ ಅಂದ್ರೆ ಅರ್ಥ ಏನು ಅಂದ್ರೆ ಬೂದ್ ನಿರ್ಮಿಯೋದು.
1: ಓಕೆ,
0: ಊರಿನಲ್ಲಿ ಉಂಟು ಆದ್ರೂ ಅಲ್ಲಿ ಬೂರಿ ಹಬ್ಬ ಅಂತ ಹೇಳಿ ಹಬ್ಬದ ಮುಂಚಿನ ದಿವಸ ಮಾಡ್ತಾರೆ. ಆ ದಿವಸ ನಾವು ಎಲ್ಲೆಲ್ಲಿ ಕದಿಬೇಕ ಕದಿಯುವ ಜಾಗಕ್ಕೆಲ್ಲ ಕಬ್ಬು ಗೆಣಗು ಮೆಣಸು ಬದನೆ ಇದನ್ನೆಲ್ಲ ಕದಿಯಕ್ಕೆ ಹೋಗ್ತೀವಿ. ಆ ಕದಿಯಕ್ಕೆ ಹೋದಲ್ಲಿ ನಿಮ್ ಮನೆ ವಸ್ತು ಪೂರ್ತಿ ಎಲ್ಲ ಕದ್ರೆ ನೀವು ಬಾಯಿಗೆ ಬಂದಾಗ ಬೈಯೋದಿಲ್ವಾ?
1: ಕರೆಕ್ಟ್, ಬೈದೇ ಬೈ.
0: ಆ ಒಂಟನ್ನ ಬಯಸ್ಕೊಳ್ಬೇಕು ಆ ದಿವಸ, ನಾವು ವರ್ಷಕ್ಕೊಂದು ಸರಿ ಬಯಸ್ಕೊಳ್ಬೇಕು. ನಾನು ನನ್ನ ಜೀವಮಾನದಲ್ಲಿ ಕದಿಲಿಲ್ಲ ಅಂತ ಪ್ರಮಾಣ ಮಾಡಬಾರ್ದು, ಯಾಕಂದ್ರೆ ವರ್ಷಕ್ಕೊಂದ್ಸರಿ ಕದ್ದಿದ್ದೀನಲ್ಲ ನಾನು. ಗೊತ್ತಾಯ್ತಾ, ವರ್ಷಕ್ಕೊಂದ್ಸರಿ ಸಣ್ಣದ್ ಕದ್ರು ಕಳ್ಳನೆ
1: ಅಲ್ವಾ,
0: ವರ್ಷಕ್ಕೊಂದು ಬಾರಿ.
1: ಸೊ ಅದಕ್ಕಾಗಿ ನೀವು ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಎಲ್ಲ ಕಳ್ಳತನ ಮಾಡೋ,
0: ಕಳ್ಳತನ
1: ಬಯಸ್ಕೊಂಡ್ರೆ ಒಳ್ಳೇದು ಅನ್ನೋ ಕಾರಣ.
0: ಹೌದೌದು, ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಇದೊಂದು 15 ವರ್ಷದ ಹಿಂದೆ ಇದೆ ಕೋಣೆಯಲ್ಲೇ ಒಂದು ಕಥೆ ನಡೆದಿತ್ತು. ಆವಾಗ ಕಳ್ಳು ಸರಬಲ್ಲ ಕುಡಿಯುವಾಗ ಆವಾಗ ನಂಬರ್ 1 ನಾನು.
1: ನೀವು ತುಂಬಾ ಕುಡಿತಿದ್ರೆ?
0: ಆ ಕುಡಿಯುವಾಗ ಅಲ್ಲಿ ಏನಾಗಿದೆ, ಒಬ್ಬ ರಾಮಣ್ಣ ಅಂತ ಹೇಳಿ ಹೌದು ಕಟ್ಕೇರಿ ಆಮೇಲೆ ಕೋಣೆಗೆ ಒಬ್ಬ ರಾಮಣ್ಣ ಅಂತ ಹೇಳಿ.
1: ಓಕೆ,
0: ಅವರು ಸಾಮಾನ್ಯವಾಗಿ ಆವಾಗಲೇ ಸಾಮಾನ್ಯ ನಮಗೊಂದು 40-45 ವರ್ಷದ ಪ್ರಾಯದಲ್ಲಿ ಅವರಿಗೊಂದು 60-65 ವರ್ಷ.
1: ಓಕೆ,
0: ಪ್ರಾಯ. ಆವಾಗ ಕಳ್ಳಂಗಡಿಯಲ್ಲಿ ಕೂತಲ್ಲಿ ನಾವು ಕಳ್ಳು ಕುಟ್ಕೊಂಡಲ್ಲಿ ಈ ಹರಟೆ ಹೊಡೆಯೋದು ಉಂಟಲ್ಲ, ಹರಟೆ ಹೊಡೆಯುವಾಗ ಈ ಕೋಣೆ ರಾಮಣ್ಣ ಮನೆಯಲ್ಲಿ ಒಂದು ಬಾಳಿಕೊನೆ ಉಂಟು, ಮನೆ ಹತ್ರನೇ ಉಂಟು. ಆ ಬಾಳಿಕೊನೆ ಅವ್ರು ಏನ್ ಹೇಳಿದ್ರು, ಇವತ್ತು ಶಿವರಾತ್ರಿ ಹಬ್ಬ, ಈ ರಾಮಣ್ಣ ಮನೆ ಬಾಳಿಕೊನೆ ಕದಿಯೋದೇ ಒಳ್ಳೇದು ಅಂದ್ರು ಗಮ್ಮತ್ತಿಗೆ. ಆವಾಗ ಅವ್ರು ಎದುರೆ ಕುಂತಿದ್ರಲ್ಲ, ಏ ನೀವು ಕದಿಯಕ್ ಬಂದಾಗಿದ್ರೆ ನಿನ್ ಕಾಲ್ ಕಡ್ದು ಬಿಡ್ತೀನಿ ಅಂದ್ರು,
1: ಕಡ್ದು ಹಾಕ್ತೀನಿ ಅಂದ್ರೆ
0: ಅಂದ್ರು ಅದೇ ಹೇಳ್ಬೇಡ, ನೀನು ಚಾಲೆಂಜ್ ಮಾಡಿದ್ರೆ ನಾನು ಗ್ಯಾರಂಟಿ ಕಳ್ತೀನಿ ಅಂತ ಹೇಳಿ ಕದಿದ್ದೆ. ಹೌದಾ? ಹೌದು. ಆವಾಗ 50 ರೂಪಾಯಿ ಚಾಲೆಂಜ್ ಆಯ್ತು. 50 ರೂಪಾಯಿ ಚಾಲೆಂಜ್ ಆಗಿ ನೀನು ಕದ್ದಿದ್ದೆ ಹೌದಂತಾದ್ರೆ 50 ರೂಪಾಯಿ ನಿನಗೆ. ಆವಾಗ ಸಾಮಾನ್ಯವಾಗಿ 20-25 ವರ್ಷದ ಹಿಂದೆ ಆ 50 ರೂಪಾಯಿಗೆ ಸಾಮಾನ್ಯ 5,000 ರೂಪಾಯಿ ಬೆಲೆ ಉಂಟು ಅಂದ್ರು ತಪ್ಪಾಗ್ಲಿಕ್ಕಿಲ್ಲ,
1: ಆಗಲಿಕ್ಕೆ
0: ಆಯ್ತಾ.
1: ಕಡಿಗೆ
0: ಆ ಒಂದು ಟೈಮ್ನಲ್ಲಿ ಈ ನೀನು 50 ರೂಪಾಯಿನ ಅವ ಸೀನ ಅಂತೇಳಿ ಕಳ್ಳಂಗಡಿ ಸಾಹುಕಾರ ಅವನಿಗೆ ಹಟ್ಟಿ ಕೂದ್ರು, ಆ ಸೀನಣ್ಣ ಹತ್ರ ಕೊಡ್ಬೇಕು, ನಾನು 50 ರೂಪಾಯಿ ಅವನ ಹತ್ರ ಕೊಡ್ಬೇಕು.
1: ಓಕೆ,
0: ಯಾರು ಸೋತರು ಆ ಗೆದ್ದವ್ರೆ ಆ ದುಡ್ಡು ತಗೊಂಡು ಹೋಗ್ಬೇಕು ಅಂತ ಚಾಲೆಂಜ್ ಆಯ್ತು. ಅವ್ರು ಎರಡು ಜನ ಸ್ವಲ್ಪ ಅನುಕೂಲಸ್ತ್ರ. ಅವಾಗ 50 ರೂಪಾಯಿ ಒಂದು ಬಾಜಿ ಕಟ್ಟಬೇಕಾದ್ರೆ ನಮ್ ಕಡೆ ಜುಜುಬಿ ಜನ ಅಲ್ಲ, ಅವರು ತುಂಬಾ ಗದ್ದೆ ಬೇಸಾಯ ತೆಂಗಿನ ಮರ ಎಲ್ಲ ಇದ್ದವ್ರು ಅಂತವ್ರು 50 ರೂಪಾಯಿ ಎರಡೂ ಜನ ಬಾಜಿ ಕಟ್ಟಿದ್ರು. ಇದು ನಮ್ಮ ಕಣ್ಣು ಮುಂದೆ ಆದ ಕತೆ. ಆವಾಗ ಅದನ್ನ ಫಲಿತಾಂಶ ಕೇಳೋದು ನಾಳೆ ಆಯ್ತು, ಯಾಕಂದ್ರೆ ರಾತ್ರಿ ಬೆಳಗಾಗ್ಬೇಕಲ್ಲ, ಕಳ್ಬೇಕಲ್ಲ.
1: ಕರೆಕ್ಟ್.
0: ಇವ್ರು ಏನ್ ಮಾಡಿಬಿಟ್ರು, ಬೇಗ 6 ಗಂಟೆಗೆ ಊಟ ಮಾಡಿ ಒಂದು ಕತ್ತಿ, ಒಂದು ದೊಣ್ಣೆ, ಒಂದು ಬ್ಯಾಟ್ರಿ, ಒಂದ್ ತಮಗೆ ನೀರೆಲ್ಲ ತಗೊಂಡು ಹೋಗಿ ಆ ಬಾಳಿ ಮರದ ಹತ್ರ ಕೂತ್ಕೊಂಡ್ರು. ಎಲ್ಲಿ? ಅವ್ರ ಮನೆ ಬಾಳಿ ಮರ ಉಂಟಲ್ಲ,
1: ಅಲ್ಲಿ ಕೂತ್ಕೊಂಡು
0: ಕದಿಲಿಕ್ಕೆ ಬರ್ತನಲ್ಲ ಅಂತೇಳಿ ಹೇಳಿ 5-2 ನಿಮಿಸ್ಕೊಂಡು ಒಂದ್ಸರಿ ಸುತ್ತ ಬ್ಯಾಟ್ರಿ ಹೊಡೆದು, ಹೀಗೆ ಬ್ಯಾಟ್ರಿ ಹೊಡಿತಾ ಇರೋದು ಅವರು ಕಾಯ್ತಾ ಇದ್ರು.
1: ಓಕೆ.
0: ಈ ಕಳು ಒಂದು ಚಾಲೆಂಜ್ ಮಾಡ್ತಾನ ಇದ್ನಲ್ಲ, ಅವನು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದ, ಇವ್ರು ಎಷ್ಟೊತ್ತಿಗೆ ಸ್ವಲ್ಪ ಕಣ್ಣು ಬಾಡಿಸ್ತಾನೆ, ಎಷ್ಟೊತ್ತಿಗೆ ಕದಿಯೋದು ಅಂತೇಳಿ. ಆ ಒಂದು ಟೈಮ್ನಲ್ಲಿ ಏನಾಯ್ತು, ರಾತ್ರಿಯಿಂದ ಬೆಳಗ್ಗೆ ಸಾಮಾನ್ಯ 3-4 ಕಟ್ಟು ಬೀಡಿ ಬೀಡಿ ಸೇತಾ ಇರೋದು, ಒಂದ ಮಾಡ್ತಾ ಇರೋದು ಬಾಳಿಕೊನೆಗೆ ಒಂದ್ಸರಿ ಬಾಳಿಕೊನೆಗೆ ಇವ್ರ ಕಡೆನೆ ಹಿಂಗೆ ತಲೆ ಕಡೆ ಅರ್ಗಿತ್ತಲ್ಲ, ಆ ಅರ್ಗಿದ್ ನೋಡ್ತಾ ಇರೋದು. ಬೆಳಿಗ್ಗೆ 5 ಪಾಸ್ ಆದ್ರೆ 50 ರೂಪಾಯಿ ಚಾಲೆಂಜ್ ಬರುತ್ತಲ್ಲ. ಆಯ್ತು. ಆವಾಗ ಇದು ಪೂರ್ತಿ ಎಲ್ಲ ಆದ್ಮೇಲೆ ಅವ್ರು ಕಾಯೋರು ಕದಿಯೋರು ಅಲ್ಲಿ ಕೂತ್ಕ ಕಾಯ್ತಾ ಇದಾರೆ, ಯಾವ ಟೈಮ್ ಅಲ್ಲಿ ಮೋಸ ಮಾಡ್ಬೇಕು ಅಂತೇಳಿ. ಆವಾಗ ಈಗೆಲ್ಲ ರಾಟಿ ಬಾವಿ ಮಿಷಿನ್ ಇಂಜಿನ್ ಎಲ್ಲ ಇಟ್ಟಿದ್ದಾರೆ ಈಗ, ಆಗ ಹಂಗಿಲ್ಲ, ಬೋಳ ಬಾವಿ ದಂಡಿಗೆ ಹಾಕಿ ಆ ದಂಡಿಗೆಯಿಂದ ನೀರೆತ್ತು ಬಗ್ಗಿ ಬಾವಿ. ಆ ಬಾವಿ ಇರುವಾಗ ಬೆಳಿಗ್ಗೆ 5 ಗಂಟೆ ಆಯ್ತು. ಬೆಳಿಗ್ಗೆ 5 ಗಂಟೆವರೆಗೆ ಅವ್ರು ನಿದ್ದೆ ಮಾಡ್ಲಿಲ್ಲ, ಅವ್ ಕದಿಯೋಕೆ ಬಂದ ನಿದ್ದೆ ಮಾಡ್ಲಿಲ್ಲ.
1: ಓಕೆ,
0: ಆಯ್ತಾ. 5 ಗಂಟೆ ಆದ ಕೂಡಲೇ ಒಳಗಡೆ ಹೆಂಗಸರಲ್ಲ ಸ್ವಲ್ಪ ಎದ್ದವರು ಈ ಪಾತ್ರೆ ಪಟ್ಟಿನಲ್ಲಿ ಪಟ ಪಟ ಅಂತ ಶಬ್ದ ಮಾಡಕ್ ಶುರು ಮಾಡಿದ್ರು.
1: ಓಕೆ,
0: ಶಬ್ದ ಮಾಡಕ್ ಶುರು ಮಾಡಿದ್ಮೇಲೆ ಇವ ಏನ್ ಮಾಡ್ದ, ಈ ಬೆಳಿಗ್ಗೆ 5 ಗಂಟೆ ಆಯ್ತು ಇನ್ನೆಲ್ಲಿ ಬರ್ತಾನೆ, ಇನ್ನೆಲ್ಲ ಆಯ್ತು ಅಂತೇಳಿ ಹೇಳಿ ಆದ್ರೂ ಹೋಗ್ಲಿಲ್ಲ, ತಮ್ಮ ಬೆಳ ಕರ್ವಲ್ ತಗ ಕೂತ್ಕೊಳ್ತೇನೆ ಅಂದ ಕೂತ್ಕೊಂಡ. ಅವ ಆ ಚಂದ ಬಂದ ಪ್ಲಾನ್ ಏನು ಗೊತ್ತಾಗ್ಲಿಲ್ಲ. ಒಂದು ಕಲ್ಲು ತೆಗೆದು ಅವ್ರ ಮನೆ ಬಾವಿ ಉಂಟಲ್ಲ ಆ ಬಾವಿ ಡೂಳು ಅಂತ ಹಾಕ, ಡೂಳು ಅಂತ ಹಾಕಿ ಇವನೇ ಅಯ್ಯಯ್ಯೋ ಅಂತ ಕೂಗ್ದ. ಓ, ಹೆಂಗಸರು ಯಾರೋ ನೀರೆ ತಗೊ ಬಂದ್ರು, ಎಲ್ಲ ಕೆಳ ಬಾವಿ ಬಿದ್ರು ಅಂತ ಸೀದ ಓಡಿದ್ರು ಬಾವಿ ಹತ್ರ. ಇವನು ಹಾದ ಬಾಳಿಕೊಂಡು ಕಟ್ಕೊಂಡ ಸೀದ ಮತ್ತೆ ತಗೊಳೋದು. ಗೊತ್ತಾಯ್ತಾ? ಹಾಗೆ ಕಲಿಯುವರ್ ಜಾಗ್ರತೆಯೋ ಕಾಯುವರ್ ಜಾಗ್ರತೆಯೋ ಅಂತೇಳಿ. ಇದು ನನ್ನ ಪ್ರಾಯದಲ್ಲೇ ನಮ್ಮ ಇದ್ರಲ್ಲೇ ಆಗಿರೋದು. ಇಲ್ಲಿ ಬಂದು 36-37 ವರ್ಷ ಆಯ್ತು. ಯಾರು ಇವ್ರ ಮನೆ ಸೇರ್ಕೊಂಡು ಲತಾ ಶೆಟ್ಟಿ ಅವ್ರ ಮನೆ ಸೇರ್ಕೊಂಡು ನನ್ನ ಆದಿ ಮನೆ ಮೇರಡಿ, ನನ್ನ ಹೆಂಡತಿ ಮನೆ ಟಿ ಟಿ ರೋಡ್ ಕುಂದಾಪುರ. ಗೊತ್ತಾಯ್ತಾ? ಅಲ್ಲಿ ಯಾರ ಮನೆಯೂ ಬೇಡ, ನಮ್ದು ಹಳ್ಳಿ ಸಂತಾನ. ನಾವು ನಮ್ಮ ನಾವೇನಾದ್ರು ಸತ್ತ ಸಾಯುವಾಗ ಮಾಡಿ ಇಟ್ಟಿದ್ರೆ ನಮಗೆ ಅಲ್ಲಿ ಪಾಲಿಗೆ ಬರ್ತಾರೆ, ನಮ್ಮ ಅಕ್ಕ ತಂಗಿ ನಮ್ಮ ಸ್ವಸ್ಥಗಳು ಎಲ್ಲ ಪಾಲಿಗೆ ಬರ್ತಾರೆ. ಆವಾಗ ಈಗ ಎಲ್ಲ ಹಳ್ಳಿ ಸಂತಾನನೆಲ್ಲ ಕೆಲವೆಲ್ಲ ಪೂರ್ತಿ ಎಲ್ಲ ಕಾಲ ಮಿಟ್ಟಿ ತುಳಿಲಿಕ್ಕೆ ಶುರು ಮಾಡಿದ್ರು. ಯಾಕಂತ ಹೇಳಿದ್ರೆ ನಾವು ಯಾವುದೋ ಒಂದು ಪರತಾಯಿ ಮಗಳನ್ನ ಮದುವೆ ಆಗಿ ಬರ್ತೀವಿ, ಆ ಮದುವೆ ಆಗಿ ಬಂದಂತವಳು ಅವಳನ್ನ ಹೈಕೊಂಡು ಅಥವಾ ಅವಳು ಹೊಟ್ಟೆ ಗುಟ್ಟದ ಮಕ್ಕಳನ್ನ ಹೈಕೊಂಡು ಕಷ್ಟಪಟ್ಟು ಮಾಡಿರುವಂತದ್ದು, ಅದಕ್ಕೆ ಪಾಲಿ ನಮ್ಮ ಅಕ್ಕ ತಂಗಿ ಬರ್ತಾರೆ ಅಂದ್ರೆ ಇದಕ್ಕೆ ಅನ್ಯಾಯ ಅಲ್ವಾ? ಅದಕ್ಕೆ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಇವ್ರ ಮನೆ ಸೇರ್ಕೊಂಡು ಇವ್ರ ಮನೆ ಸ್ವಲ್ಪ ಜಾಗ ಕೊಟ್ಟಿದ್ದು, ಆ ಜಾಗದಲ್ಲಿ ಮನೆ ಕಟ್ಟಿದ್ದು, ಆ ರೇಷನ್ ಕಾರ್ಡು, ಪ್ರತಿ ಒಂದು ನಮ್ಮ ಹೆಂಡತಿನ ಅವಳನ್ನ ಯಾವುದೋ ಪರ ಊರಿನ ಹೆಣ್ಣನ್ನು ತಗೊಂಡ್ಬಂದು ಅವಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ಯಾವ ಕಾಲಕ್ಕೂ ಇನ್ನೊಬ್ರು ಬರಬಾರ್ದು ಅಂತ ಪ್ರತಿ ಒಂದು ಅವಳ ಹೆಸರು ರಿಜಿಸ್ಟ್ರಿ ಮಾಡಿದೀವಿ ನಮ್ಮ ಹೆಂಡತಿ ಹೆಸರಲ್ಲಿ. ಇನ್ನೇನಾದ್ರು ಸಿಟ್ಟು ಬಂದ್ರೆ ನೀವು ನನ್ನ ಮನೆಗೆ ಇರಬೇಡಿ, ಹೋಗಿ ನಾನು ಹೋಗ್ಬೇಕು. ಗೊತ್ತಾಯ್ತಾ? ಆ ಒಂದು ಲೆಕ್ಕಾಚಾರದಲ್ಲಿ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಮ್ಮ ಹೆಂಡತಿ ಹೆಸರಿಗೆ ಮಾಡಿಬಿಟ್ಟಿದೆ.
1: ವೆರಿ ನೈಸ್, ಸೂಪರ್. ಎಲ್ಲರಿಗೂ ನಿಮ್ ಕಡೆಗಿದ್ ಗಂಡನೇ ಸಿಕ್ಲಿ.
0: ನನ್ನ ಮಕ್ಕಳಿಗೆ, ಮೂರು ಜನಗೆ ನನ್ನ ಹತ್ರ ಹೆಚ್ಚಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗ್ಲಿಲ್ಲ. SLC ವರೆಗೆ ವಿದ್ಯಾಭ್ಯಾಸ ಕೊಟ್ಟೆ. ಅವಾಗ ತುಂಬಾ ಕಷ್ಟ ಇತ್ತು, 30-35 ವರ್ಷದ ಹಿಂದೆ ತುಂಬಾ ಕಷ್ಟ ಇತ್ತು ಓದಿಸೋದು. ಆದ್ರೆ ಅವ್ರ ಪ್ರೈಮರಿ ಸ್ಕೂಲ್ನಲ್ಲಿ ಓದಿಸ್ದೆ, 6-7 ಕ್ಲಾಸ್ ವರೆಗೆ ಆಯ್ತು. ಒಂದು SLC ವರೆಗೆ ಅವ್ರು ಕಳಿಸ್ಬೇಕಲ್ಲ ಅನ್ನೋದೊಂದು ತಲೆಯೊಳಗೆ ಬಂತು. ಆವ ನಾನು ನನ್ನ ಹೆಂಡತಿ ಕೂಲಿ ಮಾಡಕ್ ಹೋಗಿ ಅದ್ರಲ್ಲೇ ಅವ್ರ ಮನೆಯಲ್ಲಿ ಹಣ ಕೊಡುವುದಿಲ್ಲ. ನಟ್ಟಿ ನಾಡಕ್ ಹೋದ್ರೆ ಎರಡು ಸೇರಕ್ಕೆ ಬೆಳಗಿಂದ ಬೇಗ ಅವ್ರು ನಟ್ಟಿ ನಟ್ರೆ, ನಾನು ಬೆಳಗಿಂದ ಸಂಜೆವರೆಗೆ ಗದ್ದೆ ಒಳಗೆ ಹೂಡಿದ್ರೆ, ಹೋರಿ ಹೂಟಿ ಉಂಟಲ್ಲ ಆ ಹೋರಿ ಹೂಟಿ ಮಾಡಿದ್ರೆ ನನಗೆ 2 ಸೇರಕ್ಕೆ ದುಡ್ಡಿಲ್ಲ, ನಮಗ್ ಖರ್ಚು ಬೇಕು. ಆವಾಗ ನಾವು ಕುಶಲ ಕೈಗಾರಿಕೆ ಮಾಡ್ತಿತ್ತು. ನಮ್ಮ ಹೆಂಡತಿ ಬೀಡಿ ಕಟ್ತಾ ಇದ್ಲು, ನಾನು ಈ ಮಂಡ್ಯ ತಲೆಗೆ ಹಾಕೋ ಮಂಡಿ ಹಳ್ಳಿನ ಕಲಿಯ ಕಟ್ತಾ ಇದ್ದೆ.
1: ಗೃಹ ಕೈಗಾರಿಕೆ
0: ಮಾಡ್ತಾ ಇದ್ದೆ. ಅದನ್ನ ಒಂದು ವಾರದಲ್ಲಿ 2-3 ಕಟ್ಕೊಂಡು ಅದನ್ನ ಈ ಕೋಣೆಗೆ ಅದು ಯಾರು 40-50 ಕೇಳ್ತಿದ್ರು. ನಮ್ಮ ಸ್ವಂತ ಖರ್ಚಿಗೆ ಅದು ಮಾಡ್ಕೊಂತಿತ್ತು. ಈ ಅಕ್ಕಿ ಅನ್ನೋದು ಹಂಗೆ ಸ್ಟಾಕ್ ಮಾಡ್ತಿತ್ತು. ಆವ ಶಾಲೆ ಒಳಗೆ ನಾವು ನಮಗೆ 1/2 ಫೀಸ್ ಬರ್ತಿತ್ತು ನನ್ನ ಮಕ್ಕಳಿಗೆ. ಆ ಫೀಸ್ ಕಟ್ಟಲಿಕ್ಕೆ ಈ ಅಕ್ಕಿ ಮಾರಾಟ ಮಾಡಿ 5 ರೂಪಾಯಿಗೆ 1 kg ಅಕ್ಕಿ ಇತ್ತು. ಅವಾಗ 4 ರೂಪಾಯಿಗೆ 1 kg ಅಕ್ಕಿಗೆ ಅಂಗಡಿ ತಕಂತಿದ್ರು. ಆ 4 ರೂಪಾಯಿಗೆ 1 kg ಅಕ್ಕಿ ಮಾರಾಟ ಮಾಡಿ ಆ 1/2 ಫೀಸ್ ಅನ್ನ ಕಟ್ಟದೆ ಅವ್ರನ್ನ ಶಾಲೆ ಕಳಿಸುವಾಗ ಸೈಬರ್ ಕಟ್ಟಿ ಹಾಸ್ಟೆಲ್ಗೆ ಆಗದೆ ನನ್ನ ಮಕ್ಕಳು. ಅಲ್ಲಿ 2 ಜನ SLC ಅವರಿಗೆ ಓದಿ SLC ಪಾಸ್ ಆದ್ರು. ಕೊನೆಗೆ ಅವರೇ ಹೇಳಿದ್ರು, ಅಪ್ಪಯ್ಯ ನಾವು ಇನ್ನು ಕಾಲೇಜಿಗೆ ಹೋದ್ರೆ ಇವತ್ತು ಹೈಕೊಂಡು ಡ್ರೆಸ್ಸನ್ನೇ ನಾಳೆಗೆ ಹೈಕೊಂಡು ಹೋಗೋಕ್ಕಾಗೋದಿಲ್ಲ, ಅದನ್ನು ನಿಮ್ಗೆ ತಂದು ಕೊಡೋದು ತುಂಬ ಕಷ್ಟ ಆಗತ್ತೆ. ಆದರೆ ನಾವು ಏನಾದ್ರು ದುಡಿಮೆ ಮಾಡ್ತೀವಿ, ನಾವು ಏನಾದ್ರು ಉದ್ಯೋಗ ಮಾಡ್ತೀವಿ, ನಮ್ಮ ಶಾಲೆ ಕೈದು ಮಾಡ್ತೀವಿ ಅಂದರು. ನಿಮ್ಮ ಬಾಯಿಯೊಳಗೆ ಬಂತಲ್ಲ, ಆಯ್ತು ಇವಾಗ ಅವ್ರು ಅಷ್ಟು ಹೇಳಿದ್ರೆ ಸಾಕಿತ್ತು ಅವಾಗ ನಂಗೆ ಆಯ್ತು ಅಂದೆ. ಆವಾಗ ಏನಾಗ್ಬಿಡ್ತು, ಒಬ್ಬ ಏನ್ ಮಾಡ್ದ, ಹೋಟ್ಲಿಗೆ ಸೇರ್ಕೊಂಡ, ಹೋಟ್ಲಿಗೆ ಲೋಟ ತೊಳೆದಿದ್ದೆ ದೊಡ್ಡವ. ಎರಡನೇವ ಈ ಮೂರ್ ಕೈಯಲ್ಲಿ ಪೆಟ್ರೋಲ್, ರಮಣ್ಣ ಪೆಟ್ರೋಲ್ ಬ್ಯಾಂಕ್ ಉಂಟಲ್ಲ, ಆ ಪೆಟ್ರೋಲ್ ಬ್ಯಾಂಕಿನಲ್ಲಿ ಸೇರ್ಕೊಂಡ. ಅಲ್ಲಿ ಒಂದು 2 ವರ್ಷ ಇದ್ದವ ಕಡೆ ಸೆಟ್ಟಿಲ್ ಅಂಚ ಸೇರ್ಕೊಂಡ. ಅಲ್ಲಿ ಒಳ್ಳೆ ಹೆಸರಾಗಿ ಅಲ್ಲಿ ಅವ ರಿಟೈರ್ಡ್ ಆಗೋಲ್ ತನಕ ಇದ್ದ. 1-1.5 ಲಕ್ಷ ರೂಪಾಯಿ ಕೊನೆಗೂ ಸಿಕ್ಕಿ ಅದರಲ್ಲೊಂದು ಹೋಮಿನಿ ತಗೊಂಡು ಈಗ ಸಮನ್ವಯ ವೇದಿಕೆ ಅಧ್ಯಕ್ಷ ಕುಂದಾಪುರ ಅಲ್ಲ ಇದು. ಮತ್ತೆ ಸರ್ಕಾರಿ ಶಾಲೆ ಉಳಿಯು ಇದ್ರ ಬಗ್ಗೆ ಪ್ರತಿಯೊಂದು ಇದಕ್ಕೂ ಎಲ್ಲ ಓಡ್ತಾರೆ. ಪಂಚಾಯತ್ಗೆ ಚೆಕ್ಕಿಂಗು ಅವರೊಂದು 6-8 ಜನ ಇದ್ದಾರೆ ಮಾಡ್ತಾರೆ. ಮತ್ತೊಬ್ಬ ನಿಮಗೆ ಕೆಲಸ ಮಾಡುವಲ್ಲಿ ಹೋಗಿ ಕೂತ್ಕೊಂಡು ನಾ ಬರೋದ ಸ್ವಾಮಿ, ನಾ ಕೆಲಸಕ್ಕೆ ಬರೋದ ಅಂತೇಳಿ ನನ್ನ ಮಕ್ಕಳು ಕೇಳಿ ಒಬ್ಬ ಈ ತಮಿಳುನಾಡಿನವರ ಜೊತೆಗೆ ಸಪ್ಲೈ ಕೊಡೋಕೆ ಹೋದ. ಈಗ ಅವ ದೊಡ್ಡ ಮೇಸ್ತ್ರಿ, ಅವನ ಕೈಯೊಳಗೆ 4 ಜನ ಇಟ್ಕೊಂಡಿದ್ದ. ಗೊತ್ತಾಯ್ತಾ? ನಾನು ಪ್ರಾಮಾಣಿಕ ಆದ್ರಿಂದ ನನ್ನ ಮಕ್ಕಳು 3 ಜನ ನನ್ನಂತಲೇ ಪ್ರಾಮಾಣಿಕರಾಗಿ ಇಡೀ 4 ಊರಿನಲ್ಲಿ ವೀರಭದ್ರನ ಮಕ್ಕಳು ಇರಬೇಕು, ವೀರಭದ್ರನ ಮಕ್ಕಳು ಹಂಗಿರ್ಬೇಕು. ದುರಭ್ಯಾಸ ಇಲ್ಲ, ಕುರ್ತು ಚಟ ಇಲ್ಲ. ಈಗ ಅವರೆಲ್ಲ ಮದುವೆ ಆಗಿ 2 ಮಕ್ಕಳು ತಂದೆ. ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಇದೊಂದು 35 ವರ್ಷದ ಹಿಂದೆ ಈ ಕೋಟೇಶ್ವರದಲ್ಲಿ ಶಿವಪುರದವ್ರು ಅಂತ ಇದ್ರು. ಅಲ್ಲಿ ಆವಾಗ ಈ ಕಳ್ಳು ಬಸರ ಆಗಿದ್ದ ಅವರು ಈ ಮಕ್ಕಳನ್ನೆಲ್ಲ ಕೆಲವೆಲ್ಲ ಬಿಟ್ಟು ಹೋಗ್ತಿದ್ರು. ಆವಾಗ ನಮ್ಗೊಂದು ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ನಾವೊಂದು ಹೆಣ್ಣು ಮಗು ತರುದ ಅಂತೇಳಿ ನಮ್ಮ ಹೆಂಡತಿ ಹತ್ರ ಕೇಳಿದೆ. ತರುದಾದ್ರೆ ಅಡ್ಡಿ ಇಲ್ಲ, ಅವು ಭಾಷೆ ಬಪ್ಪಕಾಗ ಮನ್ಸನ್ ಗುರ್ತಾ ಇರಬಾರ್ದು ಅಂತ ಮಕ್ಕಳು ಸಿಕ್ಕರೆ ತಕಬಂದೇ ನಾನು ಸಾಕ್ತೀನಿ. ಭಾಷೆ ಬಂದ ಮಕ್ಕಳಾದ್ರೆ ಬೇಡ ಅಂತ. ಮಂಗಳೂರು ಆಶ್ರಮಕ್ಕೆ ಹೋಗಿದ್ದೆ, ಅಲ್ಲೆಲ್ಲ ಭಾಷೆ ಬಂದವೆ. ಕೋಟೇಶ್ವರ ಶಿವಪುರದವ್ರು ಅವಾಗ ಫೋನ್ ಎಲ್ಲ ಇಲ್ಲ, ಶಿವಪುರದವ್ರ ಹತ್ರ ಹೋಗಿ ಆ ಮಗು ಇಟ್ಟ ಟೈಮ್ನಲ್ಲಿ ನಾನಿಲ್ಲ, ನಾನು ಇಟ್ಟ ಟೈಮ್ನಲ್ಲಿ ಮಗು ಇಲ್ಲ. ಈ ತರ ಆಯ್ತು. ಒಂದು ಮಗು ಸಾಕ್ಬೇಕನ್ನು ತುಂಬಾ ಆಸೆ ಬಂತು, ಏನ್ ಮಾಡೋದು ನಮ್ಮ ಹಣೆ ಬದಕಾಗ್ಲಿಲ್ಲ. ಕೊನೆಗೆ ನಮ್ಮ ದೊಡ್ಡ ಮಗ ಒಂದು ಈಗ ಲವ್ ಅಂತ ಒಂದು ಬಂದಿತ್ತಲ್ಲ, ಲವ್ ಆಗಿ ಒಂದು ಜಾತಿ ಹುಡುಗಿ, ಲವ್ ಆಗಿ ಒಂದು ಹುಡುಗಿ ಮದುವೆ ಆದ. ಫಸ್ಟ್ ಹುಟ್ಟಿದ ಹೆಣ್ಣು
1: ಖುಷಿ ಆಯ್ತು.
0: ನಡ್ಗಿನ ಮಗ ಒಬ್ಬ ಮನೆಯಲ್ಲಿ ಇದ್ದಾನೆ. ನಮ್ದು ಇವತ್ತು ನಮ್ಮ ಜೀವನ ಸುಖ ಜೀವನದಲ್ಲಿ ಸಾಕ್ತಾ ಇತ್ತು ಮೇಡಮ್. ಯಾವ ಜೀವನದಲ್ಲಿ ಯಾವ ಕುಂದ ಕೊರತೆ ಇಲ್ಲ. ಈಗ 70 ವರ್ಷ ಪ್ರಾಯ ಆದ್ರು ನಾನು ಈಗ ಮನೆಯಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ನನ್ಗೆ ಅಲರ್ಜಿ. ಯಾವ್ದಾದ್ರು ಮಾಡ್ಬೇಕು. ಈಗ ನಿಮ್ಮಲ್ಲಿಗೆ ಈಗ 11 ಗಂಟೆ ಬರ್ತೀನಿ ಅಂದೆ. 11 ಗಂಟೆ ಮನೆಯಲ್ಲೇ ಆಗಿದೆ. ಅಷ್ಟರವರೆಗೂ ಮನೆ ಕೆಲಸ. ಅಲ್ಲಿ ಬೇಲಿ ಹೋಯ್ತು, ಇಲ್ಲಿ ಇದು ಹೋಯ್ತು ಅಂತ ಹೇಳಿ ಹೆಂಗ್ರ ತೋರಿಸ್ತಾ ಇರೋದು. ಒಂದೆರಡು ಬಟ್ಟೆ ತೊಳೆದು ನಮ್ಮ ಹೆಂಗ್ರಿಗೆ ಆರಾಮಿಲ್ಲ. ಸ್ವಲ್ಪ ಮಧ್ಯದಲ್ಲಿ ಬಿ ಪಿ ಡೌನ್ ಆಗಿ ಒಂದು 2 ವಾರ ಮಂಗಳೂರು ಎನ್ಲೋಕ್ನಲ್ಲಿ ಎದ್ದು ಬಂದವ್ರು.
1: ನೀವು 70 ವರ್ಷದಲ್ಲಿ ಮನೆಯಲ್ಲಿ ಬಟ್ಟೆಯೂ ಒಗ್ದು ಬಂದ್ರಿ.
0: ಈಗ ನನ್ನ ಬಟ್ಟೆ ನಾ ತೊಳೆದ ಹಾಕೊಂಡು, ಬೇರೆ ಬಟ್ಟೆ ಏನಿಲ್ಲ, ನಂದು ಹಾಕಿದ ಬಟ್ಟೆ ಉಂಟಲ್ಲ ಅದನ್ನ ತೊಳೆದೆಲ್ಲ ಒಣಸಿ ಸೀದಾ ಇಲ್ಲಿಗೆ ಬಂದು ಓಡಿ ಬಂದೆ. ನಮ್ಗೆ ಕೂಡಲೇ ನೆನಪಾಯ್ತು.
1: ಈಗ ಇದು ನೀವು ಜನಪದ ಹಾಡು ಹಾಡ್ತ್ರಿ ಅಂತ ಹೇಳ್ರಿ, ಒಂದ್ ಜನಪದ ಹಾಡು ಹಾಡ್ತ್ರಿ?
0: ಜನಪದ ಹಾಡು ಹಾಡಬಹುದು. ಅದಕ್ಕೆ ಒಂದು ಸ್ಟೆಪ್ ತಬಲಾ ಸ್ಟೆಪ್ ಅಂತ ಉಂಟು, ಅದು ಇದ್ರೆ ನಮ್ಗೆ ಹಾಡ್ಲಿಕ್ಕೂ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ನಮ್ಗೆ ಹಾಡ್ಲಿಕ್ಕಂತ ಉತ್ಸವನು ಬರುತ್ತೆ. ಅರ್ಥಾಯ್ತಾ? ಈಗ ಕೆಲವ ಒಂದು ಈಗ ಅತ್ತಿಗೆ ನಾದಿನಿ, ಅತ್ತಿಗೆ ಮೈದಿನಿ, 2 ಜನ ಊಟ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳುವಾಗ ಪೂರ್ತಿ ಬರುದಿಲ್ಲ, ಒಂದ್ 2-3 ಸೊಲ್ ಬೇಕಾದ್ರೆ ಹೇಳ್ತೇನೆ.
1: ಒಂದಷ್ಟು ಹೇಳಿ.
0: ಈಗ ಅತ್ತಿಗೆ ಮೈದಿನಿ, ಅತ್ತಿಗೆ ಮೈದಿನಿ ಅಂದ್ರೆ ಅವ್ರೊಂದು ಫ್ರೆಂಡ್ ಲೆಕ್ಕ. ಹೀಗೆ ಇರುವಾಗ ಈಗ ಅತ್ತಿಗೆ ಮೈದಿನಿ ಕೂತ್ಕೊಳ್ಳೋ, ಅತ್ತಿಗೆ ಒಂದು ಹಾಡು ಹೇಳ, ಇಲ್ಲ ನಂಗೆ ಹಾಡು ಬರುದಿಲ್ಲ, ನೀವೊಂದು ಹೇಳು, ಹೂ ಒಂದು ಹಾಡು ಹೇಳ ಅಥವಾ ನೀನ್ ಸುಮ್ನೆ ಕೇಳ್ಬೇಕು ಅಂತ ಹಾಡು ಹೇಳ.
1: ನಂಗೆ ಹೂ ಅಂಬ
0: ಹೂ ಹೂ ಅಂಬ ಹಾಡಲ್ಲ, ಅವ್ರವ್ರು ಮಾತಾಡ್ಕೊಂಡು ಆಗಲ್ಲ. ನಾನು ಹಾಡಿನೊಳಗೆ ನಿನ್ಗೆ ಒಂದು ಉತ್ತರ ಕೇಳ್ತೇನೆ, ನೀ ಹಾಡಿನೊಳಗೆ ಉತ್ತರ ನಂಗೆ ಹೇಳ್ಬೇಕು ಅಂತ ಹೇಳಿ.
1: ಓಕೆ,
0: ಹಂಗಾದ್ರೆ ಹೇಳು. ಅವಾಗ ಒತ್ತಿಗೆ ದೊಡ್ಡ ಸೋಲ್ತಾಳ, ಮೈದಿನಿ ಸೋಲ್ತಾಳ, ನೋಡ್ಬೇಕು ಅಂತ ಹೇಳಿ. ಅವಾಗ ಹೇಳು, ನಾನು ನಿನ್ನ ಹಾಡನ್ನು ಒಡ್ತೇನೆ, ನೀನ್ ಹೇಳು ಅಂತ ಹೇಳಿ. ಅವಾಗ ಹಾಡಿನೊಳಗೆ ಹೇಳು, ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯುವುದು, ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯುವುದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು, ಬೆರಳಾಗ ಮಾತಾಡುವುದು, ನಾರೀನಿ ಬಲ್ಲಾರು ಹೇಳು, ಬಲ್ಲಾರು ಜಾಣಿ ನಾರೀನಿ ತಿಳಿದಾರು ಹೇಳು. ಯಾರು ಕೇಳಿದ್ದು? ಇದು ಒತ್ತಿಗೆ ಮೈದಿನಿ ಕೇಳಿದ್ದು. ಆ ಮೈದಿನಿ ಕತ್ತಿ ಒಳಗೆ ಹೇಳ್ಬೇಕು ಉತ್ತರ. ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯೋದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು, ಬೆರಳ ಮಾತಾಡುವುದು ಅಂದರೆ ಸ್ವರಿ ಬುರುಡಿ ಅಲ್ಲವೇನೆ ಅಥವಾ ಕಿನ್ನಾರಿ ಅಲ್ಲವೇನೆ, ಬಲರು ಜಾಣಿ ಹೌದು ಮತ್ತಲ್ಲವೇನೆ. ಇವಳು ಹೇಳಿದ್ಲು, ಏ ಜಾಣಿ ಹೌದು, ಕೆಂಪಾನ ಚುಳ್ಳಿಯವಳೆ ಹಸರ ಕುಪ್ಪಸದವಳೆ, ಭತ್ತಕ್ಕೆ ಬಂದು ಈದಾಳೆ ಬರಿ ಕೈಯ ಬಿಟ್ಕೊಂಡು, ನಾರೀನಿ ಬಲ್ಲಾರು ಹೇಳೆ, ಬಲ್ಲಾರು ಜಾಣಿ ನಾರೀನಿ ತಿಳಿದಾರು ಹೇಳು. ಓಹೋ, ಅದ ಕೆಂಪಾನ ಚುಳ್ಳಿಯವಳು ಹಸರ ಕುಪ್ಪಸದವಳು, ಭತ್ತಕ್ಕೆ ಬಂದಿದ್ದಾಳೆ ಬರಿ ಕೈಯ ಬಿಟ್ಕೊಂಡು, ಅಂದರೆ ಗಿಳಿಯೂ ಅಲ್ಲವೇನೆ, ಬಲ್ಲಾರು ಜಾಣಿ ಹೌದು ಮತ್ತಲ್ಲವೇನೆ. ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯೋದು, ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯುವುದು, ದಾರಿ ಕಾರಣ್ಣನ ಸೆರೆಗಿಡಿದು ನಿಲ್ಸೋದು, ನಾರೀನಿ ಬಲ್ಲಾರು ಹೇಳು, ಬಲ್ಲಾರು ಜಾಣಿ ನಾರೀನಿ ತಿಳಿದಾರು ಹೇಳು. ಓಹೋ, ಅದ ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯುವುದು, ದಾರಿ ಕಾರಣ್ಣನ ಸೆರೆಗಿಡಿದು ನಿಲ್ಸೋದು ಎಂದರೆ ಸೂರಿ ಮುಳ್ಳಲ್ಲವೇನೆ, ಬಲ್ಲಾರು ಜಾಣಿ ಹೌದು ಮತ್ತಲ್ಲವೇನೆ. ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯುವುದು, ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವೂ ಆಗುವುದು, ನಾರೀನಿ ಬಲ್ಲಾರು ಹೇಳೆ, ಬಲ್ಲಾರು ಜಾಣಿ ನಾರೀನಿ ತಿಳಿದಾರು ಹೇಳೆ. ಓಹೋ, ಅದ ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವಾಗುವುದಂದರು ಉಪ್ಪು ಅಲ್ಲವೇನೆ, ಬಲ್ಲಾರು ಜಾಣಿ ಹೌದು ಮತ್ತಲ್ಲವೇನೆ. ಇದು ಅತ್ತಿಗೆ ಮತ್ತು ಮೈದಿನಿ 2 ಜನರು ಗಮ್ಮತ್ತಿಗೆ ಕೂತ್ಕೊಂಡು ಹೇಳುವಂತ ಹಾಡುಗಳು.
1: ಅದು ಇನ್ನೊಂದು ಆಗ ಒಳ್ಳೇದಲ್ಲ ಒಂದ್ ಹೇಳ್ರಲ್ಲ, ಅದು
0: ಯಾವ್ದು
1: ಇನ್ನೊಂದು ಹಾಡು, ಜನಪದ ಹಾಡು ಆಗ ಒಂದ್ ಹೇಳ್ರಲ್ಲ.
0: ಕಲ್ಲಿನ ಕೊಳಪನ ಮಾಡಿ ಮುಳ್ಳಿನ ಶಿಂಬಿಯ ಮಾಡಿ ಬಾವಿ ನೀರಿಗಾಗಿ ಹೊರಟಾಳುಡುಗಿ, ಹೌದೇ ಹೌದ ನೀರೇ ಹೇ ರತ್ನಿ, ಹೌದೇ ಹೌದ ನೀರೇ. ಬಾವಿ ನೀರಿಗಾಗಿ ಹೊರಡುವ ಹೊತ್ತಿಗೆ ಬಾವಿ ದಡದ ಮೇಲೆ ಕುಂತಾನು ಹುಡುಗ, ಹೌದೇ ಹೌದ ನೀರೇ ಹೇ ರತ್ನಿ, ಹೌದೇ ಹೌದ ನೀರೇ. ಬಾವಿ ದಡದ ಮೇಲೆ ಕುಂದ್ರುವ ಹೊತ್ತಿಗೆ ಬಾಳಿ ಮೀನಾಗಿ ಬಳುಕಿದಾಳುಡುಗಿ, ಹೌದೇ ಹೌದ ನೀರೇ ಹೇಳತ್ತ ನೀನೌದೇ ಹೌದೇ ನೀರು ಬಾಳೆ ಮೀನಾಗಿ ಬಳಕುವ ಹೊತ್ತಿಗೆ ಬಾಳೆ ಮೀನಾಗಿ ಬಳಕುವ ಹೊತ್ತಿಗೆ ಸಣ್ಣ ಗಾಳು ಹಾಕಿ ಸೆಳೆದನು ಹುಡುಗ ಹೌದೇ ಹೌದೇ ನೀರು ಹೇಳತ್ತ ನೀ ಹೌದೇ ಹೌದೇ ನೀರು ಸಣ್ಣ ಗಾಳು ಹಾಕಿ ಸೆಳೆಯುವ ಹೊತ್ತಿಗೆ ಸಣ್ಣ ಗಾಳು ಹಾಕಿ ಸೆಳೆಯುವ ಹೊತ್ತಿಗೆ ಕಪ್ಪೆ ಮರಿಯಾಗಿ ಓಡಿದಳು ಹುಡುಗಿ ಹೌದೇ ಹೌದೇ ನೀರು ಹೌದೇ ಹೌದೇ ನೀರು ಕಪ್ಪೆ ಮರಿಯಾಗಿ ಓಡುವ ಹೊತ್ತಿಗೆ ಉದ್ದ ಹೆಸರನಾಗಿ ತಡಿದನು ಹುಡುಗ ಹೌದೇ ಹೌದೇ ನೀರು ರತ್ನ ನೀ ಹೌದೇ ಹೌದೇ ನೀರು ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ ಆಕಳು ಮರಿಯಾಗಿ ಓಡಿದಳು ಹುಡುಗಿ ಹೌದೇ ಹೌದೇ ನೀರೆ ಹೇರತ್ನ ನೀ ಹೌದೇ ಹೌದೇ ನೀರೆ ಆಕಳು ಮರಿಯಾಗಿ ಓಡುವ ಹೊತ್ತಿಗೆ ಆಕಳು ಮರಿಯಾಗಿ ಓಡುವ ಹೊತ್ತಿಗೆ ಹುಲಿಯ ರಾಯಾಗಿ ತಡಿದನು ಹುಡುಗ ಹೌದೇ ಹೌದೇ ನೀರೆ ರತ್ನ ನೀ ಹೌದೇ ಹೌದೇ ನೀರೆ ಹುಲಿಯ ರಾಯಾಗಿ ತಡೆಯುವ ಹೊತ್ತಿಗೆ ಹುಲಿಯ ರಾಯಾಗಿ ತಡೆಯುವ ಹೊತ್ತಿಗೆ ಎಲಿಯ ಹಂಬಾಗಿ ಹಂಬಿದಳು ಹುಡುಗಿ ಹೌದೇ ಹೌದೇ ನೀರೆ ರತ್ನಾನಿ ಹೌದೇ ಹೌದೇ ನೀರೆ ಎಲಿಯ ಹಂಬಾಗಿ ಹಂಬುವ ಹೊತ್ತಿಗೆ ಎಲಿಯ ಹಂಬಾಗಿ ಹಂಬುವ ಹೊತ್ತಿಗೆ ಮೆಟ್ಟಿ ಒಂದು ವೀಳ್ಯ ಮೆಲಿದನು ಹುಡುಗ ಹೌದೇ ಹೌದೇ ನೀರೆ ರತ್ನಾನಿ ಹೌದೇ ಹೌದೇ ನೀರೆ ಮೆಟ್ಟಿ ಒಂದು ವೀಳ್ಯ ಮೆಲೆಯುವ ಹೊತ್ತಿಗೆ ಮೆಟ್ಟಿಗೆ ಒಂದು ವೀಳ್ಯ ಮೆಲೆಯುವ ಹೊತ್ತಿಗೆ ಜೋಳದ ಕಾಳಾಗಿ ಬಿಕ್ಕಿದಳು ಹುಡುಗಿ ಹೌದೇ ಹೌದೇ ನೀರೆ ರತ್ನಾನಿ ಹೌದೇ ಹೌದೇ ನೀರೆ ಜೋಳದ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಜೋಳದ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಗಿಳಿಯು ಮರಿಯಾಗಿ ಎಕ್ಕಿದನು ಹುಡುಗ ಹೌದೇ ಹೌದೇ ನೀರೆ ರತ್ನಾನಿ ಹೌದೇ ಹೌದೇ ನೀರೆ ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ರಾಗಿ ಕಾಳಾಗಿ ಬಿಕ್ಕಿದಳು ಹುಡುಗಿ ಹೌದೇ ಹೌದೇ ನೀರೆ ರತ್ನಾನಿ ಹೌದೇ ಹೌದೇ ನೀರೆ
1: ಸೂಪರ್ ಸರ್ ಎಷ್ಟು
0: ರತ್ನ ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಹಕ್ಕಿ ಮರಿಯಾಗಿ ಹೆಕ್ಕಿದಳು ಹುಡುಗ ಹೌದೇ ಹೌದೇ ನೀರೆ ರತ್ನಾನಿ ಹೌದೇ ಹೌದೇ ನೀರೆ ಹಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಹಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಕೋಳಿ ಮರಿಯಾಗಿ ಓಡಿದಳು ಹುಡುಗಿ ಹೌದೇ ಹೌದೇ ನೀರೆ ರತ್ನಾನಿ ಹೌದೇ ಹೌದೇ ನೀರೆ ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ ಗಿಡಗದ ಮರಿಯಾಗಿ ಒತ್ತಾದ ಹುಡುಗ ಹೌದೇ ಹೌದೇ ನೀರೆ ರತ್ನಾನಿ ಹೌದೇ ಹೌದೇ ನೀರೆ ಈಗ ಒಂದು ವಸ್ತ್ರ ಪಡ್ಕೊಳ್ಬೇಕಾದ್ರೆ ನನಗೆ ಆ ವಸ್ತ್ರ ಸಿಗಲಿಲ್ಲ ಅಂತ ಹೇಳಿ ಅವ್ರನ್ನ ಕೊಲೆ ಮಾಡೋದು ಸುಲಿಗೆ ಮಾಡೋದಿತ್ತು ಆವಾಗ ಪ್ರಯತ್ನ ಪ್ರಯತ್ನ ಅಂದರೆ ಮೋಸ ಇಲ್ಲ ದಗ ಇಲ್ಲ ಏನೂ ಇಲ್ಲ ಅದಕ್ಕೆ ಸದಾ ಪ್ರಯತ್ನ ಮಾಡಿ ಅವರ ಮನ ಒಲಿಸಿ ಅವರು ನಮ್ಮ ಕಡೆ ತಕ್ಕೊಂಡು ಬರ್ತು ಕೊಲೆ ಸುಲಿಗೆ ಅಂತಕ್ಕದ್ದು ನಮ್ಮ ಕಾಲದಲ್ಲಿ ಭಾಳ ಕಡಿಮೆ 90% ಕಡಿಮೆ ಈಗೆಲ್ಲ ಜಾಸ್ತಿ ಆಗಿದೆ ಈಗ ಒಂದು ವಸ್ತ್ರ ಒಂದು ಹುಡುಗಿ ಮೇಲೆ ಇಷ್ಟ ಇದೆ ಅಂತ ಹೇಳಿದ್ರೆ ನಮಗೆ ಇಷ್ಟ ಇದ್ರೆ ಸಾಲದು ಅವಳಿಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಬೇಕು ಅದು ನೋಡ್ಕೊಳ್ಳೋದಿಲ್ಲ ಅವಳಿಗೆ ಇಷ್ಟ ಇರೋದಿಲ್ಲ ಅವಳನ್ನು ಮುದ್ದೆ ದಾರಿಯಲ್ಲಿ ಅವಳನ್ನು ಕೊಲೆ ಸುಲಿಗೆ ಇಂಥದ್ದೆಲ್ಲ ಬೇಕಷ್ಟು ನಡೀತದೆ ಇದು ಈ ಪಾಪಿ ಕಣ್ಣಲ್ಲಿ ನೋಡ್ಬೇಕಂತ ನಾವು ಈ ಪ್ರಾಯದವ್ರಿಗೆ ಉಳಿದಿದ್ದೀವಿ ನಮ್ಮ ಕಾಲದಲ್ಲಿ ಅದೆಲ್ಲ ಇಲ್ಲ ಈಗ ಮದುವೆ ಮಾಡೋಕೆ ಹೋಗ್ಬೇಕಾದ್ರೆ ಹುಡುಗನೇ ಹೋಗಿ ಹುಡುಗಿ ಮನೆಗೆ ಹೋಗಿ ನೋಡ್ಕೊಂಡು ಬರೋ ಆ ಹುಡುಗಿನ ನಾನು ನೋಡಿದ್ದೀನಿ ಚೆನ್ನಾಗಿದ್ದಾಳೆ ಅವಳನ್ನು ನಾನು ಲವ್ ಮಾಡ್ತಾ ಇದ್ದೀನಿ ಅಪ್ಪಯ್ಯ ಮಾತಾಡಿ ಅಂತ ಕೇಳೋದು ಅದಿಲ್ಲ ಅವನೇ ಮದುವೆ ಮಾಡ್ಕೊಂಡು ಬರೋ ನಮ್ಮ ಕಾಲದಲ್ಲಿ ಹಾಗೆಲ್ಲ ನಾವು ಹೆಣ್ಣು ನೋಡೋಕೆ ಹೋಗೋದೇ ಇಲ್ಲ ನಾವು ಹೆಣ್ಣು ನೋಡಿದ್ದೇ ಇಲ್ಲ ನಮ್ಮ ತಾಯಿ ತಂದೆ ಅಕ್ಕ ಭಾವ ಅವ್ರು 4 ಪಾಸ್ ಮಾಡ್ಕೊ ಬಂದಮೇಲೆ ನಾವು ಮದುವೆ ಆಗೋದು ಒಂದೇ ಬಾಕಿ ಈಗ ಕಾಲ ಎಲ್ಲ ಬದಲಾಗಿದೆ ಮೇಡಮ್ ಆದ್ದರಿಂದ ಈಗ ಹೇಳಲಿಕ್ಕೆ ಬರೋದಿಲ್ಲ ಪ್ರಕೃತಿ ನೇಮ ಇನ್ನು ಮುಂದೆ ಯಾವ ಕಾಲ ಬರ್ತದೆಯೋ ಯಾವುದು ಬರ್ತದೆ ಹೌದು
1: ನಿಮ್ಗೆ ಯಕ್ಷಗಾನ ಅಂದ್ರೆ ಭಾರಿ ಆಸೆ ಅಲ್ದ ನೀವು ಅರ್ಥಗಾರಿಕೆ ಮಾಡ್ತೀರಿ ಪದ ಎಲ್ಲ ಹೇಳ್ತೀರಿ ಅಂತ ಈಗ ನಿಮ್ ಪದ ಹೇಳುಕ್ಕೆ ತಾಳಮೇಳ ಎಲ್ಲ ಬೇಕಾ
0: ತಾಳ ಏನಾದ್ರು ಒಂದು ಚೂರು ಸೌಂಡ್ ಇದ್ರೆ ಅದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ ಬೇಡ ಅದು ಅಕಸ್ಮಂತ ಒಂದ್ 4 ಸೊಲ್ಲಿ ಹೇಳಂತ
1: ನಾಲ್ಕು ಸೊಲ್ಲಿ ಹೇಳಿಬಿಡಿ ಕಂಬ
0: ಈಗ ಕೃಷ್ಣ ಸಂಧಾನದಲ್ಲಿ ಸಂಧಾನದಲ್ಲಿ ಒಂದು ಕೃಷ್ಣ ಅವನು ನಿತ್ಯವೇದಿ ಕಟ್ಟಳದಂತಲೇ ಒಂದು ಅರ್ಗೆ ಕೊಡುವುದು ಆವಾಗ ಆ ಅರಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ವಾಯು ಮಾರ್ಗವಾಗಿ ಕುಬೇರನ ಪುತ್ರ ಗಯ ಗಂಧರ್ವ ಎನ್ನುವನು ವಾಯು ಮಾರ್ಗವಾಗಿ ತುರುಗವನ್ನು ಬಿಟ್ಟುಕೊಂಡು ಹೋದ. ಇವನು ಆ ಅರಿಕೆಯನ್ನು ಅರಿಕೆಗೆ ಆ ಒಂದು ತುರುಗದ ಬೆವರು ಬಿತ್ತು, ಅರಿಕೆ ಭ್ರಷ್ಟವಾಯಿತು. ಆವಾಗ ಕಣ್ಣೆತ್ತಿ ನೋಡುವ, ಯಾವನೋದು ನನ್ನ ಅರಿಕೆಯನ್ನು ಭ್ರಷ್ಟ ಮಾಡಿದವನು, ನಿನ್ನನ್ನು 8 ದಿವಸದೊಳಗೆ ತುಂಟದ 8 ದಿವಸದೊಳಗೆ ನಿನ್ನ ಗಂಟಲನ್ನು ಅರಿತೇನೆ ಅಂತ ಕೃಷ್ಣ ಶಬ್ದ ಮಾಡ್ದ. ಅದಾಯ್ತಾ, ಶಬ್ದ ಮಾಡಿ ಅಲ್ಲಿಗೆ ಯಕ್ಷಗಾನದಲ್ಲಿ ತಾರಕ ಮಂತ್ರದಿಂದ ಭಕ್ತಿಯಲ್ಲಿ ರಾಮ ರಾಮಿಪ ಚಂದ ನಾರದ ಮುನಿಪನಾಗ ಪರಿಸದಲ್ಲಿ ದ್ವಾರಕಿಗೆ ಬರಲು ಬೇಗ. ಈಗ ಕಂಠಗಿಂತ ಏನು ಇಲ್ಲ, ದರಿಯಲ್ಲ. ಆವಾಗ ನಾರದವರು ದ್ವಾರಾವತಿಗೆ ಸೀದ ಬಂದರು. ದ್ವಾರಾವತಿಗೆ ಬರುವಾಗ ಇವನು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದ. ನಾನು ಅವನು ಗಂಟಲು ಅರಿತೇನೆ ಅಂತ ಹೇಳಿದೆ, ಆಗ ಯಾವನೇ ಏನು ಅವನು ಗೊತ್ತ ಸಿಗ್ಲಿಲ್ಲ ಅಂತ ಹೇಳಿ ಭಾರಿ ಎತ್ತಿ ಬಿಡ್ತಾ ಇದ್ದ. ಇವನು ಹೋಗಿ ಗಂಗೆಯಲ್ಲಿ ಹೋಗಿ ಸಮುದ್ರದಲ್ಲಿ ಹೋಗಿ, ತಾಯಿ ನೀನೇ ತಾಯಿ ನಾನೇ ಮಗ, ನಾನು ಅರಿಕೆಯನ್ನು ದಿನನಿತ್ಯ ಪ್ರಕಾರವಾಗಿ ನಾನು ಅರಿಕೆಯನ್ನು ಕೊಡುವಂತಹ ಸಂದರ್ಭ ಅವನ ವಾಯು ಮಾರ್ಗವಾಗಿ ಹೋದ. ಅವನ ತುರುಗದ ಬೆವರು ನನ್ನ ಅರ್ಗೆಗೆ ಬಿದ್ದು ಅರ್ಗೆ ಭ್ರಷ್ಟವಾಗಿ ಹೋಯ್ತು. ಯಾರಿರ್ಬೋದು ತಾಯಿ ಅಂತ ಗಂಗೆಯಲ್ಲಿ ಕೇಳಿದಲ್ಲಿ ತಾ ಮಾತೆ ಹೇಳಿದ್ಲು, ಕುಬೇರನ ಪುತ್ರ ಗಯಗಂಧರ್ವ ಎನ್ನುವನು ಹೋಗಿದ್ದು ಆ ಮಾರ್ಗವಾಗಿ, ಅವನ ತುರುಗದ ಬೆವರು ನಿನಗೆ ಬಿದ್ದಿದ್ದು. ಈಗ ನಾನು ಶಬ್ದ ಮಾಡಿಬಿಟ್ಟು ಗಯನ ಗಂಟಲನ್ನು 8 ದಿವಸದೊಳಗೆ ಅರಿತೇನೆ ಅಂತೇಳಿ. ಈಗ ಸಮಯ ಕಳೀತಾ ಬಂತು, ಅವನು ಸಿಕ್ಕಲಿಲ್ಲ, ಏನ್ ಮಾಡೋದು? ಆವಾಗ ಬಂದ ನಾರದವರು ಆಗಮನ ಆಯ್ತು. ಎಂದಿನಂತಲ್ಲ ಹರಿಯೇ ಸಿರಿ ಮುಖವು ಕಂದಿತ್ಯಾಕೆಂಬುದರಿಯೇ ಕುಂದು ಕೊಸರಂಟೆ ಹೇಳು ಎನ್ ನೋಡದೆ ಸಂದೇಹ ಬೇಡ ನಿನಗೆ. ಏನಾದರೂ ಕುಂದು ಕೊರತೆ ಉಂಟು ನಿನ್ನ ಇದಕ್ಕೆ ಬರುವಾಗ ನೀನು ಸಂತೋಷದಿಂದ ಇರುವವ. ಇವತ್ತು ನಿನ್ನ ಮುಖ ಕಂದಿ ಕುಂದಿ ಬಾಡಿ ಬಸಬಳಿಯುತ್ತಿದೆಯಲ್ಲ, ಯಾಕಿರ್ಬೋದು ಕೃಷ್ಣ? ಇಲ್ಲ ಸ್ವಾಮಿ, ಈ ರೀತಿಯಾಗಿ ನನ್ನ ತುರ ಅರ್ಗ್ಯವನ್ನು ಭ್ರಷ್ಟ ಮಾಡಿದವನು ಗಯಗಂಧರ್ವನಂತೆ ಗಂಗೆ ತಾಯಿ ಹೇಳಿದ್ದು ಮಾತು. ಅವನ ಗಂಟಲನ್ನು 8 ದಿವಸದೊಳಗೆ ಅರಿತೇನೆ ಅಂತ ನಾನು ಶಬ್ದ ಮಾಡಿದ್ದೇನೆ, ಆದ್ರೆ ಅವನು ಸಿಗ್ಲಿಲ್ಲ. ನೀವು ಲೋಕ ಸಂಚಾರಿಗಳು, ನೀವೆಲ್ಲರೂ ಬರುವಾಗ ಅವನ್ನೆಲ್ಲರೂ ಕಂಡಿದ್ದುಂಟು ಸ್ವಾಮಿ. ಆವಾಗ ನಾರದವರು ಹೇಳ್ತಾರೆ, ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಿದಾರೆ ನಾಳೆ ಅವನ ಪ್ರಾಣ ಹೋಗ್ತದೆ, ಆದ್ರಿಂದ ನಾನು ಹೇಳುವುದಿಲ್ಲ.
1: ವೆರಿ ನೈಸ್. ಓಕೆ,
0: ಇಲ್ಲ ಸ್ವಾಮಿ, ಹಾಗಂತಾದ್ರೆ ಹೇಳಬಾರದು ಅಂತ ಒಂದು ಮನ್ಸು, ಹೇಳಬೇಕು ಅನ್ನೋ ಇನ್ನೊಂದು ಮನ್ಸು, ಹೇಳಲಾರೇನು ಹೇಳದು ಉಳಿಯಲಾರೇನು. ನಾಳೆ ನಾನು ಹೇಳ್ದೆ ಅಂದ್ರೆ ಅವನ ಪ್ರಾಣ ಉಳಿಯುವುದಿಲ್ಲ, ಈ ಪಾಪಕ್ಕೆ ನಾನು ಗುರಿ ಆಗ್ಬೇಕಲ್ಲ. ಇಲ್ಲ ಸ್ವಾಮಿ, ನೀವು ಎಲ್ಲ ಹೇಳಲೇಬೇಕು. ಎಲ್ಲಿ ಹೋದ, ಯಾರು ಯಾವ ಬದಿಗೆ ಹೋದ, ಅವನ ಹುಡುಕಿಗೆ ಅವನ ಗಂಟಲು ಅರಿಬೇಕು.
1: ಅಲ್ಲ ಸರ್, ಇದೆಲ್ಲ ನೀವು ಸ್ಕ್ರಿಪ್ಟ್ ಇಲ್ಲ, ಏನು ಬರ್ಕೊಂಡದಿಲ್ಲ, ಹ್ಯಾಂಗ ಇಷ್ಟಪ್ಪ ನೆನ್ಪಿಟ್ಕಂತ್ರಿ ಈ ವಯಸ್ಸಲ್ಲ?
0: ಸಾಮಾನ್ಯವಾಗಿ ಈಗ ಕೆಲವು ನೆನಪು ಅಂತ ಬಂದಿತ್ತು.
1: ಹೌದಾ?
0: ಹೌದಾ. ಆವಾಗ ಎಲ್ಲಿ ಹೋದ ಹೇಳ್ಬೇಕು ಸ್ವಾಮಿ ಅಂತ. ಆವಾಗ ಅವರು ನಾರದವ್ರು ಹೇಳ್ತಾರೆ, ಹಸುವಿಗೆಂದು ಹಣ್ಣು ತರಲು ಎಸೆವ ಒನಕೆ ಹೋಗುತ್ತಿರಲು ಹಸುಳೆ ಒಬ್ಬ ಹುಡುಗ ತನ್ನ ಹೆಸರು ಗಯಗಂಧರ್ವನೆಂದ. ನೋಡಿ ಕಾರ್ಮಿಕ ಒನಕೆ, ನಾನು ಹಸು ಆಯ್ತು, ಒಂದು ಏನಾದ್ರು ಹಣ್ಣು ಸಿಕ್ಕುತ್ತ ನೋಡುವ ತಿಂತೇನೆ ಅಂತ ಹೋಗ್ತಾ ಇರುವಾಗ ಅದೇ ಒಂದು ಮಾರ್ಗವನ್ನು ಕೂಡಿ ಒಬ್ಬ ಹುಡುಗ ಹೋಗ್ತಾ ಇದ್ದ. ಅವನು ನನ್ನ ಹೆಸರು ಗಯಗಂಧರ್ವ ಗಯಗಂಧರ್ವ ಎನ್ನುವುದಾಗಿ ಬಾಯಿಂದ ಹೇಳ್ತಾ ಅದೇ ಮಾರ್ಗವಾಗಿ ಹೋಗ್ತಾ ಇದ್ದ.
1: ಸರಿ ಸರ್, ಸಾಕು. ಓಕೆ, ಎಷ್ಟು ಲೈಕ್ ಹೇಳ್ತೀರಿ ಸರ್, ಅದನ್ನ ನೆನಪಿಟ್ಕೊಂಡು ಕಣ್ಣಿ ಕಟ್ಟುವಂತೆ ಅದು ಪದನು ಹೇಳ್ಕೊಂಡು ಅದ್ರ ಅರ್ಥನೂ ಹೇಳ್ತಾ ತುಂಬಾ ಲೈಕ್ ಹೇಳ್ರಿ ಸರ್, ಭಾರಿ ಖುಷಿ ಆಯ್ತು.
0: ಮೇಡಮ್, ಈಗ ಸಾಮಾನ್ಯವಾಗಿ ತಬಲ ಕಲ್ಲ ಕೈ ಆಡ್ಸೋದು ಕಷ್ಟ, ತಬಲ ಸಂಗೀತ ಸಂಗೀತ ಅಂದ್ರೆ ಫಸ್ಟ್ ಯಕ್ಷಗಾನದಲ್ಲಿ
1: ಕುಣಿಸೋದಿತ್ತು,
0: ಮತ್ತೆ ಪದ ಹೇಳ್ತೇನೆ, ಭಾಗವತಿಗೆ ಮಾಡ್ತೇನೆ, ಮತ್ತೆ ಈ ವಯಸ್ಸಿಗೆ ತಕ್ಕಾಗಿ ಈಗ ಭೀಷ್ಮದಲ್ಲಿ ಭೀಷ್ಮ ಮಾಡ್ತೇನೆ.
1: ಈಗಲೂ ಮಾಡ್ತೀಯಾ?
0: ಹೌದು, ಈಗಲೂ ಮಾಡ್ತೇನೆ. ನಮ್ಮೂರಿನಲ್ಲಿ ಸಣ್ಣದ ಮೇಳ ಎಲ್ಲ ಉಂಟು, ನಾನು ಕರೀತಾರೆ
1: ಅದು ಖಾತ್ರಿ.
0: ಈಗ ದ್ರೌಪದಿ ಪ್ರತಾಪದಲ್ಲಿ ದ್ರೌಪದಿ ಮಾಡ್ತೇನೆ. ಆಮೇಲೆ ಇದು ಇದರಲ್ಲಿ ಯಾವುದು ಭೂಸುರರು ಈ ವಯಸ್ಸಾದ ನಮ್ಮ ವಯಸ್ಸೇ ತಕ್ಕಾದ ಪಾರ್ಟ್ ಇದ್ರೆ ಮಾತ್ರ ಮಾಡ್ತೇನೆ.
1: ಸೂಪರ್ ಸರ್, ಭಾರಿ ಖುಷಿ ಆಯ್ತು ಇವತ್ತು ರೇಡಿಯೋ ಕುಂದಾಪುರದ ಮಾತುಕತೆಯಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಮೂಡ್ಲು ಕಟ್ಟೆಯ ವೀರಭದ್ರ ಅವರು ಎಷ್ಟು ಲೈಕ್ ಮಾತಾಡ್ರೆ, ಯಕ್ಷಗಾನ ಕೇಳಿ, ಪದ ಹೇಳುದ್ ಕೇಳಿ, ಅರ್ಥಗಾರಿಕೆ ಕೇಳಿ, ಧಿಮ್ಸಾಲ್ ಕೇಳಿ, ಜನಪದ ಹಾಡುಗಳನ್ನ ಕೇಳಿ, ಏನುಂಟು ಏನಿಲ್ಲ ಎಲ್ಲ ಉಂಟು ಸರ್. ನಿಮ್ ಜೊತೆ ಮಾತಾಡಿ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್
0: ಬಂದು ಮಾತಾಡೋದಕ್ಕೆ. ಧನ್ಯವಾದಗಳು.
1: ಓಕೆ, ಕೇಳಿದ್ರೆ ನಾವು ವೀರಭದ್ರ ಅವ್ರ ಹತ್ರ ಇಷ್ಟು ಲೈಕ್ ಅವ್ರು ಮಾತಾಡದ ಆ ಮಾತುಗಳನ್ನ ನೆನ್ಪಿಟ್ಕೊಂಬ, ಆ ಮಾತುಗಳನ್ನ ಅವ್ರು ಮಾತಾಡಿದ ರೀತಿಯನ್ನ ಸ್ಮರಿಸ್ತಾ ಅವ್ರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ನಾವೆಲ್ಲ ಹೊರಡ್ತಾ ಇತ್ತ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನಾನು ಸಿಂಧು ಹೆಚ್ ಐತಾಳ್. ನಿಮಗೆಲ್ಲರಿಗೂ ಸಹ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂತಹ ವಿಶೇಷ ದಿನದಂದು ನಿಮಗಾಗಿ ದೇಶಭಕ್ತಿ ಗೀತೆಗಳನ್ನು ಹೇಳಲಿದ್ದೇನೆ. ಆಸ್ವ

ಕರ್ಮ ಪೂರ್ಣ ಸಿದ್ಧಿ ಪಡೆದು ಮೆರೆವುದು, ಎಲ್ಲಿ ತಿಳಿವು ಕಟ್ಟಳೆಯ ಮಳಲ ತೊರೆದು ಹರಿವುದು. ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ.

ವರ ವಿಕಾಸಗೊಳಿಸಿ ಸದಾ ಅಭ್ಯುದಯವ ತೋರುವೆಯೋ. ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ. ಆ ಸ್ವತಂತ್ರ

0: ಭಾರತ್ ಮಾತಾ ಕಿ ಜೈ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ಭಾರತ್ ಮಾತಾ ಕಿ ಜೈ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಂದ್ರಿ ರೇಡಿಯೋ ಕುಂದಾಪುರ, ಇದು ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಅತಿಥಿ ವಿದ್ ಜ್ಯೋತಿಯಲ್ಲಿ. ಇವತ್ತು ನಂಗೊತ್ತಿಲ್ಲ ಕೇಳುಗ್ರೆ, ನೀವೆಲ್ಲರೂ ರೇಡಿ ಕೇಂತ ಕೇಂತ ಮಾಯಾಯಿ ಹೊರ, ನಾನದಕ್ಕೆ ಜವಾಬ್ದಾರಳಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಎಂತಕ್ಕಂದ ಕೇಂದ್ರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗಿರುವ ನಮ್ಮದೇ ಊರಿನ ಹೆಮ್ಮಾಡಿಯ ಪ್ರಕಾಶ್ ಅವರಿದ್ದಾರೆ. ಪ್ರಕಾಶ್ ಹೆಮ್ಮಾಡಿ ಅಂದ್ರೆ ಇಡೀ ಊರಿಗೂರೇ ಕಾಂತ, ಊರಲ್ಲ ಮರೆಯವರೆಲ್ಲ ಜಾದು ಮಾಡೋರು, ಮ್ಯಾಜಿಷಿಯನ್ ಅಲ್ಲ ಅಂತೆಲ್ಲ ಹೇಳ್ಕೊಂಡು ಹೇಳುವ ಅತ್ಯಂತ ಪ್ರಸಿದ್ಧ ಜಾದುಗಾರರಾಗಿರುವ ಪ್ರಕಾಶ್ ಹೆಮ್ಮಾಡಿ ಅವರು ನಮ್ಮ ಅತಿಥಿ ವಿಜ್ಯೋತಿಯಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೇಗಿದ್ರಿ ಸರ್, ಹುಷಾರಿದ್ರಿಯಾ?
2: ಹುಷಾರಿತ್ತ.
1: ನಿಮ್ಮ ಧ್ವನಿಯಲ್ಲಿ
2: ರೇಡಿಯೋ ಕುಂದಾಪುರ ಕೇಳುಗರೆ ಎಲ್ರಿಗೂ ಪ್ರಕಾಶ್ ಹೆಮ್ಮಾಡಿ ಹಾಗೂ ನೇತ್ರಾವತಿ ಹೆಮ್ಮಾಡಿ ಕಡೆಯಿಂದ ನಮಸ್ಕಾರ.
1: ಇಬ್ರು ಒಟ್ಟಿಗೆ ಇದ್ರು ಅಂದ್ರೆ, ಈಶ್ವರ ಮತ್ತೆ ಪಾರ್ವತಿ ಕೂಕಣ್ಣಂಗೆ ಅವರೊಟ್ಟಿಗೆ ನೇತ್ರಾವತಿಯವರು, ಅವರ ಜಾದುವಲ್ಲಿ ತುಂಬಾ ಸಹಕರಿಸುವವರೇ ಅವರಂತೆ. ಅದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡೋಕಿತ್ತು. ಈಗ ಪ್ರಕಾಶ್ ಸರ್, ಈಗ ಫಸ್ಟ್ ಕ್ವೆಶ್ಚನ್ ನಿಮ್ಗೆ ಅಂತಂದ್ರೆ, ಈಗ ನಮ್ ಕಾಲದಲ್ಲಿ ಅಥವಾ ನಿಮ್ ಕಾಲದಲ್ಲಿ ಯಾವ್ದೇ ಕಾಲ ತಕೊಂಡಿ ನೀವು, ಫಸ್ಟ್ ಅಂತ ಕೇಳ್ರಿ, ಯಾರು ಓದ್ರೆ ಶಾಲೆಗಿನೂ ಹೋರೆ ನೆಕ್ಸ್ಟ್ ಕೆಲ್ಸಕ್ಕೆ ಹಾಪುದಿ ಅಂತ ಹೇಳ್ಕೊಂಡ. ಆದ್ರೆ ನಿಮ್ಮ ಕತಿ ಹೆಂಗಿದಿತ್ತ? ನೀವು ಓದಿ ಕೆಲ್ಸಕ್ಕೆ ಹೋದ್ದ, ಅದ್ರ ನಡುವೆ ಈ ಜಾದುಗಾರಿಕೆಯನ್ನ ಎಲ್ಲಿಂದ ನೀವು ಹೋಗಿಸ್ಕೊಂಡ್ರಿ? ಮೊದಲು ನಿಮ್ಮ ಓದು ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ಒಂಚೂರು ಹೇಳಿಬಿಡಿ ಸರ್.
2: ಇದ್ರ ಬಗ್ಗೆ ಮಾತಾಡ್ಕಂದ್ರೆ, 1970
1: ಮಾಡೆಲ್
2: 1970 ಅಂದ್ರೆ ನಾನೇ ಅಂತಲ್ಲ, 1970-80 ಒಳಗಡೆ ಹುಡ್ದವರು ಅವ್ರ

0: ಇಲ್ಲ. ಇನ್ನೊಂದು ಮನೆ ಬೇಕಂದ್ರೆ ಕನಿಷ್ಠ 1 ಕಿಲೋಮೀಟರ್ ದೂರಕ್ಕೆ ಹೋಗಿ ಹೋಗಿದ್ದಿತ್ತು. ಹೌದು, ಹಂಗೆ ಅಲ್ಲಿ ಹಾಕಿದ್ದಿತ್ತಂದ್ರೆ ನಮ್ಮ ಅಪ್ಪ ಅಮ್ಮ ಒಂದು ಗದ್ದೆನ ಉಳುಮೆ ಮಾಡ್ತಾ ಇದ್ರು. ಒಂದು ಪಂಡಿತ್ ಡಾಕ್ಟರ್ ಯಲ್ಲಾಪುರದಲ್ಲಿ ಇರೋದು, ಅವ್ರು ಪೇಟೆಯಲ್ಲಿ. ಅವರು ಗದ್ದೆ ಉಳುಮೆ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮ ಇದ್ರು. ನಾನು ಅಲ್ಲೇ ಹುಟ್ಟಿದ್ದಂತೆ, ಇದು 1970 ಮೂರನೇ ಕ್ಲಾಸ್ವರೆಗೆ ಅಲ್ಲೇ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ ಒಂದು ಅಲ್ಲೇ ಊರವರೆಲ್ಲ ಸೇರಿ ಒಂದು ಹುಲ್ಲಿಂದ ಒಂದು ಮಣ್ಣಿನ ಗೋಡೆ ಕಟ್ಟಿ ನಾನು ಹುಲ್ಲಿಂದ ಒಂದು ಮಾಡಿ ಹಾಕಿ ಮೂರನೇ ಕ್ಲಾಸ್ವರೆಗೆ ಅಲ್ಲಿ ಕ್ಲಾಸ್ ಇತ್ತು. ನಾನು ಮೂರನೇ ಕ್ಲಾಸ್ವರೆಗೆ ಅಲ್ಲಿ ಓದ್ದೆ. ಅದಾದ ನಂತರ ಊರಿಗೆ ಬಂತು. ನಾವು ಊರಿಗೆ ಬರ್ಲಿಕ್ಕೂ ಕಾರಣ ಬೇರೆ ಇದೆ. ಆವಾಗಲೇ ಒಂದು ಈ ಕಾನೂನು ಉಳುವನೆ ಒಡೆಯ ಅಂತಳೆ ಕಾನೂನು ಬಂದಾಗ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಹೊಡೆದು ಕತ್ತಿಯಲ್ಲಿ ಹೊಡೆದು ಅವರು ಆಸ್ಪತ್ರೆ ಸೇರಿ ಆಮೇಲೆ ಯಾರು ಹೊಡೆದಿದ್ದಾರೆ ಅವರೇ ನಮ್ಮ ಅಪ್ಪ ಅಮ್ಮನ ಕೈನಲ್ಲಿ 5,000 ರೂಪಾಯಿ ಕೊಟ್ಟು ನೀವು ಊರಿಗೆ ಹೋಗಿ ಅಂತ ಕಳಿಸ್ಕೊಟ್ಟಿದ್ದು. ಆವಾಗ ಆ 5,000 ರೂಪಾಯಿ ದುಡ್ಡು ಅನ್ನೋದೇ ಇವರಿಗೆ ದೊಡ್ಡ ಸ್ವರ್ಗ ಸಿಗ್ದಂಗೆ ಆಗಿತ್ತು. ಆ ದುಡ್ಡು ತಗೊಂಡು ಮತ್ತೆ ಹೆಮ್ಮಾಡಿಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದರು. ಹೆಮ್ಮಾಡಿ ಬಂದ್ಮೇಲೆ ಇಲ್ಲಿ ಮತ್ತೆ ಮೂರನೇ ಕ್ಲಾಸ್ ಅರ್ಧ ಅಲ್ಲಿ ಆಗಿತ್ತಲ್ಲ, ಇಲ್ಲೇ ಹೆಮ್ಮಾಡಿ ಶಾಲೆಗೆ ನನ್ನ ಸೇರಿಸಿದ್ರು. ಸಣ್ಣ ವಯಸ್ಸಿನಿಂದ ಓದೋದ್ರಲ್ಲಂದ್ರೆ ಹಿಂದೆನೆ, ಅದ್ ಬಿಟ್ಟು ಆಟ ಇರಲಿ ಚಿತ್ರ ಬಿಡಿಸೋದ್ರಲ್ಲಿ ನಾನು ಫಸ್ಟ್ ಇದ್ದಿದ್ದೆ. ನಾನು 10th ಕ್ಲಾಸ್ ಅಲ್ಲಿ ಯಾವುದೇ ಚಿತ್ರ ಸ್ಪರ್ಧೆ ಇದ್ರೆ ಫಸ್ಟ್ ಪ್ರೈಸ್ ನನಗೆ ಬರ್ತಿತ್ತು.
1: ಅಂದ್ರೆ ನೀವು ತುಂಬಾ ಕ್ರಿಯೇಟಿವ್ ಇದ್ದಿದ್ರಿ ಆಗ್ಲೇ.
0: ಆಗ್ಲೇ ಅಂದ್ರೆ ನನಗೆ ಆವಾಗ ಈ ಸೈಕಲ್ ಆಟ ಎಲ್ಲ ಬರ್ತಾ ಇದ್ದಿತ್ತಾಯ್ತು, ಅದು ನೋಡುದು, ಆಮೇಲೆ ಡೊಂಬ್ರ ಆಟ, ಆ ರೀತಿ ಆಸಕ್ತಿ. ಅದಾದ್ಮೇಲೆ ನಾನು ಹೈಸ್ಕೂಲ್ ಓದೋತ್ತಿಗೆ ನಮ್ಮ ಹೈಸ್ಕೂಲಿಗೆ ಉದಯ್ ಜಾದುಗಾರ್ ಬಂದಿರಾಯ್ತು
1: ಆ ಟೈಮ್ನಲ್ಲಿ.
0: ಹೌದೌದು, ಹೆಮ್ಮಾಡಿ ಹೈಸ್ಕೂಲಿಗೆ ಉದಯ್ ಜಾದುಗಾರ್. ಅವರು ಮ್ಯಾಜಿಕ್ ನಲ್ಲಿ ಮೊಲ ತೆಗೆಯುವುದು, ರ್ಯಾಬಿಟ್ ತೆಗೆಯುವುದು, ಪಾರಿವಾಳ ತೆಗೆಯುವುದು, ಇದೆಲ್ಲ ನೋಡಿ ನನಗೆ ಒಂದು ಮ್ಯಾಜಿಕ್ ಕಲೀಕು ಅಂತೇಳಿ ಫಸ್ಟ್ ಇದು. ಅದಾದ ನಂತರ ನಾನು ನಮ್ಮ ರಿಲೇಷನ್ ಅಲ್ಲೇ, ನಮ್ಮ ಇದರಲ್ಲೇ ಕುಟುಂಬದಲ್ಲೇ ಫಸ್ಟ್ ಕಾಲೇಜಿಗೆ ಕಳಿಸಿದ್ದು ನನ್ನನ್ನೇ. ಕಾಲೇಜ್ ಮೆಟ್ಲ ಹತ್ತಿದ್ದೀನಿ ಅಂತ ನನ್ನನ್ನೇ.
1: ಅದು ನೀವು ಭಂಡಾರ್ಕಾಸ್ ಕಾಲೇಜ್?
0: ಭಂಡಾರ್ಕಾಸ್ ಕಾಲೇಜ್ ಹಾಗೆ. ಯಾಕಂದ್ರೆ ಅವಾಗ ಸಣ್ಣ ವಯಸ್ಸಿಗೆ ಸ್ವಲ್ಪ ಯಾರೋ ಬೇರೆ ಊರಿಂದ ಯಾರು ಹೋಟ್ಲು ಓನರ್ ಬರ್ತಿದ್ದೀರು, ಅವ್ರ ಸಂತೆ ನಮ್ಮ ಮಕ್ಕಳನ್ನ ಕಳ್ಸಿಕೊಟ್ಬಿಡ್ತಿದ್ದೀರು. ಅದೇನೋ ನಂಗೆ ಸ್ವಲ್ಪ ತಪ್ಪಿ ಹೆಮ್ಮಾಡಿಯಲ್ಲಿ ಹೈಸ್ಕೂಲು ಇದ್ದೋದಕ್ಕೆ ಅದೊಂದು ಅದೃಷ್ಟ. ಇಲ್ಲಾಂದ್ರೆ ಎಷ್ಟೋ ಜನ ಹೈಸ್ಕೂಲು ಓದೋದಿಲ್ಲ ಆಯ್ತಾ ಅವಾಗ. ಈಗ ಕಾಲೇಜ್ ಸಹ ಆಗಿದೆ ಅದು. ಅದಾದ ನಂತರ ಬಣಕಾರ್ಸ್ ಕಾಲೇಜು, ಇಲ್ಲಿ ಪಿ ಯು ಸಿ ಓದೋತ್ತಿಗೆ ನಮ್ಮ ಇನ್ನೊಬ್ರು ನನ್ನ ಏನನ್ಬೇಕವರಿಗೆ ನನ್ನ ಮಹಾನ್ ಗುರುಗಳು, ನನ್ನ ಹಿತೈಷಿಗಳು ಓಂ ಗಣೇಶ್ ಅವರು ಹಳೆ ವಿದ್ಯಾರ್ಥಿ ಸಂಘದಿಂದ ಒಂದು ಜಾದು ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂಡಕಾಸ್ ಕಾಲೇಜಿಗೆ ಬಂದಿದ್ರು. ಅವತ್ತು ಅವರು ಮ್ಯಾಜಿಕ್ ನೋಡಿ ಮತ್ತೆ ನನಗೆ ಆ ಹಳೆ ಇದು, ನಾನು ಇಲ್ಲ ನಾನು ಕಲೀಲೇಬೇಕು ನಾನು ಕಲೀಲೇಬೇಕು ಅಂತೇಳಿ ಮತ್ತೆ ಆಸಕ್ತಿ ಹುಡ್ತು. ಆದ್ರೆ ಏನಾಯ್ತು, ಪಿ ಯು ಸಿ ಮುಗಿತಂತೇನೆ ನಮ್ಮ ಮನೆ ಪರಿಸ್ಥಿತಿ, ಉಳಿದಿದ್ದ ಪರಿಸ್ಥಿತಿ, ನಮ್ಮ ಮಾವನ ಹೋಟ್ಲೆಲ್ಲ ಬಳ್ಳಾರಿಯಲ್ಲೆಲ್ಲ ಇತ್ತು, ನನ್ನ ಹೋಟ್ಲ್ ಕೆಲಸಕ್ಕೆ ಕರ್ಕೊಂಡು ಹೋದ್ರು ಬಳ್ಳಾರಿಗೆ 1989. ಅಲ್ಲಿ ಏನಂತಂದ್ರೆ ನಾವು ಒಂದು ಬೇರೆ ಊರು ನೋಡಿದವರಲ್ಲ. ಕುಂದಾಪುರ ಅಂದ್ರೆ ನಮ್ಗೆ ದೊಡ್ಡದು ಹೌದಾ ಅಲ್ಲೇಳಿ ಅಂತದ್ರಲ್ಲ ಒಂದೇ ಸಲ ಬಳ್ಳಾರಿಗೆ ಹೋಗಿ ಆ ಹೋಟ್ಲ್ ಅಂದ್ರೆ ಅಲ್ಲಿ ಬಿಸ್ಲು, ಆಮೇಲೆ ಹೋಟ್ಲ್ ಕೆಲಸ, ಒಂದು ಉಳ್ಕೊಳ್ಳಕ್ ಒಂದು ರೂಮ್ ಇದ್ದಿಲ್ಲ. ಹೇಳ್ಬೇಕಂದ್ರೆ ಮತ್ತೆ ಅದ್ ನೆನ್ಪಾಗತ್ತೆ, ಅದು ಈಗ ಎಣಿಸ್ಕೊಂಡ್ರೆ ಕಷ್ಟ ಆಗ್ತು. ಆದ್ರೆ ನಾವು ನಾವು ಜೀವನ ನಾನು ಮಲ್ಕೊಳ್ತಾ ಇದ್ದಿದ್ದು ರೋಡ್ ಸೈಡ್ ಅಲ್ಲೇ ಫುಟ್ಪಾತ್ ಅಲ್ಲೇ ನಾನು ಮಲಗ್ತಾ ಇದ್ದಿದ್ದು. ಬೆಳಿಗ್ಗೆ ಅಂದ್ರೆ ಹೋಟ್ಲ ಎದ್ದು ಹೋಟ್ಲ ಕೆಲಸ ಮಾಡ್ತಾ ಇದ್ದಿದ್ದೆ. ಆ ರೀತಿ ನಡ್ಕೊಂಡು ಬರ್ತಾ 89 ಆಯ್ತು. 91 ಅಲ್ಲಿ ಎಕ್ಸಿಬಿಷನ್ ನಡೀತಾ ಇರತ್ತೆ ಎಲ್ಲ ಕಡೆ, ಆಲ್ ಓವರ್ ಇಂಡಿಯಾ ಎಕ್ಸಿಬಿಷನ್ ಅಲ್ಲಿ. ಅವಾಗ ಎಕ್ಸಿಬಿಷನ್ ನಲ್ಲೂ ಮ್ಯಾಜಿಕ್ ಕಿಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಒಂದು ಸ್ಟಾಲ್ ಇರುತ್ತೆ. ಅದು ನನಗೆ ಜಾದು ಕಲ್ಸಿಕೊಟ್ಟಂತ ಕಂಪ ಗೋಪಿನಾಥ್ ಸರ್, ಕೇರಳದವರು ಅವರು, ಕಾಸರಗೋಡ್ನವರು. ಅವರು ವಿಶೇಷ ಏನಂದ್ರೆ ಸುಮಾರು ಒಂದು 7-8 ಭಾಷೆ ಮಾತಾಡ್ತಾರೆ ಅವರು.
1: ಕನ್ನಡ
0: ಹೌದು, ಕನ್ನಡದಿಂದ ಹಿಡಿದು 7-8 ಭಾಷೆ ಮಾತಾಡ್ತಾರೆ. ಆಮೇಲೆ ನಂದು ಅಷ್ಟೊತ್ತಿಗೆ ನಾನು ಸ್ವಂತ ಹೋಟ್ಲು ಮಾಡಿಬಿಟ್ಟಿದ್ದೆ. ಫಸ್ಟ್ ಒಂದು 2 ವರ್ಷ ಕೆಲಸ ಮಾಡಿ ಇದು ಮಾಡಿ ಸ್ವಂತ ಹೋಟ್ಲು ಎಲ್ಲಿ ಎಕ್ಸಿಬಿಷನ್ ಇದೆ, ಆ ಎಕ್ಸಿಬಿಷನ್ ಗ್ರೌಂಡ್ ಎದುರುಗಡೆ ನಂದು ಹೋಟ್ಲ್ ಇದ್ದಿತ್ತು. ನಾ ಹೋಟ್ಲ್ ಹೆಸರು ಬೃಂದಾವನ, ಈಗ ನನ್ನ ಮನೆ ಹೆಸರನ್ನು ನಾನು ಬೃಂದಾವನ ಅಂತೇಳಿ ನಾನು ಇಟ್ಟಿದ್ದೆ. ಅದಕ್ಕೂ ಮುಂಚೆ ಸಹ ನಾನು ಎಲ್ಲೇ ಯಾವ್ದಾದ್ರು ಜಾದು ಕಾರ್ಯಕ್ರಮ ಆಯ್ತಂದ್ರೆ ಹೋಗಿ ನಾನು ಅವರನ್ನ ಕೇಳೋದು ಬಳ್ಳಾರಿಯಲ್ಲಿ, ನನಗೆ ಮ್ಯಾಜಿಕ್ ಕಲ್ಸ್ಕೊಡಿ ಅಂತೇಳಿ. ಅವರು ಕಲ್ಸ್ಲಿಕ್ಕೆ ನಾ ಇಂಟ್ರೆಸ್ಟ್ ತಗಂತಿಲ್ಲ ಆಯ್ತು, ಇಲ್ಲ ಸುಳ್ಳು ಹೇಳ್ತಿದ್ರು, ಇಲ್ಲ ಇದು ಕಲಿಬೇಕಂದ್ರೆ ಸ್ಮಶಾನಕ್ಕೆ ಹೋಯ್ಕು ಅದಕ್ಕೆ ಹೋಯ್ಕು ತುಂಬಾ ಕಷ್ಟ, ಅದು ನಿನ್ಗೆಲ್ಲ ಬತ್ತಿಲ್ಲ ಹಿಂಗಲ್ಲ ಅಂತೇಳಿ ಅವ್ರಿಗೆ ಕಲ್ಸಕ್ ಮನ್ಸಿಲ್ಲ. ಈ ರೀತಿ ಆತ

0: ಇದ್ದಿತ್ತು. ಅದರಲ್ಲಿ ಈ ಗುರುಗಳು ಮ್ಯಾಜಿಕ್ ಸ್ಟಾಲ್ ಹಾಕೊಂಡು ಅದು ಉದಯ್ ಜಾದುಗರ್ ಮ್ಯಾಜಿಕ್ ಕಿಟ್ ಗಳನ್ನ ಸೇಲ್ ಮಾಡ್ತಾ ಇದ್ದಿರವರು. ಆಮೇಲೆ ಕೆಲವೊಂದು ಮ್ಯಾಜಿಕ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ರು. ಅದೇನು ನನಗೆ ಒಂದೇ ಫಸ್ಟ್ ದಿವಸನೇ ಫಸ್ಟ್ ಸಾರಿ ಅವ್ರ ಹತ್ರ ಮಾತಾಡಿದಾಗಲೇ ಖುಷಿಯಿಂದ ಒಪ್ಕೊಂಡ್ರು. ಎರಡನೇ ದಿವಸಕ್ಕೆ ಕೆಲವೊಂದು ಮ್ಯಾಜಿಕ್ ಪರಿಕರ ಎಲ್ಲ ನನಗೆ ಕೊಟ್ಟರು. ಮತ್ತೆ ಇನ್ನೂ ಕೆಲವೊಂದು ಐಟಮ್ನ ತರಿಸಿ ನನಗೆ ಆ ಮ್ಯಾಜಿಕ್ನ ಒಂದು ನನಗೆ ಕಲಿಸ್ತಾ ಬಂದರು. ಆಮೇಲೆ ಅವರು ಹಗಲು ಹೊತ್ತಲ್ಲ ಸಾಯಂಕಾಲದಿಂದ ಎಕ್ಸಿಬಿಷನ್ ಓಪನ್ ಆಗ್ತಿದ್ದಿತ್ತು. ಬೆಳಿಗ್ಗೆ ಎಲ್ಲ ಅವರು ಶಾಲೆಯ ಕಾರ್ಯಕ್ರಮ ಕೊಡ್ತಾ ಇದ್ದಿರು, ನನ್ನ ಕರ್ಕೊಂಡು ಹೋಗ್ತಾ ಇದ್ದಿರು. ನನ್ನ ಕರ್ಕೊಂಡು ಹೋಗಿ ಅಂದ್ರೆ ನನ್ಗೆ ಎಷ್ಟು ಅನುಕೂಲ ಆಯ್ತಂದ್ರೆ, ನಿನ್ನೆ ಹೇಳ್ಕೊಟ್ಟ ಮ್ಯಾಜಿಕ್ ಅನ್ನ ಮಧ್ಯದಲ್ಲಿ ಪ್ರಕಾಶ್ ನಿನ್ನೆ ಹೇಳ್ಕೊಟ್ಟಿನಲ್ಲ ಆ ಮ್ಯಾಜಿಕ್ನ ಇಲ್ಲಿ ಮಾಡಿ ತೋರ್ಸಂದ್ಬಿಟ್ರು ಅವರು.
1: ಪ್ರಾಕ್ಟಿಕಲ್
0: ಸೀದಾ ನನಗೆ ಫಸ್ಟ್ ಟೈಮ್ ಹೆದರಿಕೆ ಆತಿದ್ದಿತ್ತು, ಯಾಕಂದ್ರೆ ನಿನ್ನೆ ಕಲ್ತಿದ್ದೆ ಸಡನ್ ಅಷ್ಟು. ಆದ್ರೆ ಅವ್ರು ಇದ್ರಲ್ಲ ಐಟಮ್ ನಾನು ಅಷ್ಟು ಮಕ್ಕಳ ಎದುರುಗಡೆ ಮಾಡೋಕ್ ಶುರು ಮಾಡಿದೆ. ಆದ್ರೆ ಅವರು ಒಂದು ನಾನು ಕಲಿಸೋ ರೀತಿ ಏನಾಯ್ತು ನನಗೆ, ಅವರು ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ಅದೇ ವರ್ಷದಲ್ಲೇ ಸುಮಾರು ಒಂದು 20-25 ಶಾಲೆಯಲ್ಲಿ ನಾನು ಕಾರ್ಯಕ್ರಮ ಮಾಡಿಬಿಟ್ಟೆ. ಅದಕ್ಕೆ ನನ್ನ ಗುರುಗಳ ಒಂದು ಪ್ರೋತ್ಸಾಹ, ಆ ಒಂದು ಪ್ರೇರಣೆ ನನಗೆ ಕಾರಣ.
1: ಅಲ್ಲ ಪ್ರಕಾಶ್ ರೇ, ಇದ್ರ ನಡುವೆ ನೀವು ನಿಮ್ಮ ಹೋಟೆಲ್ ಕೂಡ ಮಾಡಿದ್ರ, ಅದನ್ನೆಲ್ಲ ಎಂತ ಮಾಡಿದ್ರಿ?
0: ಇಲ್ಲ, ಇದು ಹೆಚ್ಚಾಗಿ ಕಾರ್ಯಕ್ರಮ ನಮ್ಗೆ ಸಾಯಂಕಾಲ ಇರುತ್ತೆ. ಹೋಟ್ಲ್ ಇಟ್ಕೊಂಡು ಇದೊಂದು ನಾನು ಹೇಳಕ್ಕಲ್ಲ, ಈ ಒಂದು ಕಲೆ ಅಂದ್ರೆ ಅದು ಆ ಹುಚ್ಚಿ ಇರೋದಕ್ಕೆ ನಾವು ಈ ಕಲೆ ಕಲ್ತ್ಕೊಂಡದ್ದು. ಇದರಿಂದ ನನಗೇನು ದುಡ್ಡು ಬರುತ್ತೋ, ನಾಳೆ ನಾನು ದೊಡ್ಡ ಸೆಲೆಬ್ರಿಟಿ ಆತೆ, ಇದರಿಂದ ನನ್ನ ಜೀವನೋಪಾಯ ನಾನು ಮಾಡ್ಕೊಂತೆ ಅನ್ನೋ ಯಾವ ಕನಸು ನನಗಿದ್ದಿಲ್ಲ. ನನಗೆ ಜಾದು ಕಲಿಬೇಕು
1: ಅಷ್ಟಿದ್ದದ್ದು.
0: ಸಂದ್ರಲ್ಲಿ ಡೊಂಬರಾಟ, ಸೈಕಲ್ ಆಟ ಇಂಥವೆಲ್ಲ ಕೇಳಿ ಆಮೇಲೆ ಕೆಲವೊಂದು ಜಾತ್ರೆಯಲ್ಲಿ ಪುಸ್ತಕ ತಗೊಳ್ತಾ ಇದ್ದೆ. ಆ ಪುಸ್ತಕ ಓದಿ ಜಾದು ಕಲುಕಾತಂತೇಳಿ, ಆ ಸುಮ್ಮನೆ ಪುಸ್ತಕ ಮಾಡಿರ್ತಾರೆ ಅದು ಕಷ್ಟ ಅಂತೇಳಿ ಈಗ ನಾವು ಕೇಳೋರಿಗೆ ಅದೇ ಹೇಳೋದು. ಇಲ್ಲ, ನೀವು ನಿಜವಾಗ್ಲೂ ಕಲೆ ಕಲಿಬೇಕಂದ್ರೆ ನಿಮ್ಗೊಂದು ಗುರು ಬೇಕಂತ ಹೇಳ್ತೇನೆ ನಾನು. ಆಮೇಲೆ ಪುಸ್ತಕ ಯೂಸ್ ಆಗ್ಬೋದು, ಇದು ಫಸ್ಟ್ ನಿಮ್ಗೆ ಗುರು ಬೇಕು, ಆಮೇಲೆ ಯೂಸ್ ಆಗತ್ತೆ. ಈಗ ನೋಡಿ, ಒಂದು ಕಂಪ್ಯೂಟರ್ ಕಲಿಬೇಕು, ಪುಸ್ತಕ ಇದೆ, ಆದ್ರೆ ಅದು ಯಾವಾಗ ಅಂದ್ರೆ ಈ ಜ್ಞಾನ ಬಂದ ಮೇಲೆ ಪುಸ್ತಕಗಳು ಯೂಸ್ ಆಗ್ಬಹುದು. ಪುಸ್ತಕದಿಂದನೇ ಕಂಪ್ಯೂಟರ್ನ ಕಲೀಲಿಕ್ಕೆ ಆತಿಲ್ಲ,
1: ಗುರು ಬೇಕು.
0: ಹಂಗೆ ಆ ಹೋಟ್ಲ್ ನಡ್ಸ್ಕೊಂಡೆ ಏನಂದ್ರೆ, ಬಂದ ಕಸ್ಟಮರ್ಗೆ ಏನಾರ ಒಂದು ಮ್ಯಾಜಿಕ್ ಮಾಡಿ ತೋರಿಸೋದು.
1: ಕಸ್ಟಮರ್ಗೆ ಮ್ಯಾಜಿಕ್ ಮಾಡ್ತಾ ಇದ್ರ, ಪುಣ್ಯಕ್ಕೆ ನೀವು ಕಸ್ಟಮರ್ನೇ ಮ್ಯಾಜಿಕ್ ಮಾಡ್ಲ. ಎಲ್ಲರೂ ಅಲ್ಲ ಹಂಗೆಲ್ಲ ಮಾಡ್ತಾರೆ. ಈಗ ನಿಮ್ಗೆ ನೋಡಿ, ಇಡ್ಲಿ ಬರುತ್ತೆ ಅಂತ ಹೇಳಿ ವಡೆ ಬರ್ಸೋದು ಹಂಗೆಲ್ಲ ಆತರೆಲ್ಲ
0: ಅವ್ರು ಕೇಳ್ತಿದ್ದಿರೋ. ಎದುರುಗಡೆನೆ ಪೊಲೀಸ್ ಸ್ಟೇಷನ್ ಇತ್ತು, ಎದುರುಗಡೆನೆ. ಅಲ್ಲಿಗೆ ನಾನು ಚಾ ತಗೊಂಡು ಓದ್ತಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಏನ ಇವತ್ತೊಂದು ಮ್ಯಾಜಿಕ್ ಮಾಡಿ ತೋರ್ಸಂತ ಅವ್ರು ಹೇಳೋದು,
1: ಇನ್ಸ್ಪೆಕ್ಟರ್
0: ಹೇಳ್ತಾ ಇದ್ರು. ಆಮೇಲೆ ಆವಾಗ್ಲೇ ನಾನು ಕಲ್ತ್ಕೊಂಡದ್ದೇನಂದ್ರೆ, ನೀವು ಯಾವ್ದಾದ್ರು ಒಂದು ತೆಂಗಿನಕಾಯಿ ತಂದು ಕೊಡಿ, ನೀವೇ ತಂದು ಕೊಡ್ತೀರಿ ಇದು, ಅದರಲ್ಲಿ ನೀವು ಕೇಳಿದ್ದು ಜ್ಯೂಸ್, ಮೆರಿಂಡಾ ಇರ್ಬೋದು, ಆರೆಂಜ್ ಜ್ಯೂಸ್ ಇರ್ಬೋದು, ಆಪಲ್ ಜ್ಯೂಸ್ ಇರ್ಬೋದು, ಏನ್ ಬೇಕು ನೀವೇ ಸಿಲೆಕ್ಟ್ ಮಾಡ್ತೀರಿ. ಕಾಯಿ ಹೊಡೆದ್ರೆ ಅದರಲ್ಲಿ ಅದೇ ಜ್ಯೂಸ್ ಬರ್ತಾ ಇತ್ತು. ಇದು ನಾನು ಗುರುಗಳು ಸಿಗೋ ಮುಂಚೆನೆ ಈ ಮ್ಯಾಜಿಕ್ ಒಂದು ಕಲ್ತ್ಕೊಂಡ್ ಬಿಟ್ಟಿದ್ದೆ ನಾನು.
1: ಪ್ರಕಾಶ್, ನೀವ್ ಇನ್ನೊಂದ್ ಮಾಡ್ಬೇಕಿತ್ತು. ಹೆಂಗ ಪೊಲೀಸ್ ಸ್ಟೇಷನ್ ಹೋಗಿದ್ರಲ್ಲ ನೋಡಿ, ಖೈದಿ ಒಳಗಿದ್ದಾರೆ ಈಗ ನೋಡಿ. ಇಲ್ಲ ಅಂತ
0: ಇಲ್ಲ, ಅದು ಆಮೇಲೆ ಅದ್ರ ಬಗ್ಗೆ ಖೈದಿಗೆ ನಾನು ಮತ್ತೆ ಅದ್ರ ಬಗ್ಗೆ ಮಾತಾಡ್ತೆ. ಜೈಲು ಒಳಗಡೆನು ತುಂಬಾ ಕಾರ್ಯಕ್ರಮ ಕೊಟ್ಟೆ ನಾನು.
1: ಜೈಲು ಒಳಗಡೆ ಕೊಟ್ರು ನೀವು?
0: ಮಗ ಸಹ ಜೈಲು ಒಳಗಡೆ ಕಾರ್ಯಕ್ರಮ ಕೊಟ್ಟಿದ್ದಾನೆ. ಅದಾದ ನಂತರ ನಾನು ಹೇಳಿದೆ, ನನ್ನ ಹೋಟ್ಲ್ ನಡೆಸ್ಕೊಂಡು ಒಂದು ಹೋಟ್ಲ್ ನ ಎರಡು ಹೋಟ್ಲ್ ಮಾಡ್ಕೊಂಡೆ.
1: ಅದು ಜೊತೆ ಜಾದು ಜೊತೆನೆ,
0: ಜಾದು ಜೊತೆಯಲ್ಲೇ. ಏನಾಗ್ತಿತ್ತಂದ್ರೆ, ಒಂದ್ಸಲ ಜಾದು ಕಾರ್ಯಕ್ರಮ ಕೊಟ್ಟು ಬೆಳಿಗ್ಗೆ 4 ಗಂಟೆಗೆ ಬಂದ್ರೆ ಮತ್ತೆ ಅಲ್ಲಿ ಯಾವಾಗ ನಾನು ಬೆಳಿಗ್ಗೆ 3:30 ಹೇಳ್ತಾ ಇದ್ದದ್ದು. ಯಾಕಂದ್ರೆ ಹೋಟ್ಲ್ ಅಂದ್ರೆ ಗೊತ್ತಿತ್ತು, ಹೋಟ್ಲ್ ಮಾಡಿದವರು ಅದ್ರ ಕಷ್ಟ ಎಷ್ಟಿದೆ ಅಂತೇಳಿ. ಆ 3:30 ಆದ್ರೆ ಆ ಒಂದು ಆ ವಯಸ್ಸಿಗೆ ನಾನ್ ಈಗ ಎಣಿಸ್ಕೊಂಡ್ರೆ ಅದೆಲ್ಲ ನಾನು ಹೆಂಗ್ ಮಾಡಿದೆ ಅಂತೇಳಿ ನನ್ಗೆ ಅನ್ಸತ್ತು. ಆದ್ರೆ ಆ ಟೈಮ್ನಲ್ಲಿ ಅದ್ ಏನ್ ಶಕ್ತಿ ಇದ್ದಿತ್ತು ಏನೋ ನನ್ಗೆ ಗೊತ್ತಾಗ್ತಿಲ್ಲ. ರಾತ್ರಿ ಶೋ ಕಾರ್ಯಕ್ರಮ ಕೊಟ್ಟು 3:30 ಬಂದ್ರು, ಮತ್ತೆ ಬೆಳಿಗ್ಗೆ ಹೋಟ್ಲಲ್ಲೇ ಹೋಟ್ಲ್ ಓಪನ್ ಮಾಡೋದು. ಆಮೇಲೆ ನಮ್ಗೂ ಯಾರೇ ಇರ್ಲಿ, ಒಂದು ತಿಂಡಿ ಭಟ್ರ ಇರ್ಲಿ, ಒಬ್ಬ ಇವತ್ತೊಂದು ಪ್ಲೇಟ್ ತೊಳಿಲಿಕ್ಕೆ ಒಂದು ಹುಡುಗ ಬಂದ್ರು, ಅವನಿಗೆ ನಾವೇನಂದ್ರೆ ಹೋಟ್ಲಿಂದ ಎಲ್ಲಾ ವಿದ್ಯೆನು ಅವನಿಗೆ ಕಲಿಸಿ ಕ್ಯಾಶಿಗೆ ಸಹ ಅವನಿಗೆ ಕುಳಿಸ್ಬಿಡ್ತಿದ್ದೆ ನಾನು. ಆ ನಂಬಿಕೆ ನನಗೆ ಇದು. ಈಗ ನಾನು ಅವನೇನು ದುಡ್ಡು ತೆಗಿತಾನೋ ಅದು ತೆಗಿತಾನೋ ಆಲೋಚನೆನು ನನಗೆ ಬರ್ತಾ ಇದ್ದಿಲ್ಲ. ಆ ರೀತಿ ಏನ್ ಮಾಡ್ತೀನಿ, ನನ್ನ ಕಾರ್ಯಕ್ರಮ ನಾನು ಹೋಗ್ಬೇಕು, ಹೋಟ್ಲಲ್ಲಿ ಇರೋರ್ನ ಯಾರನ್ನೂ ನಾನು ಹೋಟ್ಲಲ್ಲಿ ಬಿಡ್ತಿದ್ದೆ, ಮತ್ತೆ ನಾನು ಕಾರ್ಯಕ್ರಮ ಕೊಟ್ಟು ನಾನು ಬರ್ತಾ ಇದ್ದಿದ್ದೆ ಆಯ್ತು. ಇದೇ ರೀತಿ ತುಂಬಾ ಅದಾದ ನಂತರ 91-92 ಇಂದಾನೆ ಕಾರ್ಯಕ್ರಮ ಕೊಡು ಶುರು ಮಾಡಿದೆ. 93 ನಾನು ಹಂಪಿಯಲ್ಲಿ ಒಂದು ಹೇಗೆ ನಮ್ ಗುರುಗಳು ಮ್ಯಾಜಿಕ್ ಕಿಟ್ ಸೇಲ್ ಮಾಡುವಂತದ್ದು ಒಂದು ಸ್ಟಾಲ್ ಎಕ್ಸಿಬಿಷನ್ ಲೆವೆಲ್ ಆಲ್ ಓವರ್ ಇಂಡಿಯಾ ತಿರುತ್ತಿದ್ರಲ್ಲ, ಆ ಕಾರಣದಿಂದನೇ ಅವರಿಗೆ ಒಂದು 7-8 ಭಾಷೆ ಅವರು ಮಾತಾಡ್ತಾ ಇದ್ದಿದ್ದು. ಅದೇ ರೀತಿ ನಾನೇನಂದ್ರೆ ಒಂದು ಪರ್ಮನೆಂಟ್ ಶಾಪ್ ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನ ಎದುರುಗಡೆಗೆ ಮ್ಯಾಜಿಕ್ ಒಂದು ಸ್ಟಾಲ್ ಅನ್ನ ಓಪನ್ ಮಾಡ್ಕೊಂಡಿದ್ದೆ. ಬೆಳಿಗ್ಗೆ ಎಲ್ಲ ಹೋಟ್ಲಲ್ಲಿ ಇರೋದು, ಆಮೇಲೆ ಎಲ್ಲ ನನ್ನ ಫ್ರೆಂಡ್ ಶ್ರೀಧರ್ ಅಂತಿದ್ದ, ಈಗ ಅವನು ಕಾಲೇಜ್ ಬೆಂಗಳೂರಲ್ಲಿ ಲೆಕ್ಚರರ್ ಅವರಲ್ಲ, ನನ್ನ ಜೊತೆ ಅವಾಗಿದ್ದ ಸ್ನೇಹಿತರೆಲ್ಲ ಒಂದು ಒಳ್ಳೆ ಪೋಸ್ಟ್ ಹೋಗಿದ್ದಾರೆ, ಅವನಲ್ಲಿ ಆ ಅಂಗಡಿನ ನೋಡ್ಕೊಳ್ತಿದ್ದ. ಸಾಯಂಕಾಲ ಮತ್ತೆ ನಾನು ಹೋಗಿ ಸಾಯಂಕಾಲ ಸ್ವಲ್ಪ ವ್ಯಾಪಾರ ಒಳ್ಳೆ ಇರ್ತಿತ್ತು, ಅವಾಗ ಉದಯ್ ಜಾದುಗರ್ ಕಿಟ್ ಅನ್ನ ತರಿಸ್ತಾ ಇದ್ದೆ ನಾನು. ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಮ್ಯಾಜಿಕ್ ಕಿಟ್ ಅನ್ನ ಸೇಲ್ ಮಾಡ್ತಾ ಇದ್ದಿದ್ರು. ಅದೇ ಕಿಟ್ ಅನ್ನ ಹಂಪಿ ಅದು ಟೂರಿಸಂ ಪ್ಲೇಸ್ ಇತ್ತು, ನಾವೊಂದು ಕೌಂಟರ್ ಹಾಕೊಂಡು ಫಸ್ಟ್ ಮಾಡಿ ತೋರಿಸೋದು, ಇದನ್ನ ನಿಮ್ ಮಕ್ಳಿಗೆ ಕಲಿಸ್ಬೇಕಂದ್ರೆ ಈ ಕಿಟ್ ತಗೊಳ್ಳಿ. ಆ ರೀತಿ ಶಾಪ್ 93 ಬಳ್ಳಾರಿಲ್ಲ ಅವಾಗ ಎರಡು ಹೋಟ್ಲ್ ಇದ್ದಿತ್ತಾಯ್ತು ಮತ್ತೆ ಕಾರ್ಯಕ್ರಮ.
1: ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಒಟ್ಟಿಗೆ ಎರಡು ಹೋಟ್ಲು ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಕೊಂಡ ಬೆಳಗ ಮುಚ್ಚ 3:30 ಎದ್ದುಕೊಂಡ ಎಷ್ಟು ಸರ್ಕಸ್ ಮಾಡ್ತಾ ಇದ್ರಿ. ಆದ್ರೆ ನೀವು ಕಲ್ತ ಕಲೆ, ನಿಮ್ಗೆ ಆ ಗುರುಗಳು ಅವರು ಕಾಸರಗೋಡಿನ ಗುರುಗಳ ಹೆಸರು ಹೇಳಿದ್ರೆ ನೀವು ಅವ್ರ ಆ ಕಲೆನ ನೀವು ಡೆವಲಪ್ ಮಾಡ್ಕೊಂತ ಹೊರೆ ಒಂದೊಂದೇ ಹೊಸ್ತು ಹೊಸ್ತು. ಯಾಕಂದ್ರೆ ಪ್ರಕಾಶ್ ಅವರ ಜಾದುಗಾರಿಕೆ ಹೆಂಗಿರುತ್ತೆ ಅಂದ್ರೆ ಅದ್ರಲ್ಲಿ ಇನೋವೇಷನ್ ಇರುತ್ತೆ. ಸೊ ಅದು ನಿಮ್ದೇ ಓನ್ ಆಗಿರುತ್ತೆ, ನಿಮ್ಮ ಕ್ರಿಯೇಟಿವಿಟಿ ಆಗಿರುತ್ತೆ. ಅದನ್ನೆಲ್ಲ ಹೆಂಗ್ ಅಡಾಪ್ಟ್ ಮಾಡ್ಕೊಂತ ಹೊರ?
0: ಇಲ್ಲಿ ನನ್ನ ಗುರುಗಳು ಹೇಗಂದ್ರೆ, ಅವರು ನನಗೆ ಜಾದು ಕಲಿಸಿದ ಕೂಡಲೇ ಇವನಿಗೆ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಜ್ಞಾನ ಬೇಕು ಅಂತೇಳಿ ಅವಾಗ ನ್ಯಾಷನಲ್ ರಾಷ್ಟ್ರೀಯ ಸಮ್ಮೇಳನ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನ ಮ್ಯಾಜಿಕ್ದೆಲ್ಲ ನಡೀತಾ ಇರ್ತಿತ್ತು. ಅದರಲ್ಲೂ ಇನ್ನೊಬ್ರು ಮಹಾನ್ ವ್ಯಕ್ತಿಗಳು ನಮ್ಮ ಪ್ರೊಫೆಸರ್ ಶಂಕರ್ ಗಿಲಿಗಿಲಿ ಅವರು ಮ್ಯಾಜಿಕ್ ಕನ್ವೆನ್ಷನ್ 3 ಅಂತಾರಾಷ್ಟ್ರೀಯ ಮಟ್ಟದ್ದೇ ಮಾಡಿದ್ರು ಅವರು 3. ಅದಕ್ಕೆ ನನ್ನನ್ನು ಕಳಿಸ್ಕೊಟ್ರು ನಮ್ಮ ಗುರುಗಳು. ಈಗ ಕನ್ವೆನ್ಷನ್ ಅಂತಾರಾಷ್ಟ್ರೀಯ ಸಮ್ಮೇಳನ ಅಂದ್ರೆ ವಿದೇಶಿ ಜಾದುಗಾರರು ಅಲ್ಲಿರ್ತಾರೆ, ಕೆಲವೊಂದು ಟ್ರಿಕ್ಸ್ ಅನ್ನ ಕಲಿಸ್ತಾರೆ, ಸಲಕರಣೆಗಳು ನಮ್ಮ ಮ್ಯಾಜಿಕ್ ಕಿಟ್ಗಳು ದೊರಕ್ತಾ ಅಲ್ಲಿ ಸಿಕ್ಕತ್ತು. ಇಂಥ ಅವಕಾಶ ನನಗೆ ನನ್ನ ಗುರುಗಳಿಂದ ಪ್ರಾರಂಭದಲ್ಲಿ ಸಿಕ್ಬಿಡ್ತು ನನಗೆ. ಅದಾದ ನಂತರ ಒಂದೊಂದು ಐಟಮಿಗೆ ನನಗೆ ಪ್ರಕಾಶ್ ಈ ಐಟಮ್ ಈಗ ಇಂಡಿಯಾಕ್ ಫಸ್ಟ್ ಬಂದಿದೆ, ನೀನು ಹೋಗಿ ಕಲ್ತ್ಕೊಂಡು ಬಾ. ನನಗೆ ಹೈದರಾಬಾದಿಗೆ ಕಲ್ಸ್ಕೊಟ್ರು, ಗುಜರಾತಿಗೆ ಕಲ್ಸ್ಕೊಟ್ರು. ಒಂದೊಂದು ಐಟಮ್ ಕಲೀಲಿಕ್ಕೆ ಒಂದೊಂದು ಕಡೆ ನಾನು ಹೋಗಿದ್ದೇನೆ ನಾನು ಒಂದೊಂದು ಐಟಮಿಗೆ. ಈಗ ನಮ್ಮ ಸ್ಟೂಡೆಂಟಿಗೆ ಏನಂದ್ರೆ ನಾವು ರೆಡಿ ಮೀಲ್ಸ್ ತರ ನಾವು ಕೊಟ್ಬಿಡ್ತೀವಿ. ಇಷ್ಟು ಅವರು ಕಷ್ಟ ಪಡ್ಕೊಂಡೇಳಿ ಇಲ್ಲ, ನಮ್ಮ ಇಷ್ಟು ವರ್ಷದ ಜ್ಞಾನನ ಈಸಿಯಾಗಿ ನಾವು ಕೊಡ್ತೀವಿ. ಆವಾಗ ಒಂದೇ ಒಂದು ಐಟಮ್ ಕಲೀಲಿಕ್ಕೆ ಒಂದೊಂದು ಊರಿಗೆ ಹೋಗ್ತಾ ಇದ್ವಿ ನಾವು. ಹಾಗೆ ಈ ಗುರುಗಳಿಂದ ಒಂದು ಕಲಿತೆ, ಅವ್ರು ಇನ್ನೊಬ್ಬರ ಹತ್ರ ಕಲ್ಸ್ಕೊಡ್ತಾ ಇದ್ರು, ಅವ್ರ ಹತ್ರ ಒಂದು ಕಲಿತೆ ಹಾಗೆ. ಅದರಲ್ಲೂ ಇಡೀ ಇಂಡಿಯಾದಲ್ಲೇ ನಮ್ಮ ಪ್ರೊಫೆಸರ್ ಶಂಕರ್ ಮಾಡಿದಂಥ ಗಿಲಿಗಿಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಲಾಸ್ಟ್ ಮಾಡಿರೋದು 2002 ಅಲ್ಲಿ ಅವರು ಲಾಸ್ಟ್ ಮಾಡಿರೋದು. ಆ ಮಹಾನ್ ವ್ಯಕ್ತಿ ಅದರಲ್ಲಿ ತಮ್ಮ ಕನ್ವೆನ್ಷನ್ ಅಲ್ಲಿ ಸಹ ಗಾಲಾ ಪರ್ಫಾರ್ಮರ್ ಆಗಿ ನನ್ನ ಶೋನ ಫಿಕ್ಸ್ ಮಾಡಿದ್ರು. ಅದು ಯಾಕಂದ್ರೆ ಓ ನಾನೊಂದು ಭಾರತ ದೇಶದ ಮೇಲೆ ಒಂದು ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡಿದ್ದೆ ನಾನು ಅವಾಗ
1: ಭಾರತದ ಮೇಲೆ.
0: ಹೌದು, ಭಾರತದ ಮೇಲೆ. ಅದು ಅವ್ರಿಗೆ ಇಷ್ಟ ಆಗಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ 10 ನನಗೆ ಗಾಲಾ ಪರ್ಫಾರ್ಮರ್ ಆಗಿ ನನಗೆ ಅವಕಾಶ ಕೊಟ್ರು.
1: ಇಲ್ಲೊಂದು ನಂಗೆ ಕುತೂಹಲ ಎಂತ ಗೊತ್ತಾ, ಈಗ ಯೂಶುವಲಿ ಯಾರೇ ಆಗ್ಲಿ ಗುರು ಅಷ್ಟು ಸುಲಭದಲ್ಲಿ ಈ ತರ ಟೆಕ್ನಿಕ್ ಗಳನ್ನೆಲ್ಲ ಹೇಳ್ಕೊಡಲ್ಲ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಒಳ್ಳೆ ಐಸ್ ಕ್ರೀಮ್ ಮಾಡಕ್ ಬರುತ್ತೆ, ವೆರಿ ಬ್ರಾಂಡೆಡ್ ಐಸ್ ಕ್ರೀಮ್, ನೀವು ಕೇಳಿ ಅವ್ರ ಹತ್ರ ಹೆಂಗ್ ಮಾಡೋದಂತ, ಅವ್ರು ಖಂಡಿತ ಹೇಳ್ಕೊಡಲ್ಲ, ಅದು ಅವರ ಬ್ರ್ಯಾಂಡ್ ಅದು. ಹಾಗಿರುವಾಗ ನಿಮ್ಗೆ ಅಷ್ಟು ಸುಲಭದಲ್ಲಿ ಹೇಳ್ಕೊಟ್ರ?
0: ಅದೇ ನಾನು ಹೇಳದ್ನಲ್ಲ, ನನ್ಗೆ ಕಂಪ ಗೋಪಿನಾಥ್ ಸಾರ್ ಸಿಕ್ಕಿದ್ದಕ್ಕೆ ಅವರೊಂದು ಮನೋಭಾವನೆ ಹೇಳ್ತೀನಲ್ಲ. ಈಗಲೂ ನಮ್ಮ ಒಡನಾಟ ಏನಂತಂದ್ರೆ, ನಾನು ಹೇಳ್ಬೋದು ಇಷ್ಟು ವರ್ಷ ಆಗಿದೆ, 35 ಆಗಿದೆ, ಈಗ ಅಂತಾರಾಷ್ಟ್ರೀಯ ಜಾದುಗಾರ ಜೊತೆಗೂ ನಮ್ಮ ಇದಿದೆ, ಆದ್ರೂ ಕಲಿಯೋದು ಇನ್ನು ಇವತ್ತಾದ್ರೂ. ನಾನು ಹೋದ್ವಾರ ಸಹ ಅವ್ರಿಗೆ ಫೋನ್ ಮಾಡಿದ್ದೀನಿ, ಗುರುಗಳೇ ನಂಗೆ ಇದೊಂದು ಅರ್ಥ ಆಗಿಲ್ಲ ಇದು ಹೇಗೆ ಅಂತೇಳಿ ನಾನು ಹೋದ್ವಾರ ಸಹ ನಾನು ಫೋನ್ ಮಾಡಿದ್ದೀನಿ. ಇಷ್ಟು ಅನ್ಯೋನ್ಯತೆ ನಮ್ಮಲ್ಲಿ ಇದೆ, ಈಗಲೂ ಇದೆ. ಇಲ್ಲ ನನಗೆ ಎಲ್ಲ ಗೊತ್ತಿದೆ, ನನಗೆ ನಮ್ಗೆ ಕಲೀಲಿಕ್ಕೆ ಆಗೋದಿಲ್ಲ. ನಾನು ಆಮೇಲೆ ನನಗೆ ಇನ್ನೊಂದು ಹುಚ್ಚೇನಂತಂದ್ರೆ, ನಾನು ಜಾದುಗಾರ ಆದರೂ ಯಾವುದೇ ರಾಷ್ಟ್ರೀಯ ಜಾದುಗಾರ ಇರ್ಬೋದು, ಇವತ್ತು ಬಂದ ಜಾದುಗಾರ ಇರ್ಬೋದು, ಅಂತಾರಾಷ್ಟ್ರೀಯ ಜಾದು, ಅವ್ರ ವಿಡಿಯೋನ ನಾನು ನೋಡ್ತೀನಿ. ಯಾವ್ದಾದ್ರು ಒಂದು ಪಾಯಿಂಟ್ ಲೈಕ್ ಆಗತ್ತೆ ನನಗೆ, ಇದು ಇವ್ರು ಹಾಕಿರೋ ಶೂಟ್ ಡ್ರೆಸ್ ಕೂಡ ಚೆನ್ನಾಗಿದೆ, ಅದು ನಾನು ಇಂಪ್ರೂವ್ ಮಾಡ್ಕೊಳ್ತೇನೆ. ಇದು ಹಿಂಗೆ ಮಾಡ್ಕೊಂಡೆ ಇವತ್ತೊಂದು ಮ್ಯಾಜಿಕ್ನಲ್ಲಿ ಪ್ರಕಾಶ ಮಾಡಿ ಅಂದರೆ ಬರೀ ಜಾದು ಅಲ್ಲ, ಇವರು ಏನೋ ಹೊಸತನ ಕ್ಷೇತ್ರಕ್ಕೆ ಕೊಡ್ತಾರೆ, ಹೊಸ ಹೊಸದು ಕೊಡ್ತಾರೆ. ಅದು ಜನರ ನಿರೀಕ್ಷೆಯಲ್ಲಿ ನಿರೀಕ್ಷೆ, ನನ್ನ ಮ್ಯಾಜಿಕ್ಗೆ ಜಾಸ್ತಿ ನಿರೀಕ್ಷೆ ಅದೇನೆ. ಹಾಗೆ ನಾನು ಇನ್ನೂ ಮ್ಯಾಜಿಕ್ನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಲಿಕ್ಕೆ ಕಾರಣ ನನಗೆ ಸ್ಪಿರಿಚುವಲ್ ಗುರುಗಳು, ಆಧ್ಯಾತ್ಮಿಕ ಗುರುಗಳು ಋಷಿ ಪ್ರಭಾಕರ ಗುರುಗಳು. ಅವರು ಸಿದ್ಧ ಸಮಾಧಿ ಯೋಗ ಅಂತೇಳಿ ಲಕ್ಷಾಂತರ ಶಿಷ್ಯಂದ್ರನೇ ಅವರು ತಯಾರು ಮಾಡಿದ್ದಾರೆ. ಪ್ರಾರಂಭದಲ್ಲಿ ಸಿದ್ಧ ಸಮಾಧಿ ಯೋಗ ಅಂತೇಳಿ ಬಳ್ಳಾರಿಯಲ್ಲಿ ನಡೀತಾ ಇತ್ತು. ಅಲ್ಲಿ ಆ ಜ್ಞಾನವನ್ನ ಲಘುಮರಾಜು ಗುರುಜಿ ಅಂತ ಕೊಡ್ತಾ ಇದ್ರು. ಅದನ್ನ ನಾನು ಫಸ್ಟ್ ಅದಕ್ಕೆ ಸೇರಿದೆ. ಅದಾದ ನಂತರ ಅದರಲ್ಲಿ ಸ್ವಲ್ಪ ದೊಡ್ಡ ಕ್ಲಾಸ್ ಭಾವ ಸಮಾಧಿ ಯೋಗ ಅಂತ ರವಿಶಂಕರ್ ಗುರುಜಿ, ಈಗ ಪೆನುಗೊಂಡ ಆಂಧ್ರದಲ್ಲಿ ಇರ್ತಾರೆ ಅವರು, ಅವ್ರ ಜೊತೆ. ಅದಾದ ನಂತರ ನೇರ ಪ್ರಭಾಕರ್ ಗುರುಗಳ ಸಂಪರ್ಕಕ್ಕೆ ಬಂದೆ ನಾನು. ನನ್ನ ಮ್ಯಾಜಿಕ್ ಅನ್ನ ನೋಡಿ ಅವರು, ಮುಂಚೆ ಸೈಂಟಿಸ್ಟ್ ಅವರು, ಕೆನಡಾದಲ್ಲಿ ಸೈಂಟಿಸ್ಟ್ ಆದಂತವರು ಇಂಡಿಯಾಕ್ಕೆ ಬಂದು ಟೋಟಲಿ ತಮ್ಮ ಜಾಬ್ ಅನ್ನ ರಿಸೈನ್ ಮಾಡಿ ಈ ಆಧ್ಯಾತ್ಮಿಕ ಈ ಸಿದ್ಧ ಸಮಾಧಿ ಯೋಗವನ್ನೇ ಅವರು ಜನರಿಗೆ ಕೊಡ್ಬೇಕಂತೇಳಿ ಲಕ್ಷಾಂತರ ಶಿಷ್ಯನನ್ನ ರೆಡಿ ಮಾಡಿದಂಥವ್ರು ಋಷಿ ಪ್ರಭಾಕರ್ ಗುರುಗಳು. ತಿರ್ಕೊಂಡು ಒಂದು 10 ವರ್ಷ ಆಗಿದೆ ಅಂದ್ಕೊಳ್ಬಹುದು. ಅದೇನಾಯ್ತು, ನನ್ನ ಈ ಜಾದು ಜೊತೆ ಒಂದು ಈ ಒಂದು ಆಧ್ಯಾತ್ಮಿಕ ಟಚ್ ಅನ್ನೋದು ಏನಾಯ್ತು ನನಗೆ, ಈ ಕ್ಷೇತ್ರದಲ್ಲಿ ನಾನು ಜಾಸ್ತಿ ಬೆಳೀಲಿಕ್ಕೆ ನನ್ನ ಆಲೋಚನೆ ಮಟ್ಟ, ಈಗ ಮ್ಯಾಜಿಕ್ನಲ್ಲಿ ಇಲ್ಲಾಂದ್ರೆ ಒಂದು ಸರ್ಕಲ್ ಆ ಬೌಂಡ್ರಿ ಒಳಗಡೆ ಇರ್ತಿದ್ನೇನೋ ನಾನು. ಕೆಲವೊಂದು ನಂಗೆ ಸಂಕೋಚ ಇರ್ತಿತ್ತು, ಎಷ್ಟಾದ್ರೂ ನಾನು ಓದಿದ್ದು ಕಡಿಮೆ ಅಲ್ಲ. ಆಮೇಲೆ
1: ಸೊ ನಿಮ್ಗೆ ಅದೊಂದು ಕೀಳರಿಮೆ ಇದೆಯಾ, ನಾನು ಓದಿದ್ದು ಕಡಿಮೆ ಅನ್ನುವಂಥದ್ದು?
0: ಅದು ಕೀಳರಿಮೆಕ್ಕಿಂತ ನಾನು ಬಳ್ಳಾರಿಗೆ ಹೋದ್ಮೇಲೆ ನನ್ನ ಹೋಟ್ಲ್ ಎದುರುಗಡೆ ಕಾಲೇಜ್ ಇತ್ತು, ಪ್ರಿನ್ಸಿಪಲ್ ಸಹ ಕ್ಲೋಸ್ ಆಗಿದ್ರು. ನನ್ಗೆ ಸ್ನೇಹಿತರೆಲ್ಲ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅಷ್ಟು ಸ್ನೇಹಿತರಿದ್ರು, ಅವರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡ್ರು. ನಾನು ಸ್ವಲ್ಪ ಹೊತ್ತು ಏನಾದ್ರು ಕಾಲೇಜ್, ಯಾಕಂದ್ರೆ ಪ್ರಿನ್ಸಿಪಾಲು ಪರಿಚಯ ಇದ್ರು, ಇದು ಪರಿಚಯ ಇದ್ರು, ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಬಹುದಿತ್ತು. ಹೌದಾ? ಆದ್ರೆ ಇದು ಕೀಳರಿಮೆ ಇಲ್ಲ, ಯಾಕಂತ ಹೇಳ್ತೀನಿ, ಈಗ ನನ್ನ ಜೊತೆ ಇಲ್ಲಿ ಬಂಡಾಕಾರ್ಸ್ ಕಾಲೇಜಲ್ಲಿ ಓದ್ದವ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು, ಆಮೇಲೆ ಒಳ್ಳೊಳ್ಳೆ ಜಾಬಿಗೂ ಎಲ್ಲ ಹೋಗಿದ್ದಾರೆ, ಇದು ಹೋಗಿದ್ದಾದ್ರೆ. ಆದರೆ ಈ ರೀತಿ ನಾನು ಬರೀ ಡಿಗ್ರಿ ಕಂಪ್ಲೀಟ್ ಮಾಡಿ ಜಾಬಿಗೆ ಹೋಗಿದ್ರೆ ನಾನು ಜಾದುಗಾರ ಆಗ್ತಿದ್ನೋ ಇಲ್ಲೋ.
1: ಕರೆಕ್ಟ್.
0: ಹೌದಲ್ಲ,
1: ಈ ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ತಿದ್ರು.
0: ಬಳ್ಳಾರಿ ಹೋದಾಗ ಬೇಜಾರಾಗಿ ಸಾಯಂಕಾಲ ಅಳ್ತ ಕೂತ್ಕೊಂಡೋನು ಇದ್ದೆ ನಾನು
1: ಶಾಲೆಗೆ ಹೋಗ್ತಾ ಇಲ್ಲ ಅಂತ.
0: ಅಲ್ಲ, ಅದಕ್ಕಲ್ಲ, ಇಲ್ಲಿ ಮನೆಯಲ್ಲಿ ಗಂಜಿ ಮೀನು ಊಟ ಮಾಡ್ಕೊಂಡಿದ್ದದ್ದು. ಹೌದಾ? ಅಲ್ಲಿ ಆ ಹೋಟ್ಲಲ್ಲೇ ಏನೋ ಒಂದು ಉಳದ್ನ ತಿನ್ಕೊಂಡು ಇರ್ಕಿದ್ದಿತ್ತು. ಆಮೇಲೆ ಇಲ್ಲಿ ತಾಯಿನೆಲ್ಲ ಬಿಟ್ಟು ಅಷ್ಟು ದೂರ ಇರುವುದು, ಅಲ್ಲಿ ಬಿಸಿಲು, ಅಲ್ಲಿ ಭಾಷೆ, ಅಲ್ಲಿ ಇದೆಲ್ಲ ನನಗೆ ಏನಾಗ್ತಿತ್ತು, ಒಂದೇ ಸಲ ಈಗ ನೀವು ಪಿ ಯು ಸಿವರೆಗೆ ಒಂದೇ ಕಡೆ ಇದ್ದು ಒಂದೇ ಸಲ ಕಷ್ಟಕ್ಕೆ, ಅದು ಕೆಲಸ ಬೆಳಿಗ್ಗೆ 3:30 ಎದ್ದು ನಾನು ಕೆಲಸ ಮಾಡಬೇಕಿತ್ತು ಆವಾಗ. ಆದರೆ ಒಂದು ಹಠ ಇತ್ತು, ಏನಂತಂದ್ರೆ ನಮ್ಮ ಅಮ್ಮನ ಸಾಕ್ಬೇಕು, ನಮ್ಮ ಅಕ್ಕ ಒಬ್ಬಳಿದ್ದಾಳೆ, ಇದು ನನ್ನ ತಮ್ಮ ಇದ್ದ, ಇದು ಇವ್ರು ನನ್ನ ಮನೆ ನೋಡ್ಕೊಳ್ಬೇಕು, ಯಾಕಂದ್ರೆ ನಾವು ಕಷ್ಟ ನೋಡಿದ್ವಿಲ್ಲ. ಆ ಒಂದು ಹಠ ಇದ್ದದಕ್ಕೆ ನಾನು ಅದನ್ನ ಯಾವತ್ತೂ ನಾನು ಅದನ್ನ ಬಿಟ್ಟು ಮತ್ತೆ ಊರಿಗೆ ಹೋಗಿ ನಿಲ್ಬೇಕು, ನಾನು ಅದನ್ನ ಕೆಲಸ ಬಿಟ್ಟು ಬರಕ್ಕೆ ಆಲೋಚನೆ ಬರಿಲ್ಲ. ಅಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇದ್ದವನಾದರೂ ಮತ್ತೆ ಸ್ವಂತ ಹೋಟ್ಲು ಮಾಡಿದೆ, ಒಂದು ಹೋಟ್ಲು, ಎರಡು ಹೋಟ್ಲು, ಮೂರು ಹೋಟ್ಲು ಒಮ್ಮೆಲೆ ನಾನು ನಡೆಸ್ತಾ ಇದ್ದೆ. ಕೆಲವೊಂದು ಕಾಲೇಜ್ ಕ್ಯಾಂಟೀನ್ ಸಹ ನಡೆಸಿದೆ ನಾನು. ಅದರಲ್ಲೂ ನನ್ನ ಸಹ ಒಳ್ಳೆ ನನ್ನ ಕ್ಯಾಂಟೀನ್ ಅಂತಂದ್ರೆ ಅದರಲ್ಲಿ ಕೆಲವೊಂದು ಐಟಮ್ಗಳು ಹುಡ್ಕೊಂಡು ಬರ್ತಾ ಇದ್ರು. ಇದು ನಮ್ಮ ಹೋಟ್ಲಲ್ಲಿ ಪುರಿ ಫೇಮಸ್ ಇತ್ತು, ಇಡ್ಲಿ ವಡಾ ಫೇಮಸ್ ಇತ್ತು, ಚಾ ಫೇಮಸ್ ಇತ್ತು, ಸಾಂಬಾರ್ ಫೇಮಸ್ ಇತ್ತು. ಇದು ಯಾಕೆ ಫೇಮಸ್ ಇತ್ತಂದ್ರೆ ನಮ್ಮ ಹೋಟ್ಲಲ್ಲಿ ಹಲವಾರು ತಿಂಡಿ ಮಾಸ್ಟರ್ ಬತ್ತರು. ಹೌದಾ? ಒಬ್ಬನಿಗೆ ಒಂದೊಂದು ಗುಣ ಇರುತ್ತೆ. ಒಬ್ಬ ಏನೋ ದೋಸೆ ಒಳ್ಳೆ ಮಾಡ್ತಾ, ಒಬ್ಬ ಏನೋ ವಡ ಒಳ್ಳೆ ಮಾಡ್ತಾ, ಒಬ್ಬ ಚಾ ಒಳ್ಳೆ ಮಾಡ್ತಾ. ಅದನ್ನೆಲ್ಲ ನಾವು ಕಲ್ತ್ಕೊಂಡ್ವಿ. ಓ, ಈ ಗುಣನ ನಾವು ಅದನ್ನ ನಮ್ಮ ಕ್ಯಾಂಟೀನ್ ಅಲ್ಲಿ ಅಳವಡಿಸ್ಕೊಂಡ್ವಿ. ಹೌದು, ಇವನ್ ಕೈಗುಣ ಇದು, ಇವನ್ ಕೈಗುಣ ಇದು, ಇವನ್ ಕೈಗುಣ ಇದು. ಆ ರೀತಿ
1: ಅಡಾಪ್ಷನ್ ನಿಮ್ಮನ್ನ ಬೆಳೆಸ್ತು ಅಂತ ಹೇಳ್ತಾರೆ. ಈ ಜಾದೂಗಾರಿಕೆಯಲ್ಲೂ ಅದೇ, ಅಡಾಪ್ಟ್ ಮಾಡ್ತಾ ಹೋದ್ರಿ ನೀವು. ಒಂದೊಂದು ಗುರುವಿನಿಂದ ಒಂದೊಂದು ತಗೊಂಡ ಅಲ್ಲ. ಅದರಲ್ಲಿ ನೀವು ಅಲೌಕಿಕತೆ ಏನಂದ್ರೆ ಆಧ್ಯಾತ್ಮನ ಬೆರೆಸಿದ್ರೆ ಅಂದ್ರೆ ಅದರಿಂದ ಏನೆಲ್ಲ ಇನ್ನೋವೇಶನ್ ಆಯ್ತು?
0: ಆಧ್ಯಾತ್ಮಿಕ ಅಂದ್ರೆ ನಾನು ಅದರಲ್ಲಿ ಪ್ರಾಣಾಯಾಮ ಮೆಡಿಟೇಷನ್ ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡಿ. ನನ್ನ ಆವಾಗ ಬಳ್ಳಾರಿ ಹೋದ ಕೂಡಲೇ ಹೆಲ್ತ್ ಸಹ ಸರಿ ಇರುವುದಿಲ್ಲ ಆಯ್ತು. ಆ ಬಿಸಿಲಿಗೆ ಒಂದು ಗ್ಯಾಸ್ಟ್ರಿಕ್ ಆಗೋದು, ಒಂದೇ ಮೂರು ಸಾರಿ ಟೈಫಾಯ್ಡ್ ಬಂತು. ಅಲ್ಲಿ ವಾತಾವರಣ ಎಲ್ಲ ನಮ್ಮ ಜೀವನ ಶೈಲಿ ಎಲ್ಲ ಚೇಂಜ್ ಆಗಿತ್ತು. ಇದು ಆಮೇಲೆ ಸೈನಸ್ ಪ್ರಾಬ್ಲಮ್ ಇತ್ತು, ಆಪರೇಷನ್ ಮಾಡಲೇಬೇಕಂತ ಹೇಳಿದ್ರು. ಆ ನೋವು ತಡ್ಕೊಳಕ್ ಆಗ್ತಾ ಇದ್ದಿಲ್ಲ. ಅದೇ ಟೈಮ್ನಲ್ಲಿ ನಮ್ಮ ಸಿದ್ಧ ಸಮಾಧಿ ಯೋಗದ ಮೇನ್ ಏನಂದ್ರೆ ಪ್ರಾಣಾಯಾಮ, ಹಸಿ ತರಕಾರಿ, ಮೆಡಿಟೇಷನ್, ಇದು ಮೂರು. ಇದನ್ನ ನಾನು ಪ್ರಾಣಾಯಾಮನ ಸೀರಿಯಸ್ ಆಗಿ ತಗೊಂಡೆ, ಈ ಸೈನಸ್ ಪ್ರಾಬ್ಲಮ್ ಎಲ್ಲ ಹೋಯ್ತು, ನನ್ನ ದೇಹ ಇಂಪ್ರೂವ್ ಆಗ್ಲಿ ಶುರು ಆಯ್ತು. ಮೆಡಿಟೇಷನ್ ಏನು ಅನ್ನೋದಂದ್ರೆ ಆ ಟೈಮ್ ನನಗೆ ಮೈಂಡ್ ಫ್ರೆಶ್ ಆಗ್ತಾ ಬಂತು. ನಾನು ಈಗಲೂ ಹಾಗೆ, ನನಗೆ ಒಂದು ಮ್ಯಾಜಿಕ್ ಬಗ್ಗೆ ಐಡಿಯಾ ಯಾವಾಗ ಬರುತ್ತಂದ್ರೆ ನಾನು ಸೈಲೆಂಟ್ ಆಗಿದ್ದಾಗ. ಇದು ಒಂದು ಕ್ರಿಯೇಟಿವ್ ಐಡಿಯಾ ಬರುತ್ತೆ ನನಗೆ ಹಾಗೆ. ಆಮೇಲೆ ನನ್ನ ಗುರುಗಳು ಕೆಲವೊಂದು ನನಗೆ ಜೀವನದಲ್ಲಿ ಗುರಿ ತಗೊಳ್ಳಿಕ್ಕೆ ಹೇಳಿದ್ರು. ನಾನು ಬರೆದುಕೊಟ್ಟಿದ್ದೆ ನನ್ನ ಗುರಿಗಳು, ಬೇಕಾದನ್ನು ನಾನು ಹೇಳ್ತೀನಿ. ನನ್ನ ಋಷಿ ಪ್ರಾಪಕರ ಗುರುಗಳಿಗೆ ನಾನು ಪೇಪರ್ನಲ್ಲಿ ಬರೆದುಕೊಟ್ಟಿದ್ದೆ, ನನ್ನ ಗುರಿ ಇದಿದೆ, ನನ್ನ ಗುರಿ ಇದಿದೆ, ಈ ರೀತಿ ನಾನು ಗುರಿ ಅದನ್ನು ನಾನು ಸಾಧನೆ ಆಗಿದ್ದು ನಾನು ಮಾಡಿ ತೋರಿಸಿದ್ದು ನನ್ನ ಗುರುಗಳಿಗೆ ಆತ್ಮೀಯ ಶಿಷ್ಯಾಗಿ ಕರ್ಕೊಂಡಿದ್ದವರು. ಪ್ರಕಾಶ್ ಬರೇ ಕ್ಲಾಸ್ ಮಾಡಿ ಸುಮ್ಮನೆ ಇರೋದಿಲ್ಲ, ಅವನು ಗುರಿ ಹಿಡ್ದ ಅಂದ್ರೆ ಅವನು ಮಾಡಿ ತೋರಿಸ್ತಾನೆ ಅಂತೇಳಿ. ಹಾಗೆ ನನ್ನ ಮದುವೆ 2001 ಆಯ್ತು, ಆದ್ರೆ ಈ ಹುಡುಗಿನೇ ಮದುವೆ ಆಗ್ಬೇಕು
1: ಅಂತ ಅದನ್ನು ಡಿಸೈಡ್ ಮಾಡಿದ್ರೆ ನೀವು?
0: ಡಿಸೈಡ್ ಮಾಡಿದ್ದೆ.
1: ಹುಡುಗಿ ಡಿಸೈಡ್ ಮಾಡ್ಲಿಲ್ಲ, ನೀವೇ ಡಿಸೈಡ್ ಮಾಡಿದ್ದೆ?
0: ನಾನು ಡಿಸೈಡ್ ಮಾಡ್ಕೊಂಡಿದ್ದೆ, ನಾನು ಡಿಸೈಡ್ ಮಾಡ್ಕೊಂಡಿದ್ದೆ.
1: ಓಕೆ, ನಿಮ್ ಕಡೆಯಿಂದ?
0: ಹೌದು, ನನ್ನ ಕಡೆಯಿಂದ. ಯಾಕಂದ್ರೆ ಬೆಳೆದಿದ್ದೆಲ್ಲ ನಮ್ಮ ಮನೆಯಲ್ಲೇ, ನಾನು ಬಳ್ಳಾರಿಲಿದ್ದೆ, ಅವಳು ಊರಲ್ಲಿದ್ಲು. ಆದ್ರೆ ಈ ಹುಡುಗಿನ ನಾನು ಮದ್ವೆ ಆಗ್ಬೇಕು, ಆದ್ರೆ ಅಂತೇಳಿ ಅಲ್ಲ, ನಾನು ಈ
1: ಹುಡುಗಿಯನ್ನೇ ಮದ್ವೆ ಆಗೋದು.
0: ಮದ್ವೆ ಆಗೋದು
1: ಯಾಕೆ?
0: ಇಲ್ಲ, ಅವಳು ಯಾಕಂದ್ರೆ ನಾನು ನೋಡಿದ್ದೀನಿ, ನನ್ನ ಜೀವನದಲ್ಲಿ ಬೇರೆ ಎಲ್ಲ ಬೇರೆ. ಮದುವೆ ಬಗ್ಗೆ ನಮ್ಮ ಸ್ಪಿರಿಚುವಲ್ ನಮ್ಮ ಕ್ಲಾಸ್ ಅಲ್ಲೂ ಅದೇ ಹೇಳ್ತಿರಲ್ಲ, ಈ ರೀತಿ ಎಲ್ಲ ಕ್ಲಾಸ್ ಇರ್ತಾ ಇತ್ತು. ನಿಮ್ಮ ಜೀವನ ಸಂಗಾತಿನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಿ, ಇದು ಯಾವ ಆಯ್ಕೆ
1: ಮಾಡ್ಕೊಳ್ತೀರಿ? ನೀವು ಮದುವೆ ಮುಂಚೆನೆ ಈ ಕ್ಲಾಸ್ ಎಲ್ಲ
0: ತಗೊಂಡ್ಬಿಟ್ಟಿದ್ದೆ? ಅದು ನನ್ನ ಹೆಲ್ತ್ ಅನ್ನು ಸರಿ ಮಾಡ್ತು, ಮ್ಯಾಜಿಕ್ ನಲ್ಲೂ ಬೆಳಿಲಿಕ್ಕೆ ಸಹಕಾರ ಆಯ್ತು. ಆಮೇಲೆ ಏಮ್ ಆದ್ರೂ ಆ ಮಧ್ಯದಲ್ಲಿ ಕಷ್ಟ ಬಂತು, ಇದು ನಾನು ಆಗ್ಬೇಕಂತಂದ್ರು ಕಷ್ಟ ಬಂದ್ರು. ಕೊನೆಯಲ್ಲಿ 2001 ಎಲ್ಲಿ ಎಲ್ಲಾ ಮನೆಯವ್ರನ್ನ ಒಪ್ಸಿನೇ ನಾನು ಅವ್ರ ಸಮ್ಮುಖದಲ್ಲೇ ಮದುವೆ ಆಗಿದ್ದು 2001. ಹಾಗೆ ಇನ್ನೊಂದು ಹೇಳ್ತೀನಿ, ನನ್ನ ಮಗ ಮ್ಯಾಜಿಕ್ ನಲ್ಲಿ ವಿಶ್ವದ ಅತಿ ಕಿರಿಯ ಜಾದುಗಾರ ಅಂತ ದಾಖಲೆ ಮಾಡ್ದ. ಅವನು ಹುಟ್ಟಿರೋದು 2002, ಅವನು ಮ್ಯಾಜಿಕ್ ಸ್ಟಾರ್ಟ್ ಮಾಡಿರೋದೇ 1 ವರ್ಷ 8 ತಿಂಗಳಲ್ಲಿ.
1: 1 ವರ್ಷ 8 ತಿಂಗಳಿಗೆ ಮ್ಯಾಜಿಕ್
0: ಶುರು ಮಾಡಿ ಆಯ್ತು. ಇದನ್ನ ನಾನು ನನ್ನ ಮದುವೆ ಮುಂಚೆನೆ ಪ್ರಭಾಕರ್ ಗುರುಗಳಿಗೆ ನಾನು ಪೇಪರ್ ನಲ್ಲಿ ಬರೆದುಕೊಟ್ಟಿದ್ದೆ, ನನ್ನ ಮಗನನ್ನ ನಾನು ಮ್ಯಾಜಿಕ್ ಕ್ಷೇತ್ರದಲ್ಲಿ ವಿಶ್ವ ದಾಖಲೆ ಮಾಡಿಸುತ್ತೇನೆ ಅಂತ. ಮದುವೆದು ಹೇಳಿದ್ದೆ ನಾನು, ಮದುವೆದು ಹೇಳದೆ ಇದನ್ನು ಹೇಳಿದ್ದೆ.
1: ಅದು ಮಗ ಅಂತಾನೆ ಬರ್ದಿದ್ರ ನೀವು?
0: ಮಗ ಅಂತಲೇ ಬರ್ದಿದ್ದೆ ಫಸ್ಟ್. ಅದೇ 1 ವರ್ಷ 8 ತಿಂಗಳಿಗೆ ಫಸ್ಟ್ ಕಾರ್ಯಕ್ರಮ ಒಂದು, 2 ವರ್ಷ 3 ತಿಂಗಳಿಗೆ ಕೇರಳದಲ್ಲಿ ನ್ಯಾಷನಲ್ ಜಾದು ಸಮ್ಮೇಳನ ನಡೀತು, ಅದು ನಮ್ಮ ಗುರುಗಳೇ ಆರ್ಗನೈಸ್ ಮಾಡಿರೋದು. ಅದರಲ್ಲಿ 3rd prize ತಗೊಂಡ್ ಬಂದ. ಅವಾಗ ಏಜ್ 1 ವರ್ಷ 3 ತಿಂಗಳು. 4ನೇ ವಯಸ್ಸಿಗೆ ಬಳ್ಳಾರಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದು ಸಣ್ಣ ಅವನಿಗೆ ಸಪರೇಟ್ ಬೈಕ್ ಮಾಡಿಸಿದ್ವಿ, ಆ ಬೈಕ್ ಓಡಿಸಿದ ಅವನು. ಅದು ಒಂದು ಮ್ಯಾಜಿಕ್, ಇದರಲ್ಲಿ ರೆಕಾರ್ಡ್ ಅದು. ನ್ಯಾಷನಲ್ ಚಾನೆಲ್ ಎಲ್ಲ ಬಂದಿದ್ರು, ತುಂಬಾ ನ್ಯೂಸ್ ಆಗಿತ್ತು, ಮಿನಿಸ್ಟರ್ ಎಲ್ಲ ಬಂದಿದ್ರು.
1: ಹೆಸರೇನು?
0: ಶ್ರೀವತ್ಸ ಹೆಮ್ಮಾಡಿ.
1: ಶ್ರೀವತ್ಸ ಹೆಮ್ಮಾಡಿ
0: ಹೆಮ್ಮಾಡಿ ಇದು ರಾಜ್ಯ ಸರ್ಕಾರ ಕೊಡುವ ಎಕ್ಸೆಪ್ಷನಲ್ ಅಚೀವ್ಮೆಂಟ್ ಮಾಡಿದ, ಅಂದ್ರೆ ಅಸಾಧಾರಣ ಸಾಧನೆ ಮಾಡಿದ, ಮಕ್ಕಳಿಗೆ ಕೊಡುವಂತ ರಾಜ್ಯ ಪ್ರಶಸ್ತಿ ಇವನಿಗೆ 5ನೇ ವಯಸ್ಸಿಗೆ ಸಿಕ್ತು. ಅದ್ರೊಳಗಡೆ ಒಂದು 500 ಕಾರ್ಯಕ್ರಮ ಕೊಟ್ಬಿಟ್ಟಿದ್ದ ಅವನು. ನಮ್ ಟೋಟಲಿ ಆವಾಗ ಅವನು ಎಷ್ಟು ಕಾರ್ಯಕ್ರಮ ಆಗ್ತಿತ್ತು ಒಂದು ತುಂಬಾ, ಯಾಕಂದ್ರೆ ಅವನಿಗೆ ಆ ವಯಸ್ಸಿಗೆ ಯಾವ ಐಟಮ್ ಸಿಕ್ತಿದ್ದಿಲ್ಲ. ನಾನೇ ಈಗ ನಾನು ಆರ್ಟಿಸ್ಟ್ ಹೌದಲ್ಲ, ಆ ಕಾರಣಕ್ಕೆ ನನಗೇನಾಯ್ತು ಓನ್ ಆಗಿ ರೆಡಿ ಮಾಡ್ತಾ ಇದ್ದೆ ಅವನ್ ಕೈ ತಕ್ಕ ಹಾಗೆ. ಅವನ್ ಡ್ರೆಸ್ ಸಿಗ್ತಾ ಇದ್ದಿಲ್ಲ, ನಾನೇ ತಯಾರು ಮಾಡ್ತಾ ಇದ್ದೆ. ಅವನಿಗೆ ಕ್ಯಾಪ್ ಸಿಗ್ತಾ ಇದ್ದಿಲ್ಲ, ನಾನೇ ತಯಾರು ಮಾಡ್ತಾ ಇದ್ದೆ. ಆದ್ರೆ ಇದಕ್ಕೂ ಕಾರಣ ಏನಾಯ್ತು, ನಾನು ಹೇಳಿದೆ ಸ್ಪಿರಿಚುವಲ್ ಗುರುಗಳ ಒಂದು ಆಶೀರ್ವಾದ. ಎರಡನೇದೇನಂದ್ರೆ ವೇದಿಕೆಯಲ್ಲೇ ಬೆಳೆಸಿದ್ದು. ಈಗ ಇವಳು ನನ್ನ ಹೆಂಡತಿನೂ ವೇದಿಕೆಗೆ ಬರ್ತಾ ಇದ್ಲು, ನಾನು ಶೋ ಕೊಡುವಾಗ ಅವನಿಗೆ ಸ್ಟೇಜ್ ಭಯ ಅನ್ನೋದೇ ಹೋಗ್ಬಿಟ್ಟಿತ್ತು. ಕೇವಲ ಇದು ನನ್ನ ಮಗ ಮಾತ್ರ ನಾನು ಬುದ್ಧಿವಂತ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿ ಮಗುನಲ್ಲೂ ಅದ್ಭುತ ಶಕ್ತಿ ಇರುತ್ತೆ, ಅದ್ಭುತ ಪ್ರತಿಭೆ ಇರುತ್ತೆ. ಆದ್ರೆ ಒಂದೊಂದ್ಸಾರಿ ಏನಾಗುತ್ತೆ, ಕೆಲವೊಂದು ಮಗು ತಂದೆ ತಾಯಿ ಎದುರುಗಡೆ ಒಳ್ಳೆ ಟ್ಯಾಲೆಂಟ್ ತೋರಿಸುತ್ತೆ, ವೇದಿಕೆ ಬಂದಾಗ ಅವರು
1: ಹೆದರಿ ಬಿಡ್ತಾರೆ.
0: ಇದೊಂದು ಏನಾಯ್ತು, ನಾವು ವೇದಿಕೆಯಲ್ಲಿ ಸಣ್ಣ ಮಗು ಇದ್ದಾಗಲೇ ನಾವು ಕರ್ಕೊಂಡು ಹೋಗ್ತಿದ್ವಿಲ್ಲ, ಅವನಿಗೆ ವೇದಿಕೆಯದು ಭಯ ಅನ್ನೋದು
1: ಅದೊಂದು ಪ್ಲೇ ಗ್ರೌಂಡ್ ತರ ಆಗೋಯ್ತು.
0: ಇದು ಮೇನ್ ಅವನಿಗೆ ಆ ವಯಸ್ಸಿಗೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಮಾಡ. ಅದೇ ನಾನೊಬ್ಬ ಕಲಾವಿದ ಆಗಿದ್ದಕ್ಕೆ ಬರೇ ನಾನು ಮಾಡೋದಲ್ಲ, ಆಮೇಲೆ ನಾನು ಕಲಾವಿದ ಆಗಿದ್ದಕ್ಕೆ ನಾನು ಬರೇ ಕೇವಲ ಮ್ಯಾಜಿಕ್ ಅಲ್ಲ, ನಾನೊಂದು ಯಕ್ಷಗಾನ ಪ್ರೇಮಿನೂ ಹೌದು. ನಾನು ಎಲ್ಲೇ ಯಕ್ಷಗಾನ ಆಗಲಿ ಹತ್ರ ಇದರಲ್ಲಿ ಅದ್ ನೋಡಕೋತೆ,
1: ಕಾಮಕೋತೆ.
0: ಆಮೇಲೆ ನೃತ್ಯ ಕಾರ್ಯಕ್ರಮ ಇರಲಿ ಅದ್ನ ನೋಡಕೋತೆ, ಇದು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನನಗೆ ಇಷ್ಟ. ಇದು ಅದು ನನಗೆ ಯಾಕೆ ಇಷ್ಟ ಅಂದ್ರೆ ನಾನು ಕಲಾವಿದ ಆಗಿದ್ದಕ್ಕೆ ಎಲ್ಲಾ ರೀತಿ ಕಲೆಯನ್ನ ನಾನು ಆಸ್ವಾದನೆ ಮಾಡ್ತೇನೆ ನಾನು.
1: ವೆರಿ ನೈಸ್. ಈಗ ನೀವೆಷ್ಟು ಭಾಷೆ ಮಾತಾಡ್ತೀರಿ?
0: ನಂದು 3. ತೆಲುಗು, ಹಿಂದಿ, ಕನ್ನಡ.
1: ತೆಲುಗು, ಹಿಂದಿ, ಕನ್ನಡ ಮಾತಾಡ್ತಾರೆ. ಈಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಜಾದು ಕೊಡುಕು ಹೋದವರು, ಅಲ್ಲಿ ಯಾವ ಭಾಷೆ ಮಾತಾಡ್ತಿದ್ರು?
0: ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಾದ್ರೂ ನಮ್ಮನ್ನ ಕರೆಯೋರು ಎಷ್ಟಾಗಿ ಹೆಚ್ಚಾಗಿ ಯಾರಂತಂದ್ರೆ, ನಮ್ ಇಂಡಿಯಾದಿಂದ ಹೋದವರೇ ಜಾಸ್ತಿ ಇರ್ತರು ಒಂದು, ಹೌದಾ, ನಮ್ ಕಮ್ಯುನಿಟಿ. ಈಗ ನಮ್ಮ ಕಮ್ಯುನಿಟಿಯಿಂದ ಒಂದು ಕಾರ್ಯಕ್ರಮ ಆಯ್ತು, ನನ್ನ ಜಾದು ಫಿಕ್ಸ್ ಮಾಡ್ತಾರೆ. ಎರಡನೇದು ಇನ್ನೊಂದು, ಎಷ್ಟೇ ಆಯ್ತಂದ್ರು ಅರ್ಧಮರ್ಧ ಇಂಗ್ಲಿಷ್ ಮಾತಾಡುತ್ತೆ, ಹೌದಲ್ಲೇ, ನಮ್ ಕರ್ನಾಟಕದವ್ರಿಗೆ ಹೇಳೋದ್ ಬೇಕಾಗಿಲ್ಲ ಎಂತ ಆದ್ರು
1: ಬಟ್ಲರ್ ಇಂಗ್ಲಿಷ್.
0: ಮೂರನೇದು ಎಲ್ಲ ನಮ್ ಮ್ಯಾಜಿಕ್ ಗೆ ಭಾಷೆ ತೊಂದ್ರೆನೆ ಇಲ್ಲ.
1: ಅದೇ
0: ಇದು ಮ್ಯಾಜಿಕ್ ಅವ್ರು ನೋಡೋದಲ್ವಾ. ಈಗ ನಾನು ಫುಲ್ಲಿ ಅಲ್ಲಿ ಯಾರು ಒಬ್ರಿಗೂ ಕನ್ನಡ ಹಿಂದಿ ಯಾವ್ದು ಬರಲ್ಲ, ಓನ್ಲಿ ಯಾವ್ದು ಇಲ್ಲ ಫ್ರೆಂಚ್ ಮಾತಾಡೋನ್ ಬಂದ್ ಕೂತ್ಕೊಂಡಿದ್ದಾನೆ ಅಂದ್ರು ನಾನು ಕನ್ನಡದಲ್ಲೇ ಏನಾದ್ರು ಮಾತಾಡ್ಕೊಂಡು ಮ್ಯಾಜಿಕ್ ಮಾಡಿದಾಗ ಅದನ್ನ ಅಷ್ಟು ಅವರು ಖುಷಿ
1: ಪಡ್ತಾರೆ.
0: ನಾನು ಫಸ್ಟ್ ಮ್ಯಾಜಿಕ್ ಮಾಡಿರೋದು ಬ್ಯಾಂಕಾಕ್ ನಲ್ಲಿ ಇದು, ಆಮೇಲೆ ದುಬೈನಲ್ಲಿ ಮಾಡಿದೆ, ಮಲೇಷಿಯಾ ಮಾಡಿದೆ, ಈಗ ನೆಕ್ಸ್ಟ್ ಫೆಬ್ರವರಿ 15ಕ್ಕೆ ಮತ್ತೆ ದುಬೈ ಕಾರ್ಯಕ್ರಮ ಇದೆ. ನನ್ನ ಮಗನ ಕಾರ್ಯಕ್ರಮ ಬ್ಯಾಂಕಾಕ್ ನಲ್ಲಿ ಅಂತಾರಾಷ್ಟ್ರೀಯ ಜಾದು ಸಮ್ಮೇಳನದಲ್ಲೇ ನಮ್ಮ ಮಗನದ ಕಾರ್ಯಕ್ರಮ ಸಹ ಆಗಿತ್ತು. ಆಮೇಲೆ ಹಾಂಗ್ಕಾಂಗ್ ಒಂದ್ ಮಾಡಿದ್ದೀನಿ.
1: ಹೌದು, ಈಗ ನಿಮ್ಮ ಮನದನ್ನೇ ನೇತ್ರಾವತಿ ಅವರು ಜಾದುವಿಗೆ ಬಂದದ್ದು ನಿಮ್ಮ ಪ್ರೀತಿಯ ಒತ್ತಾಯದಿಂದನ ಅಥವಾ ಅವರೇ ಆಸಕ್ತಿ?
0: ಇಲ್ಲ, ಈಗ ನಮ್ಮನೆಯಲ್ಲೇ ಬೆಳೆದಿದ್ದವಳು. ಮದುವೆ ಮುಂಚೆ ಸಹ ನಾನೊಂದು 28 ವರ್ಷ ಹಿಂದೆ 28-29 ವರ್ಷ ಇಲ್ಲೇ ಗೋಪಾಡಿ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮ ಇದ್ದಾಗ ನಾನು ಅವಳನ್ನ ಕರ್ಕೊಂಡು ಹೋಗಿದ್ದೆ. ಇದು ಅವಳು ನನ್ನ ಕಾರ್ಯಕ್ರಮ ನೋಡ್ತಾ ಇದ್ಲು, ಅಸಿಸ್ಟೆಂಟ್ ಆಗಿ ಹೆಲ್ಪ್ ಮಾಡ್ತಾ ಇದ್ಲು
1: ಆಗಳಿಕೆ
0: ಆಗಳಿಕೆ. ಅದಾದ ನಂತರ ಮದುವೆ ಆದ್ಮೇಲೆ ನನ್ನ ಪ್ರಪಂಚನೇ ಒಂದು ಹೋಟ್ಲು, ಎರಡನೇದು ಮ್ಯಾಜಿಕ್
1: ಜಾದು.
0: ಬರೀ ಹೋಟ್ಲ್ ಅಂತೇಳಿ, ಹೋಟ್ಲಿಗೆ ಸಹ ಬೆಳಿಗ್ಗೆ ಮಗುನ್ ನಮ್ಮ ಮಗ ಹುಟ್ಟಿದ್ಮೇಲೆ ಹೇಳದ್ನಲ್ಲ, ಹೋಟ್ಲಿಗೆ ಸಹ ಬಂದ್ ನಿಲ್ತಾ ಇದ್ದ.
1: ನೇತ್ರಾವತಿ ಅವ್ರನ್ನ ಹೆಂಗ್ ಟ್ರೈನ್ ಮಾಡಿದ್ರಿ ಈಗ ಜಾದು ಅಲ್ಲಿ? ಈಗ ನಿಮ್ಮನ್ನೆಲ್ಲಾದ್ರೂ ಜಾದು ಮಾಡಬಹುದಾರ? ಅಷ್ಟ
0: ಈಗ ಕಾರ್ಯಕ್ರಮ ಕೇಳೋರೇ ಏನ್ ಹೇಳ್ತಾರಂದ್ರೆ, ಇದು ನೀವಿಬ್ರು ಬರಬೇಕು, ಅವ್ರು ಇರಬೇಕು ಅಂತ
1: ಜೊತೆಯಾಗಿ ಬರಬೇಕು ಅಂತಾರೆ.
0: ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಇವ್ರು, ಮತ್ತೆ ಓನಾಗಿ ಸಹ ಕಾರ್ಯಕ್ರಮ ಕೊಡ್ತಾಳೆ. ಅದಕ್ಕಿಂತನು ನನಗೇನಂದ್ರೆ ಮ್ಯಾಜಿಕ್ ನಾವು ಮಾಡೋದಕ್ಕಿಂತ ಎಷ್ಟು ಚೆನ್ನಾಗಿ ನಮ್ಗೆ ರೆಡಿ ಮಾಡಿಕೊಡ್ತಾರೆ ಅಲ್ಲಿ ನಮ್ಗೆ ಸುಲಭ ಆಗೋದು. ಅದು
1: ರೆಡಿ ಮಾಡಿಕೊಡೋರು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೀವು
0: ಎಲ್ಲ ಅವಳು ನೋಡ್ಕೊಂತಾಳೆ. ಅದು ಎದುರುಗಡೆ ಹೇಳಿದ್ರೆ ಹೊಗಳದಾಗೆ ಅನ್ಸತ್ತೆ, ಅದು ಪಬ್ಲಿಕ್ ಸಹ ಇಲ್ಲ ನಿಮ್ಮಿಬ್ರು ಕಾಂಬಿನೇಷನ್ ಅವರು ಬರಬೇಕು ಈ ರೀತಿ ಕರೆದಾಗ ಗೊತ್ತಾಗಿದೆ, ನನಗೂ ಗೊತ್ತಾಗಿದೆ. ವೇಷಭೂಷಣ ಕಾಸ್ಟ್ಯೂಮ್ ಹೇಗಿರ್ಬೇಕು, ಒಂದು ಐಟಮ್ ಮಾಡಿದ್ಮೇಲೆ ಆ ಐಟಮ್ಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ನೀವು. ಈಗ ನಾವು ಕೆಲವೊಂದು ಕಲೆಯಲ್ಲಿ ನಮ್ ಜಾದುಗಾರದ ಕೆಲವೊಂದು ನಾವು ತಪ್ಪು ನೋಡ್ತೀವಿ, ಒಂದು ಐಟಮ್ ಆಗತ್ತೆ ತೆಗೆದು ಬಿಸಾಕ್ತಾರೆ ಅದನ್ನ, ಇದೆಲ್ಲ ಆಗ್ಬಾರ್ದು. ಇದಕ್ಕೆ ಈ ಟೈಮ್ನಲ್ಲಿ ಇನ್ನೊಂದು ನಾನು ಗುರುಗಳನ್ನ ನೆನೆಸ್ಕೊಂತೀನಿ, ನನಗೆ ಮೊಹಮ್ಮದ್ ಗೌಸ್ ಅಂತ ಆಂಧ್ರದಲ್ಲಿ ಆವಾಗಲೇ ಇಲ್ಯೂಷನ್ ಅಂದ್ರೆ ದೊಡ್ಡ ಮಟ್ಟದ ಮ್ಯಾಜಿಕ್ ಎರಡು ಮೂರು ಲಾರಿ ಆಗುವಷ್ಟು ಅವರದ್ದು ಐಟಮ್ ಇರ್ತಾ ಇತ್ತು. ಅವ್ರು ಹೇಗಂದ್ರೆ ಒಂದೊಂದು ಊರಲ್ಲಿ ಬಂದ್ರೆ ಎರಡೆರಡು ತಿಂಗಳು ಹಾಲ್ ಬುಕ್ ಮಾಡಿಕೊಂಡು ಕಾರ್ಯಕ್ರಮ ಕೊಡುವಂತವ್ರು. ನಾನು ಮ್ಯಾಜಿಕ್ ಕಲ್ತ ಮೇಲೆ ಅವರು ಮಕ್ಕಳಿಬ್ರಿದ್ರು, ಅವರು ನನ್ನ ವಯಸ್ಸಿನವ್ರು, ಮೊಹಮ್ಮದ್ ಗೌಸ್ ಅವ್ರ ಮಕ್ಕಳು ನನ್ನ ವಯಸ್ಸಿನವ್ರು. ನನ್ನ ಹೋಟ್ಲ್ ಇರ್ತಾ ಇತ್ತು, ನನ್ನ ಹೋಟ್ಲಿಗೆ ಅಲ್ಲೇ ಮುಂದ್ಗಡೆ ಹಾಲ್ ಇರ್ತಾ ಇತ್ತು, ಚಾ ಕುಡ್ಲಿಕ್ಕೆ ನನ್ನ ಹತ್ರ ಬಂದು ನಾನು ಮ್ಯೂಸಿಷಿಯನ್ ಅಂದಾಗ ಅವರು ಬಹಳ ನನ್ನನ್ನು ಆತ್ಮೀಯವಾಗಿ ನೋಡ್ತಾ, ಆಮೇಲೆ ಅವ್ರ ಮಕ್ಕಳು ನನ್ನ ವಯಸ್ಸಿನವ್ರಲ್ವಾ, ಅದಕ್ಕೆ ನಾನು ಸ್ವಲ್ಪ ಈ ಹೊಸ ಈ ಮ್ಯಾಜಿಕ್ ನಲ್ಲಿ ಪಾರಿವಾಳ ಮಾಡುವಂತದ್ದು ಡವ್ ಆಕ್ಟ್ ಅಂತೀವಿ, ಇದನ್ನೆಲ್ಲ ಕಲ್ತ್ಕೊಂಡು ಬಂದಿದ್ದೆ ನಾನು. ಅವ್ರೇನ್ ಮಾಡಿದ್ರು, ಅವ್ರ ಮಕ್ಕಳನ್ನ ಪ್ರಕಾಶ್ ನನ್ನ ಮಕ್ಕಳಿಗೆ ಇದನ್ನ ನೀನು ಕಲ್ಸ್ಕೊಡು, ನಾನೇನಂದ್ರೆ ಈ ತುಂಬಾ ಇಲ್ಯೂಷನ್ ಐಟಮ್ ಇವ್ರದ್ದು ಜಾದು ಸಾಮ್ರಾಜ್ಯನೇ ಇತ್ತು ಅವ್ರ ಹತ್ರ, ಅದರಲ್ಲಿ ಎಷ್ಟೋ ಜ್ಞಾನ ಅವರಿಂದ ಸಿಕ್ತು. ಅದೆಲ್ಲಕ್ಕಿಂತ ನಾನು ಅವರಿಂದ ಕಲ್ತಿದ್ದೇನಂದ್ರೆ, ಯಾವುದೇ ಒಂದು ಹೊಸ ಮ್ಯಾಜಿಕ್ ಐಟಮ್ ಅವರು ತಯಾರು ಮಾಡಿದಾಗ ನಮ್ಮ ಹಿಂದೂ ಸಂಪ್ರದಾಯದಂತೆ ಅದಕ್ಕೆ ಪೂಜಾ ಮಾಡಿ ತೆಂಗಿನಕಾಯಿ ಒಡೆದು ಅದನ್ನ ಅವತ್ತು ಫಸ್ಟ್ ಅವರು ಸ್ಟಾರ್ಟ್ ಮಾಡ್ತಾ ಇದ್ರು. ಇದು ನನಗೆ ಎಷ್ಟು ಈಗಾದ್ರೂ ಅದನ್ನ ನಾನು ಈಗ ನಾನೊಂದು ಇಲ್ಯೂಷನ್ ಐಟಮ್ ತಯಾರು ಮಾಡಿದೆ, ಇದು ಅದನ್ನ ನಾನು ಅವರಿಂದ ಕಲ್ತಿದ್ದೇನಂತಂದ್ರೆ, ನಾನ್ ಸಹ ಅದನ್ನ ಪೂಜೆ ಮಾಡಿ ಫಸ್ಟ್ ಕಾರ್ಯಕ್ರಮದ ಮುಂಚೆ ಅದನ್ನ ನಾನು ಪೂಜೆ ಮಾಡಿಸ್ತೀನಿ, ಇದನ್ನ ನಾನು ಅಳವಡಿಸ್ಕೊಂಡೆ. ಎರಡನೇದು, ಅವರು ನನ್ ಕೇಳಿದ್ರು, ಪ್ರಕಾಶ್ ಇಷ್ಟು ಐಟಮ್ ಇದೆ ನಿನ್ಗೆ ಯಾವ್ದು ಬೇಕು ನಾನು ತಯಾರು ಮಾಡಿ ಕೊಡ್ತೀನಿ ಅಂದ್ರು. ಆ ಟೈಮ್ನಲ್ಲಿ ನಾವೆಲ್ಲ ಹೇಗಂತಂದ್ರೆ ಸೂಟ್ಕೇಸ್ ಒಳಗಡೆ ಆಗುವಂತ ಐಟಮ್ಗಳು ಬೇಕು ನಮ್ಗೆ, ನಾವು ಶಾಲೆ ಪ್ರೋಗ್ರಾಮು ಈ ಪ್ರೋಗ್ರಾಮು ಇದೆಲ್ಲ, ಈ ದೊಡ್ಡ ದೊಡ್ಡದು ಬಾಡಿ ಕಟ್ ಮಾಡುವಂಥದ್ದು ಗಾಳಿಯಲ್ಲಿ ತೇಲ್ಸುವಂಥದ್ದು ಇದೆಲ್ಲ ಬೇಡ ಅಂತೇಳಿ, ಆದ್ರೆ ಒಂದು ಮೂರು ಕತ್ತಿ ಮೇಲೆ ಮಲಗು 3-4 ಎಲಿವಿಷನ್ ಅಂತೀವಿ ನಾವು, ನನಗೆ ಆ ಮೂರು ಕತ್ತಿ ಮೇಲೆ ಮಲಗುವಂತ ಒಂದು ಐಟಮ್ ಬೇಕು ಅಂತ ಹೇಳಿದೆ ಅವರಿಗೆ, ಇದು ಅದೊಂದು ಮಾಡಿಸ್ಕೊಡಿ ಅಂತೇಳಿ. ಅದಕ್ಕೆ ಸಂತೋಷದಿಂದ ಒಪ್ಕೊಂಡ್ರು, ಯಾಕಂದ್ರೆ ನನ್ನ ಒಂದು ಅವರು ನನಗೆ ಮಗ ಮಗನ ಸ್ಥಾನ ಕೊಟ್ಟಿರಾಯ್ತು. ಅಲ್ಲಿಂದ ಅವರು ಕಾರ್ಯಕ್ರಮ ಮುಗಿಸಿ ದ್ರೋಣಾಚಲಂ ಆಂಧ್ರ ದೋನ್ ಅಂತೀವಿ ದ್ರೋಣಾಚಲಂ ಅಲ್ಲಿಗೆ ವಾಪಸ್ ಹೋದ್ರು. ವಾಪಸ್ ಹೋಗಿ ಆ ಕತ್ತಿ ಅಂದ್ರೆ ಇದು ಆವಾಗಲ್ಲ ಆ ಬೆಂಕಿ ಕಾಯಿಸಿ ಆ ಕತ್ತಿ ತಯಾರು ಮಾಡಿ ಆ ರೀತಿನೇ ಮಾಡೋದಿತ್ತದು. ಅದನ್ನೆಲ್ಲ ತಯಾರು ಮಾಡಿದ್ರು. ಅಷ್ಟೊತ್ತಿಗೆ ಅವರಿಗೆ ಹೆಲ್ತ್ ಇಶ್ಯೂ ಬಂತು, ಅವರಿಗೆ ಆಸ್ಪತ್ರೆ ಅಡ್ಮಿಟ್ ಆದ್ರು. ಆದಾಗ ತನ್ನ ಅವರು ಮಕ್ಕಳಿಗೆ ಹೇಳಿದ್ದಂತೆ ಈ ಐಟಮ್ನ ಕಂಪ್ಲೀಟ್ ಮಾಡಿ ಪ್ರಕಾಶ್ನಿ ಕೊಡಬೇಕು.
1: ಸೊ ಕಮಿಟೆಡ್
0: ಆ ಮೂರು ಕತ್ತಿ ಐಟಮ್. ಅಷ್ಟೊತ್ತಿಗೆ ನಾನು ಹೋಗಲ್ಲಿವರೆಗೆ ಅವರು ತೀರ್ಕೊಂಡು ಬಿಟ್ಟಿದ್ದಾರೆ. ಅವ್ರ ಮಕ್ಕಳು ನನ್ನ ಅಪ್ಪನ ಆಸೆ ಇದೆ ಪ್ರಕಾಶ್ನಿಗೆ ಈ ಐಟಮ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತೇಳಿ ಆ 3-sword ಇಲ್ಯೂಷನ್ನ ಮಾಡಿಸಿಕೊಟ್ರು ನನಗೆ ಅವ್ರ ಮಕ್ಕಳು. ಈಗಲೂ ಆ ಮ್ಯಾಜಿಕ್ಕನ್ನು ಮಾಡುವಾಗ ಅಂದರೆ ಮೂರು ಕತ್ತಿ ಮೇಲೆ ಒಂದು ಹುಡುಗಿನ ಮಲಗಿಸ್ತೀವಿ, ಈಗಂತೂ ಅದನ್ನ ಲೇಟೆಸ್ಟ್ ಆಗಿ ನಾನು ಮಾಡ್ಕೊಂಡಿದ್ದೀನಿ. ಈಗ ನಾನು ಮಾಡ್ಕೊಂಡಿರೋದು ಇಂಡಿಯಾದಲ್ಲಿ ನನ್ನ ಹತ್ರ ಮಾತ್ರ ಇರೋದು ಅದು ಮೂರ್ಕತ್ತಿ. ಒಂದು ತಲೆ ಹತ್ರ ಬಂದಿರತ್ತೆ, ಒಂದು ಬೆನ್ನು, ಒಂದು ಕಾಲ ಹತ್ರ ಬಂದಿರತ್ತೆ. ಮಲಗಿಸಿದ್ಮೇಲೆ ಕಾಲ ಹತ್ರ ಇರುವ ಕತ್ತಿನೂ ತೆಗಿತೀವಿ, ಬೆನ್ನ ಹತ್ರ ಇರುವ ಕತ್ತಿನೂ ತೆಗಿತೀವಿ ನಾವು. ಆಮೇಲೆ ಓನ್ಲಿ ತಲೆ ಹತ್ರ ಇರೋ ಕತ್ತಿ ಮೇಲೆ ಮಾತ್ರ ಮಲಗಿರ್ತಾಳೆ. ಮತ್ತೆ ಸುತ್ತಲೂ ಜನ ಇದ್ರು ಈ ಮ್ಯಾಜಿಕ್ ಅನ್ನ ನಾನು ಮಾಡಿ ತೋರ್ಸ. ನಾನು ಮ್ಯಾಜಿಕ್ ನಲ್ಲಿ ಇತ್ತೀಚೆಗೆ ಇಂಪ್ರೂವ್ ಮಾಡ್ಕೊಂಡದ್ದು ಏನಂದ್ರೆ, ಮುಂಚೆ ಹೇಗಿರ್ತಿತ್ತು, ಯಾವ್ದಾದ್ರು ಒಂದು ದೊಡ್ಡ ಮ್ಯಾಜಿಕ್ ಮಾಡುವಾಗ ಮೂರ್ ಕಡೆ ಕ್ಲೋಸ್ ಇರ್ತಾಯಿತ್ತು, ಎದುರುಗಡೆ ಮಾತ್ರ ಜನ ನೋಡ್ಬೇಕು, ಯಾರು ಹತ್ರ ಬರಬಾರ್ದು, ಹಿಂದ್ಗಡೆ ಬರಬಾರ್ದು, ಸೈಡಿಗೆ ಬರಬಾರ್ದು ಇದು. ಆದ್ರೆ ನನಗೆ ಸಿಗುವಂತ ವೇದಿಕೆ ಎಲ್ಲ ಎಂತ ಆಯ್ತಂದ್ರೆ, ನಾವು ಒಂದು ಹಳ್ಳಿ ಊರಲ್ಲಿ ಟ್ರ್ಯಾಕ್ಟರ್ ಮೇಲೆ ಕೊಟ್ಟದ್ದು ಇತ್ತು, ಅದೇ ವೇದಿಕೆ. ಟ್ರ್ಯಾಕ್ಟರ್ ನಿಲ್ಸಿ ಅದೇ ಸ್ಟೇಜ್, ಎಲ್ಲ ಸರೌಂಡಿಂಗ್ ಜನ,
1: ಸುತ್ತ ಜನ.
0: ಆ ಬದಿಯಲ್ಲಿ ಹೇಳ್ತಾನಲ್ಲ ಇಂಥದ್ದು ಕಾರ್ಯಕ್ರಮ ಕೊಡು. ಆಮೇಲೆ ಈ ಜಾತ್ರೆ ಗೀತ್ರೆ ನೀವು ಅಲ್ಲಿ ಬಂದು ನಿತ್ಕೊಂಡ್ ಬೇಡ, ಇಲ್ಲಿ ನಿತ್ಕೊಂಡ್ ಬೇಡ
1: ಅಂತ
0: ಆತಿಲ್ಲ, ಮಾತು ಕೇತಿಲ್ಲ. ನಾನೇ ಚೇಂಜ್ ಆದೆ, ನನಗೀಗ ಐಟಮ್ನ ಚೇಂಜ್ ಮಾಡ್ಕೊಂಡೆ. ಸುತ್ತಲೂ ಜನ ಇದ್ರು ಮಾಡುವಂತ ಐಟಮ್ ನಾನು ತಯಾರು ಮಾಡಬೇಕು, ನನಗೆ ಅದು ನನಗೆ ತೊಂದರೆ ಆಗಕಾಗ. ಅಂತ ಐಟಮ್ನ ಸ್ವಲ್ಪ ಕಷ್ಟ ಆಯ್ತು ನನಗೆ ಪ್ರಾರಂಭದಲ್ಲಿ. ಅಂತ ಐಟಮ್ ನಾನು ಕೆಲವೊಂದು ವಿಶೇಷವಾಗಿ ತಯಾರು ಮಾಡ್ಕೊಂಡೆ. ಅದಕ್ಕೆ ಕೆಲವೊಂದು ಜಾತ್ರೆ, ಕೆಲವೊಂದು ಸನ್ನಿವೇಶ, ಕೆಲವೊಂದು ಸ್ವಾಮೀಜಿಗಳು, ಈಗ ಸ್ವಾಮೀಜಿಗಳು ವೇದಿಕೆಯಲ್ಲೆಲ್ಲ ಕೂತ್ಕೊಂಡಿರ್ತಾರೆ, ನನ್ನ ಜಾದು ಮಾಡಿರ್ತಾರೆ, ಇಲ್ಲ ನೀವೆಲ್ಲ ಎದ್ದೋಗಿ ಮುಂದೆ ಕೂತ್ಕೊಳ್ಳಿ ಅಂತೇಳಿ. ಅದು ನನಗೂ ಇಷ್ಟ ಬರೋದಿಲ್ಲ. ನಾನು ಹೇಳ್ತೀನಿ ಕೆಲವೊಂದು ಕಡೆ ಕೇಳ್ತಾರೆ, ಇಲ್ಲ ನಾವು ಎದ್ದು ಹೋಗ್ತೀವಿ ಅಂದ್ರೆ, ಇಲ್ಲ ಸ್ವಾಮೀಜಿ ನೀವು ಅಲ್ಲೇ ಕೂತ್ಕೊಳ್ಳಿ ಅಂತೀನಿ ನಾನು. ನನಗೇನು ತೊಂದರೆ ಇಲ್ಲ, ನೀವು ಕೂತ್ಕೊಂಡ ನಿಮ್ಮ ಹತ್ತಿರದಲ್ಲಿ ನಡೆಯುವಾಗ ಇನ್ನೂ ನೀವು ಸಂತೋಷ ಪಡ್ತೀರಿ. ಈ ರೀತಿ ನನಗೆ ಆ ಭಾಗದಲ್ಲೇ ಜಾಸ್ತಿ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಈಗ ನಾನು ಮಾಡ್ಕೊಂಡಿರೋದು ಸುತ್ತಲೂ ಜನ ಇದ್ರು ನಾನು ಮ್ಯಾಜಿಕ್
1: ಮಾಡ್ತೀನಿ. ಅಲ್ಲ ಮರದೇ ನಂಗೆ ಒಂದು ಅರ್ಥ ಆಯ್ತು ಇಪ್ಪದ ಎಂತ, ನಾವು ಶಣಕಿಪ್ಪದಿಗೆ ನಾವು ಸಹ ಜಾದು ಎಲ್ಲ ಕೊಂಡು ಹೆಂಗದು ಪಾರಿವಾಳ ಎಲ್ಲಿಂದ ಬಂತು, ದುಡ್ಡು ಕೈ ಎಂತದ್ದು ಇರಲ್ಲ, ಹೊರದ ಹಾಕಿರು ಪೇಪರ್ ಎಲ್ಲ ಅದು ವಾಪಸ್ ಸರಿ ಆಯ್ತಲ್ಲ, ಅದು ಹೆಂಗೆ ಆತರ ಈ ಹೂದಾನೆಲ್ಲ ಇಡ್ತಾರಲ್ಲ ಫ್ಲವರ್ ಅದು ಬಣ್ಣ ಒಂದಿದಿತ್ತಲ್ಲ, ಇದು ಹೊತ್ತು ಕಲರ್ ಎಲ್ಲಿಂದ ಬಂತು, ಇದೆಲ್ಲ ಪ್ರಶ್ನೆ ಅಪ್ಪದಿತ್ತು. ನಮ್ಮ ಕುಂದಾಪುರ ಕನ್ನಡದಾಗ ಹೇಳಿದಾರೆ ಕಣ್ಮೈಕು ಅಂತ ಹೇಳ್ತಾರೆ, ಅದು ಎಂತದ್ದು ಕಣ್ಮೈಕ ಮಾಡದ್ದು ಅಂತ ಹೆಂಗದ್ ನೀವು ಸಹ ಯೂಸ್ ಮಾಡ್ತಿದ್ರೆ ಆ ವರ್ಡ್ ಒಂದು ಇಲ್ಯೂಷನ್ ಅಂತ
0: ಹೇಳ್ಕೊಂಡ್
1: ಅಲ್ದ.
0: ನನ್ನ ತಂಡದ ಹೆಸರೇ ಭ್ರಮಾಲೋಕ.
1: ಭ್ರಮಾಲೋಕ
0: ಭ್ರಮಾಲೋಕ
1: ಭ್ರಮಾಲೋಕ ನಿಮ್ಮ ತಂಡದ ಹೆಸರು,
0: ತಂಡದ ಹೆಸರು.
1: ಅದೇ ನನ್ಗನ್ಸುದು ಈಗ ಅದು ಹೆಂಗೆ, ಈಗ ನಿಮ್ಮ ಒಂದು ವಿಡಿಯೋ ತೋರಿಸ್ರೆ, ನಿಮ್ ಹೆಂಡತಿ ಜೀನ್ಸ್ ಟಿ ಶರ್ಟ್ ಹಾಕೊಂಡಿದ್ದೀರ, ಕಡೆ ನೀವು ಒಂದ್ಸಲ ಬಟ್ಟೆ ನಿಮ್ ಮೇಲೆ ಕೆಳಗೆ ಮಾಡೋದಿಗ ಅವ್ರು ಒಳ್ಳೆ ಘನ ಸೀರೆ ಉಟ್ಕ ಬಂದ್ರ ಆ ಫ್ಯೂ ಸೆಕೆಂಡ್ಸ್ ಅಲ್ಲಿ ಅದೆಲ್ಲ ಹೆಂಗೆ ಅಂತಲ್ಲ
0: ಹೇಳುದಲ್ಲ. ಇದಕ್ಕೆ ನಾವು ನಮ್ ಮ್ಯಾಜಿಕ್ ಅಂದ್ರೆ ಕೈ ಚಳಕ, ನಮ್ ಬುದ್ಧಿನ ಯೂಸ್ ಮಾಡ್ತೀವಿ, ವಿಜ್ಞಾನವನ್ನ ಬಳಸ್ಕೊಳ್ತೀವಿ. ಇದು
1: ವಿಜ್ಞಾನ ಬುದ್ಧಿ ಕೈ ಚಳಕ, ಎಷ್ಟು ಸ್ಪೀಡ್ ಇದೀರಿ, ಕ್ವಿಕ್ ಇದೀರಿ, ದಟ್ ಆಲ್ಸೋ ಮ್ಯಾಟರ್ಸ್ ಅಲ್ದಾ. ಸೊ ಅದೇ ಮಾರ್ರೆ, ಈಗ ನಿಮ್ಮ ಹತ್ರ ಇಷ್ಟು ಮಾತಾಡಿದ್ರೆ ನಂಗೊನ್ಸದ್ ನನ್ಗೊಂಚು ಜಾದು ಕಲಿಕಮಗೆ ಶಿಷ್ಯ ಹಬ್ಬಕ್ಕೆ
0: ನಮ್ಮ ಜಾದು ವಿದ್ಯೆನೇ ಬಳಸ್ಕೊಂಡು ನಾನು ಹೇಳ್ತೀನಿ. ಈಗ ಏನು ಗಾಳಿಯಲ್ಲಿ ವಿಭೂತಿ ತಕ್ಕೊಟ್ಟೆ, ಗಾಳಿಯಲ್ಲಿ ಹೂ ತಕ್ಕೊಟ್ಟೆ, ಇದೆಲ್ಲ ನಾನು ಏನ್ ಹೇಳ್ತೀನಿ ಅದು ಕೈ ಚಳಕ
1: ಅಷ್ಟೇ.
0: ಸೃಷ್ಟಿ ಸಾಧ್ಯ ಇಲ್ಲ, ನಾಶನು ಸಾಧ್ಯ ಇಲ್ಲ, ಪರಿವರ್ತನೆ ಮಾಡಬಹುದು
1: ಅಷ್ಟೇ.
0: ಹೌದಾ, ಈಗ ನಾನು ಮ್ಯಾಜಿಕ್ ನಲ್ಲೂ ನಾನು ನಾವು ಈಗ ಮ್ಯಾಜಿಕ್ ನಲ್ಲಿ ಸೃಷ್ಟಿ ಮಾಡ್ತೀವಿ, ಆದ್ರೆ ನಾವೇ ಹೇಳ್ತೀವಿ ಇದು ಹೌದಾ, ಇದು ನಾವು ಹೇಳ್ತೇವೆ ನಿಮ್ ಕಣ್ಣುಗಳಿಗೆ ನಾನು ಮೋಸ ಮಾಡಿರೋದು ಹೌದಾ, ಇದು ಏನಿದ್ರು ಇದು ಕೈ ಚಳಕ.
1: ಈಗ ನಿಮ್ಮ ಜಾದು ನೀವು ಎಲ್ಲೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಮಾಡಿದ್ರಲ್ಲ, ಅಲ್ಲಿ ನಿಮ್ಗೆ ರೆಸ್ಪಾನ್ಸ್ ಹೆಂಗಿತ್ತು, ಅತ್ಯದ್ಭುತ ಆಗಿತ್ತ?
0: ಅದು ಹೇಳ್ತೀನಲ್ಲ, ಈಗ ನಮ್ಗೆ ಸಂತೋಷ ಕೊಡೋದೇ ನನ್ನ ಒಂದು ಕಾರ್ಯಕ್ರಮ ಕರೆದು ಅವ್ರು ಎಷ್ಟು ಪೇಮೆಂಟ್ ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಜಾದು ಅವರಿಗೆ ಎಷ್ಟು ಇಷ್ಟ ಆಗಿದೆ, ಆ ಕಾರಣಕ್ಕೆ ಈಗ 4,000 ಕಾರ್ಯಕ್ರಮ ನಂದು ಕಂಪ್ಲೀಟ್ ಆಗಿರೋದು. ಈಗ ಈ ತಿಂಗಳು ಬರೋ ತಿಂಗಳು ಒಂದು ಹಲವಾರು ಇದರಲ್ಲಿ ನಂದು
1: ಕಾರ್ಯಕ್ರಮಗಳೆಲ್ಲ
0: ಬರೋ ತಿಂಗಳಲ್ಲಿ ಸಹ ಒಂದು ನ್ಯಾಷನಲ್ ಮ್ಯಾಜಿಕ್ ಸೆಮಿನಾರ್ ಬೆಂಗಳೂರಲ್ಲೇ ನಡೀತಾ ಇದೆ. ಎಲ್ಲ ಆಲ್ ಓವರ್ ಇಂಡಿಯಾ ಮ್ಯಾಜಿಷಿಯನ್ ಬರ್ತಾ ಇದಾರೆ. ಅವರು ಮುಂದೆ ಪರ್ಫಾರ್ಮೆನ್ಸ್ ಗೆ ನನ್ನ ಮ್ಯಾಜಿಕ್ ಫಿಕ್ಸ್
1: ಇಟ್ಟಿದ್ದಾರೆ.
0: ಫೋನ್ ಮಾಡಿ ಇಷ್ಟೇ ಹೇಳಿದ್ದು, ಇಲ್ಲ ಸರ್ ನಿಮ್ದು ಕ್ರಿಯೇಟಿವ್ ಮ್ಯಾಜಿಕ್ ಅಲ್ಲ, ಅದಕ್ಕೋಸ್ಕರ ನಿಮ್ ಮ್ಯಾಜಿಕ್ ನಾವು ಫಿಕ್ಸ್ ಮಾಡಿದ್ವಿ ಆಗ್ಲಿಕ್ಕೆ ಆಗತ್ತ ಕೇಳಿದ್ರು ಅವರು. ನಾನು ಅದೇ ಹೇಳಿದೆ, ಅಲ್ಲ ಒಬ್ಬ ಜಾದುಗಾರ ಆಗಿ ಇನ್ನೊಬ್ಬರನ್ನ ಕರೆಯೋದ್ರು ಕರಿತಿದ್ರಿ ನೀವು, ಹೌದಾ? ಇದು ನನಗೆ ಇಲ್ಲ ಅಂತೇಳಿ ಹೇಳೋಕಾತಿಲ್ಲ, ನಾನು ಬಂದು ಮಾಡ್ತೆ ಅಂತೇಳಿ.
1: ವೆರಿ ನೈಸ್. ಈಗ ನೀವು ಊರಿಗೆ ಶಿಫ್ಟ್ ಆಯ್ರಿ, ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಒಂಚೂರು ಹೇಳಿಕಂಬ.
0: ಈಗ ಲಾಸ್ಟ್ ಒಂದೂವರೆ ವರ್ಷದಿಂದ ಊರ್ ಕಡೆ ಜಾಸ್ತಿ ಇದ್ದೀನಿ, ಆದ್ರೂ ತಿಂಗಳಿಗೆ ಒಂದ್ಸಲ, ಯಾಕಂದ್ರೆ ನಾನು 35 ವರ್ಷ ಆ ಭಾಗದಲ್ಲಿ ಇರೋದಕ್ಕೆ ಕಾರ್ಯಕ್ರಮ ಜಾಸ್ತಿ ನನಗೆ ಆ ಭಾಗದಲ್ಲೇ ಬರ್ತಾ ಇದೆ. ಅದರಲ್ಲೂ ಏನಂದ್ರೆ ನನ್ನ ಕೆಲವೊಂದು ಸ್ಟೂಡೆಂಟ್ ಇದ್ದಾರೆ, ಶಿಷ್ಯಂದ್ರಿದ್ದಾರೆ, ಕೆಲವೊಂದು ಕಾರ್ಯಕ್ರಮ ಈ ಬರ್ತ್ಡೇ ಇಂತ ಕಾರ್ಯಕ್ರಮ ಎಲ್ಲ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಅವ್ರು ಒಂದೊಂದು ಮಠದ್ದು ಇವರ ಇಲ್ಲ ನೀವೇ ಬರಬೇಕು, ನೀವು ದಂಪತಿಗಳಿಗೆ ಬರ್ಬೇಕಂದಾಗ ನಾವು ಹೋಗಿ ಬರ್ತಾ ಇದ್ವಿ. ಈಗ ಮತ್ತೆ ಬಿಜಾಪುರ್ ಮಠದ್ದು ಕಾರ್ಯಕ್ರಮ ಇದೆ, ನಿನ್ನೆ ಹಾವೇರಿ ಮಠದ್ದು ಅಲ್ಲಿ ಕಾರ್ಯಕ್ರಮ ಇದೆ, ಆಮೇಲೆ ಇನ್ನೊಂದು ಕೆಲವೊಂದು ಕಾರ್ಯಕ್ರಮ. ಈ ಶಿವರಾತ್ರಿ ಎಲ್ಲ ಹೇಗಾಗಿದೆ ಅಂದ್ರೆ, ನನ್ನ ಪರ್ಮನೆಂಟ್ ನಾನು ಅಲ್ಲಿ ಶಿವರಾತ್ರಿ ತುಮಕೂರ್ ಹತ್ರ ಬೀದನ್ಗೆರೆ ಅಂತೇಳಿ, ಅಲ್ಲಿ 160 ಅಡಿ ಆಂಜನೇಯ ಮೂರ್ತಿ ಇದೆ, ಪಂಚಮುಖಿ ಆಂಜನೇಯ. ಅಲ್ಲಿ ಒಬ್ರು ಗುರುಗಳಿದ್ದಾರೆ, ಅವರು ಏನ್ ಹೇಳಿದಾರೆ ಅಂದ್ರೆ, ನಾನಿಲ್ಲಿ ಎಲ್ಲಿವರೆಗೆ ಪೀಠಾಧಿಪತಿ ಇರ್ತೀನೋ ಅಲ್ಲಿವರೆಗೆ ಶಿವರಾತ್ರಿ ನೀವು ಬೇರೆ ಎಲ್ಲೂ ಕಾರ್ಯಕ್ರಮ ಮಾಡಬಾರ್ದು,
1: ಲೈಫ್ ಟೈಮ್ ಗೆ ಬುಕ್ ಮಾಡಿಬಿಟ್ಟಿದ್ದಾರೆ ಅವರು.
0: ಆಮೇಲೆ ಏನದ, ಈಗ ನಾನು ಅವಾಗ ಹೇಳಿದ್ರಿ ಮ್ಯಾಜಿಕ್ ಇಂದ ಸಂತೋಷ ಅಂತಲ್ಲ,
1: ಈಗ ನಿಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ, ಈಗ ನೀವು ಊರಲ್ಲೇ ಶುರು ಮಾಡ್ತಾ ಇರೋ ಹೊಸ ಪ್ರಾಜೆಕ್ಟ್ ಬಗ್ಗೆ ಹೇಳಿ ನಮಗೆ.
0: ಈಗ ತುಂಬಾ ವರ್ಷದ ಒಂದು ಕನಸು ನಂದು ಈ ಕ್ಷೇತ್ರದಲ್ಲಿ. ನಾವು ಮುಂಚೆ ನಾವು ಹೇಳ್ತೀವಿ, ಇದನ್ನ ಅವ್ರು ಕಂಡುಹಿಡಿದ್ರು, ಇದನ್ನ ಇವ್ರು ಕಂಡುಹಿಡಿದ್ರು, ಕ್ಷೇತ್ರದಲ್ಲೇ ಇಷ್ಟು ವರ್ಷ ಬಂದು, ಹೌದಾ, ಏನಾದರೂ ಜನ ಮರಿಬಾರ್ದು, ಮುಂದೆ ಸಹ ಒಂದು 100 ವರ್ಷ ನೆನ್ಪಿಟ್ಕೊಳ್ಬೇಕು ಜನ, ಅಂತ ಒಂದು ಮ್ಯಾಜಿಕ್ ಅನ್ನ ನಾನು ಮಾಡಬೇಕು ಅನ್ನೋದು ತುಂಬಾ ವರ್ಷದ ಒಂದು ಕನಸಿತ್ತು. ಒಂದ್ ಹಂತದ್ದು ಆ ಕತೆ ಇದ್ರ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದೆ, ಆದ್ರೂ ಲಾಸ್ಟ್ 3 ವರ್ಷ ಹಿಂದೆ ಒಂದು ಅದ್ರ ಬಗ್ಗೆ ಒಂದು ಫೈನಲ್ ಒಂದು ಇದನ್ನ ನಾನು ಒಂದು ಏಮ್ ತಗೊಂಡೆ. ನಾನು ಅಲ್ಲಿ ಬಳ್ಳಾರಿಯಲ್ಲಿ ಕಲ್ಯಾಣ ಸ್ವಾಮೀಜಿ ಅಂತೇಳಿ ನನಗೆ ಇದಕ್ಕೆ ಬಹಳ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಅವರು ನನಗೆ ಇದಕ್ಕೆ ಪೂರ್ತಿ ಸಹಕಾರ ನಾವಿದೀವಿ ನೀವು ಮುಂದುವರಿಸಿ ಅಂತ ಹೇಳಿದ್ರು. ಅದರ ಹೆಸರನ್ನ ಮಾಯಾಭಾರತ ಅಂತೇಳಿ ನಮ್ಮ ಓಂ ಗಣೇಶ್ ಅವರೇ ಕೊಟ್ಟಿದ್ದು, ನಮ್ಮ ಉಪ್ಪುಂದ ಸಾಹಿತಿಗಳು, ಜಾದುಗಾರರು ಹೌದು, ಸಿನಿಮಾ ನಟರು ಹೌದು, ಅವರೇ ಆ ಹೆಸರನ್ನ ಅದಕ್ಕೆ ಮಾಯಾಭಾರತ ಅಂತ ಹೆಸರು ಕೊಟ್ಟರು. ಇದು ಇದ್ರ ಬಗ್ಗೆ ಬಹಳ ಬ್ರೀಫ್ ಆಗಿ ನಾನು ಹೇಳ್ತೀನಿ. ಮ್ಯಾಜಿಕ್ ಲೋಕದಲ್ಲೇ ಒಂದು ಕ್ರಾಂತಿ ಮಾಡುವಂತ ಕ್ರಾಂತಿ ಆಗತ್ತೆ ಅನ್ನೋದಕ್ಕೆ ಆ ಧೈರ್ಯ ನನಗಿದೆ. ಯಾಕಂದ್ರೆ ಅಷ್ಟು ನಾನು 3 ವರ್ಷದಿಂದ ಅದ್ರ ಬಗ್ಗೆ ನಾನು ಕೆಲಸ ಮಾಡ್ಕೊಂತಾನೆ ಇದ್ದೀನಿ. 3 ವರ್ಷ ಆಯ್ತು ಈಗ, ಹಾಗೆ ಮಧ್ಯದಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು, ಅದನ್ನ ನಾನು ಆಮೇಲೆ ಸ್ವಲ್ಪ ಹೇಳ್ತೀನಿ. ಇಡೀ ಜಾದುಗಾರ್ ನಾವು ಹೇಳ್ತೀವಿ, ಜನರಿಗೆ ನಾವು ಇಷ್ಟು ಮನೋರಂಜನೆ ಕೊಡ್ತೀವಿ, ಹೌದಾ? ಮ್ಯಾಜಿಕ್ ಈಗ ನೀವು ಯಾವುದೇ ಕಾರ್ಯಕ್ರಮದಲ್ಲಿ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಖುಷಿ ಪಡ್ತಾರೆ, ಅಷ್ಟು ಬೇಗ ಅಟ್ರಾಕ್ಟಿವ್ ಆಗ್ತಾರೆ ಮ್ಯಾಜಿಕ್ಕಿಗೆ. ಆದ್ರೆ ಒಬ್ಬ ಜಾದುಗಾರನ ಬದುಕು ಹೇಗಿರುತ್ತೆ ಇದು, ಇದನ್ನ ನಾನು ಅನುಭವಿಸಿದ್ದೀನಿ. ನನ್ನ ಸ್ನೇಹಿತರು, ಈಗ ಮೊನ್ನೆ ಒಬ್ಬ ನನ್ನ ಸ್ನೇಹಿತ ಫೋನ್ ಮಾಡ್ದ, ಜಸ್ಟ್ ಸ್ನೇಹಿತ ಅನ್ನೋದಕ್ಕಿಂತ ಇನ್ನು ಯಂಗ್ ಮ್ಯಾಜಿಷಿಯನ್, ಅಣ್ಣ ನನಗೆ ಮದುವೆ ಆಗ್ಲಿಕ್ಕೆ ಹುಡುಗಿ ಕೊಡೋದಿಲ್ಲ, ನಾನು ಜಾದುಗಾರ ಅಂದ್ರೆ ಕೊಡೋದಿಲ್ಲ, ಅದಕ್ಕೆ ನಾನು ಇವೆಂಟ್ ಆರ್ಗನೈಸರ್ ಅಂತಿದ್ದೀನಿ ಅಂತಾನೆ ಅವನು. ಅಲ್ಲ, ನಾನು ಅವನಿಗೆ ಬೈದೆ, ಅಲ್ಲ ನೀನು ಸುಳ್ಳು ಹೇಳ್ಕೊಂಡು ಯಾಕೆ ಆಗ್ತೀಯ, ಇದು ನಿನಗೆ ಜಾದು ಬಗ್ಗೆ ಪ್ರೀತಿ ಇದೆಯಲ್ವಾ, ಇದು ಬೇಕಾದ್ರೆ ಲೇಟ್ ಆಗಲಿ, ಇರೋ ಸತ್ಯನ ನೀನು ಹೇಳು, ಇದು ಅದು ಸತ್ಯನೋ. ಈಗ ಇದು ಬರೀ ಜಾದು ಅಂತೇಳಿ ಅಲ್ಲ, ನಿಮ್ಮಲ್ಲಿ ನೀವು ಎಷ್ಟೋ ಜನ ಯಕ್ಷಗಾನ ಕಲಾವಿದನ್ನ ಇಂಟರ್ವ್ಯೂ ಮಾಡಿದ್ರಿ, ಅವರಿಗೂ ಇದೇ ತೊಂದರೆ ಇತ್ತು. ಅವನು ಯಕ್ಷಗಾನ ಹೋಗೋನು, ಅವನಿಗೆ ಹುಡುಗಿ ಕೊಡಕ್ಕಾಗ ಎಲ್ಲ, ಅದು ಕಲಾವಿದ ಅಂದ್ರೆ ನೃತ್ಯ ಕಲಾವಿದ, ಅವನಿಗೆ ಅವನ್ ಬರೀ ಡ್ಯಾನ್ಸ್ ಮಾಡ್ಕೊಂಡಿರುವನು, ಅವನಿಗೆ ಒಂದು ಇದಾಯ್ತು. ಎರಡನೇದು, ನಾವೆಲ್ಲ ಈ ಕಲೆನ, ಹೌದಾ, ಈಗ ಜಾನಪದ ಕಲೆಗಾದ್ರೂ ಜಾನಪದ ಅಕಾಡೆಮಿ ಎಲ್ಲ ಇದೆ, ಗೌರ್ಮೆಂಟ್ ಸಹ ಸಪೋರ್ಟ್ ಮಾಡುತ್ತೆ. ನಮ್ಮ ಮ್ಯಾಜಿಕ್ಕಿಗೆ ಇದುವರೆಗೆ ಒಂದು ಅಕಾಡೆಮಿ ಆಗಿ ತಗೊಂಡಿಲ್ಲ, ಒಂದು ಕಲೆ ಆಗಿ ಗೌರ್ಮೆಂಟ್ ಮಾಡಿಲ್ಲ,
1: ಅದನ್ನು ಪರಿಗಣಿಸಲಿಲ್ಲ
0: ಇನ್ನೂ ಪರಿಗಣಿಸಲಿಲ್ಲ. ತುಂಬಾ ಹಿರಿಯ ಅದು ಜಾದುಗಾರರೆಲ್ಲ ಅದಕ್ಕೆ ಶ್ರಮ ಪಟ್ಟಿದ್ದಾರೆ. ನಮ್ಮ ಕನ್ನಡದಲ್ಲಿ ನಮ್ಮ ಪ್ರೊಫೆಸರ್ ಶಂಕರ್ ಇರ್ಬೋದು, ಉದಯ ಜಾದುಗರ ಇರ್ಬೋದು, ಕೆ ಎಸ್ ರಮೇಶ್ ಇರ್ಬೋದು, ತುಂಬ ಜನ ಅದಕ್ಕೋಸ್ಕರ ತುಂಬ ಶ್ರಮ ವಹಿಸಿದ್ದಾರೆ. ಆದರೆ ಅದು ಆಗತ್ತೆ, ಅದ್ರ ಬಗ್ಗೆ ನಾನು ಎಷ್ಟು ಹೋರಾಟ ಮಾಡ್ತೀನೋ ಅದು ಸೆಕೆಂಡ್ರಿ. ನನಗೆ ನನ್ನ ಹಾಗೆ ಈ ಥರ ಒಂದು ಹುಡುಗಿ ಕೊಡೋದಿಲ್ಲ. ಆಮೇಲೆ ನಾವು ಕಾರ್ಯಕ್ರಮ ಜಾಸ್ತಿ ರಾತ್ರಿ ಹೊತ್ತು ಕೊಡ್ತೀವಿ. ನಾವು ಕಾರ್ಯಕ್ರಮ ಮುಗಿಸಿ ಬರುವಾಗ ಅದೆಷ್ಟೋ ರಾತ್ರಿ ಆಗುತ್ತೆ. ರಾತ್ರಿ ವಾಪಸ್ ಬರುವಾಗ ಯಾವುದೋ ವೆಹಿಕಲಲ್ಲಿ ಬರುವಾಗ ಈ ಬರುವಾಗ ನಮಗೇನಾದರೂ ಅನಾಹುತ ಆಯ್ತಂದರೆ ನಮ್ಮನ್ನ ನೋಡೋರು ಯಾರು? ನಮಗೊಂದು ಕುಟುಂಬ ಇರುತ್ತೆ, ಹೌದಾ? ಇದು ಇದನ್ನ ನೋಡೋರು ಯಾರು? ಈ ಒಂದು ಜಾದುಗಾರರ ಒಂದು ನೋವನ್ನೇ ಒಂದು ಕಥೆಯಾಗಿ ನಾನು ತಗೊಂಡು ಬಂದೆ ಇದು. ಆಮೇಲೆ ನನಗೆ ಅಘೋರಿಗಳಷ್ಟು ಕಥೆಯನ್ನು ಇದರಲ್ಲಿ ನಾನು ಸೇರಿಸಿದ್ದೀನಿ. ಹೋದ ವರ್ಷ ಕುಂಭಮೇಳ ಇಲ್ಲಿ ನಡೀತು, ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತು. ನಾನು ಆ ಕುಂಭಮೇಳಕ್ಕೆ ಹೋಗಿ 3 ದಿವಸ ಅಲ್ಲೇ ಇದ್ದೆ. ಅಘೋರಿಗಳ ಆಶೀರ್ವಾದ ತಗೊಂಡೆ. ಒಂದು ಅಘೋರಿಗಳ ತಂಡ ಸಹ ನನ್ನ ಈ ಒಂದು ಜಾದು ಕತೆ ಕೇಳಿ ಬರಲಿಕ್ಕೆ ನನಗೆ ಆಶೀರ್ವಾದ ಮಾಡಿ ನಾವು ನಿಮ್ಮ ಕಾರ್ಯಕ್ರಮಕ್ಕೂ ಬರ್ತೀನಿ ಅಂತೇಳಿ ನಮಗೆ ಆಶ್ವಾಸನೆ ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಧೈರ್ಯ ಬಂತು. ಈ ಮಾಯಾಭಾರತಕ್ಕೆ ನಾನು ಊರಿಗೆ ಬಂದಾಗ ನಾನು ಹೇಳಿದೆ, ನನಗೆ ಈ ಭಾಗದಲ್ಲಿ ತುಂಬ ವರ್ಷ ಬಳ್ಳಾರಿ ಭಾಗದಲ್ಲಿ ಇದ್ದದಕ್ಕೆ ಇಲ್ಲಿ ಜಯಂತ್ ಇರ್ಬೋದು, ಲೋಹಿತ್ ಇರ್ಬೋದು, ಕುಂದಾಪುರ ನಾಗರಾಜ್ ಇರ್ಬೋದು, ಇವರೆಲ್ಲ ನನಗೆ ಭಾಳ ಸಪೋರ್ಟ್ ಮಾಡಿದ್ರು. ಈ ಭಾಗದಲ್ಲಿ ಅವರು ಒಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕಂದ್ರೂ ಪರಿಚಯ ಮಾಡಿಕೊಟ್ರು. ಅದಾದ ನಂತರ ಹೋದ ವರ್ಷ ಹೆಜ್ಜೆ ಗೆಜ್ಜೆ ಅಂತೇಳಿ ಒಂದು ಕಾರ್ಯಕ್ರಮ ಆಯಿತು. ಅದರಲ್ಲಿ ಮಗುವೀರ ಸಂಘಟನೆ ಕಾರ್ಯಕ್ರಮ ಆಗಿದ್ದಕ್ಕೆ ಒಂದು ಮೀನಿನ ಮೇಲೇ ಒಂದು ವಿಶೇಷ ಮ್ಯಾಜಿಕ್ಕನ್ನು ಮಾಡಿದೆ. ಎಲ್ಲ ಲೈವ್ ಮೀನುಗಳು ಬರ್ತಾ ಇತ್ತು, ಅದರಾಗೆ ಮೋಳಿ ಬಂತು, ಏಡಿ ಎಸಡ್ ಅಂತಲ್ಲ ಜೀವಂತ ಎಸಡನ್ನು ಆ ಮ್ಯಾಜಿಕ್ನಲ್ಲಿ ನಾನು ತಂದೆ. ಆ ಕಾರ್ಯಕ್ರಮ ನಮ್ಮ ಜಿ ಶಂಕರ್ ನೋಡಿ, ನಮ್ಮ ಸಂಘಟನೆಯ ಮಹಾನ್ ಶಕ್ತಿ ಅಂತ ನಾವು ಹೇಳ್ತೀವಿ ಜಿ ಶಂಕರ್ ಸರ್ ಅವರಿಗೆ, ಖುಷಿಯಾಗಿ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ನನಗೆ ಮ್ಯಾಜಿಕ್ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು. ಮುಖ್ಯಮಂತ್ರಿ ಕೈಯಿಂದನೇ ಮ್ಯಾಜಿಕ್ ಮಾಡಿ ಖಾಲಿ ಬೋಟಿಂದ ಮೀನನ್ನು ಪ್ರತ್ಯಕ್ಷ ಮಾಡಿ ಮುಖ್ಯಮಂತ್ರಿ ಕೈಯಲ್ಲಿ ಆ ಮೀನನ್ನು ಕೊಟ್ಟಾಗ ಅದು ಸಂತೋಷ ನಾವು ಮರಿಲಿಕ್ಕೆ ಆಗ್ತಿಲ್ಲ. ಅದು ಈ ರೀತಿ ಹಾಗೆ. ಆಮೇಲೆ ಇನ್ನೊಂದೇನಂದ್ರೆ ಮನೆ ಮೇಲೇನೆ ಮ್ಯಾಜಿಕ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ
1: ಈಗ.
0: ಹೌದು, ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಏನಾದ್ರು ಹೊಸತನ ನಾನು ಸೇರಿಸುವಾಗ, ಇದು ಮಾಯಾಭಾರತದ ಕೆಲಸ, ಅದಕ್ಕೆ ಒಂದು 10-12 ಜನರ ನನ್ನ ಮಾಯಾಭಾರತದಲ್ಲಿ ನಟನೆ ಮಾಡ್ತಾರೆ. ಅದರಲ್ಲಿ ಸಾಂಗ್ಸ ಇದೆ, ಅದ್ಭುತ ಕತೆ ಇದೆ. ಒಂದು ಸಾಂಗನ್ನು ಕೆ ಕಲ್ಯಾಣ್ ಸರ್ ಅವರು ಬರೆದು ಕೊಟ್ಟಿದ್ದಾರೆ, ಅದು ಆತ್ಮೀಯತೆಯಿಂದನೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಉತ್ತಮ್ ಸಾರಂಗ್ ಸರ್, ಅದಕ್ಕೆ ಮ್ಯೂಸಿಕ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಆ ಕೆಲಸ ಇನ್ನೂ ಒಂದು 5-6 ತಿಂಗಳು ಕೆಲಸನೇ ಇದೆ. ಅದು ನನ್ನ ಐಟಮ್ ತಯಾರು ಮಾಡ್ಕೊಳ್ಳೋದು
1: ನಮ್ಮ ಮುಂದೆ ಒಪ್ಪಕ್ಕೆ ಎಷ್ಟು ಟೈಮ್ ಅಪ್ಪು?
0: ಈಗ ನಾನೊಂದು ಟೈಮ್ ಹೇಳಿಬಿಟ್ರೆ ಏನಾಗುತ್ತೆ, ನನಗೆ ಅದು ಸ್ವಲ್ಪ ಪ್ರೆಷರ್ ಆಗ್ತು, ಹೌದಾ? ಈಗ ನನಗೆ ಏನಾದ್ರು ಒಂದು ಒಳ್ಳೆ ಕಲ್ಪನೆ ಲೇಟ್ ಆಗಿದ್ದಕ್ಕೆ ಏನಾಗಿದೆ, ನಾನು ಮಧ್ಯೆ ಒಂದು ಘಟನೆ ಹೇಳಿದೆ, ಜಾದುಗಾರ ಅನುಭವಿಸುವಂಥದ್ದು ಇದು. ನಾನು ಲೇಟ್ ಆದರೂ ಲೇಟೆಸ್ಟ್ ಆಗಿ ಮಾಡಬೇಕು. ಈ 3 ವರ್ಷ ನಾನು ಟೈಮ್ ತಗೊಂಡಿದ್ದೀನಿ, ಆದರೂ ಇನ್ನೊಂದು ವರ್ಷದೊಳಗಡೆ ಅದನ್ನು ನಾನು ಕಂಪ್ಲೀಟ್ ಮಾಡ್ತೆ. ಅದು ನಾನು ಕೇವಲ ಪ್ರಕಾಶ್ ಎಮ್ಮಾಡಿ ಕಾರ್ಯಕ್ರಮ ಅಲ್ಲ, ಅದು ನಮ್ಮೆಲ್ಲ ಭಾರತೀಯ ಜಾದುಗಾರರ ಕಾರ್ಯಕ್ರಮ, ಜಾದುಗಾರ ಅನುಭವಿಸುವ ನೋವಿನ ಒಂದು ಕಾರ್ಯಕ್ರಮ. ಆಮೇಲೆ ಅಲ್ಲಿ ಒಂದು ಸಂದೇಶ ಇದೆ ಅಘೋರಿಗಳು ಮತ್ತು ಜಾದುಗಾರರ ಮಧ್ಯೆ ಒಂದು ನಡೆಯುವಂಥ ಒಂದು ಸಂಭಾಷಣೆ ಇರ್ಬೋದು, ಒಂದು ಸಂಘರ್ಷ ಇರ್ಬೋದು, ಅದನ್ನು ಮ್ಯಾಜಿಕ್ ಮೂಲಕ ಒಂದು ವಿಶೇಷ ಏನಂತಂದರೆ ಕೆಲವೊಂದು ಮ್ಯಾಜಿಕ್ ನೀವು ಯಾವತ್ತೂ ನೋಡಿರೋದಿಲ್ಲ, ಅಂತ ಮ್ಯಾಜಿಕ್ ಅನ್ನ ಅವತ್ತು ನೀವು ನೋಡ್ತೀರಿ.
1: ಜಾದುವಿನ ಜೊತೆಗೆ ಕತೆ ಇರುತ್ತೆ,
0: ಕತೆ ಇರುತ್ತೆ, ಹೌದು
1: ಅಲ್ಲ? ಯಾವತ್ತು ಎಲ್ಲೂ ಕಾಣದೆ ಅಂತದ್ದು,
0: ಹೌದು
1: ಅಂತದೊಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಮಾಯಾ ಭಾರತ ರೆಡಿ ಮಾಡ್ತಾ ಇದ್ದೀರಿ. ಸೊ ಶೀಘ್ರದಲ್ಲಿ ನಮ್ಮೆಲ್ಲರ ಮುಂದೆ ಬತ್ತ ಒಂಚೂರು ಕಾಯಿಕಾತ್ತು, ಯಾಕಂದ್ರೆ ವೆರಿ ಇನ್ನೋವೇಟಿವ್ ಆಗಿ ನೀವು ಮಾಡ್ತಾ ಇರುವಂತದ್ದು. ಅದರಲ್ಲಿ ಮ್ಯೂಸಿಕ್ ಇದೆ ಅಲ್ಲ, ಸಾಂಗ್ ಗಳಿದಾವೆ, ಎಲ್ಲ ಇದಾವೆ. ಸೊ ಕಾಣ್ಕೀಗ ಒಂದು ಪಿಕ್ಚರ್ ತರನೇ ಇರುತ್ತೆ,
0: ನೀವು ಲೈವ್ ಪಿಕ್ಚರ್ ನೋಡ್ದಂಗೆ ಇರುತ್ತೆ. ತರಳಬಾಳು ಮಠದ ಕಾರ್ಯಕ್ರಮ ಕೊಟ್ಟು ಬರುವಾಗ ನನ್ನ ಕಾರ್ ಆಕ್ಸಿಡೆಂಟ್ ಮಾಡಿಕೊಂಡೆ ನಾನು. ಆವಾಗ ಆಕ್ಸಿಡೆಂಟ್ ಆಯ್ತು ಅನ್ನೋದಕ್ಕಿಂತ ಅದು ನನ್ನ ತಪ್ಪೇ ಇತ್ತು. ಯಾಕಂತಂದರೆ ಹತ್ರ ನಾನು ಬಳ್ಳಾರಿ ಅಲ್ಲಿ ಮುಗಿಸಿ ಬಳ್ಳಾರಿ ಹೋಗೋನಿದ್ದೆ, ಹತ್ರ ಬಂದ್ಬಿಟ್ಟಿದ್ದೆ ಇನ್ನೊಂದು 5 ಕಿಲೋಮೀಟ್ರು. ಆ ಟೈಮ್ನಲ್ಲಿ ನನ್ನ ನಿದ್ರೆ ಬಂದ್ಬಿಟ್ಟಿದೆ. ಇಲ್ಲ, ನಾನೇ ಸಂದೇಶ ಕೊಡೋದು ಏನಂತಂದರೆ, ಈ ತಪ್ಪನ್ನು ಯಾರು ನೀವು ಮಾಡ್ಕೊಳ್ಬೇಡಿ, ಕೇಳುಗರು ಮಾಡ್ಕೊಳ್ಬೇಡಿ. ರಾತ್ರಿ ವೆಹಿಕಲ್ ಓಡಿಸೋದೆ ತಪ್ಪು. ಅದರಲ್ಲೂ ಬೆಳಗಿನ ಜಾವ 2-6 ಗಂಟೆ ಅನ್ನೋದು ತುಂಬಾ ನಮ್ಮ ಎಚ್ಚರಾಗೇ ಇರ್ತೀವಿ, ಗೊತ್ತೇ ಆಗೋದಿಲ್ಲ. ಒಂದು ಕ್ಷಣ ಅನ್ನೋದು ಏನ್ ಬೇಕಾದ್ರೂ ಆಗ್ಬೋದು. ಒಂದೊಂದ್ಸಲ ಏನಂದ್ರೆ ನನ್ನ ಕಾರೆಲ್ಲ ರಕ್ತ, ಯಾರಂತ ಗೊತ್ತಿಲ್ಲ, OPD ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೀನಿ. ಡಾಕ್ಟರ್ ಹೇಳ್ತಾರೆ, ಅಲ್ಲ ನೀ ಯಾಕೆ ರಿಸ್ಕ್ ತಗೊಂತೆ, ಕೆಲಸರಿ ಏನಾಗತ್ತೆ ಅಂದ್ರೆ ನಿನ್ ಮೇಲೆ ಹಾಕ್ಬಿಡ್ತಾರೆ, ನೀನೇ ಆಕ್ಸಿಡೆಂಟ್ ಮಾಡಿ ಅಂತೇಳಿ ಕರ್ಕೊಂಡು ಬಂದೇನು ಅಂತೇಳಿ ಇದ್ದು. ಅವತ್ ನಾವು ಹಂಗ ಬಿದ್ದದ್ದಿದ್ರೆ ಹಳ್ಳಿ ಊರವರೆಲ್ಲ ಓಡ್ ಬಂದ್ರು. ಕರೆಕ್ಟ್ 1/2 ಗಂಟೆಯಲ್ಲಿ ನಾನು ಆಸ್ಪತ್ರೆಯಲ್ಲಿ ಇದ್ದೆ. ರಾತ್ರಿ ಅಷ್ಟೊತ್ತಿಗೆ 2:45-3 ಗಂಟೆ ಸಮಯ. ಆ ಸಮಯದಲ್ಲಿ ಡಾಕ್ಟರ್ ರೆಡಿ ಇದ್ರು. ನನ್ನ ಸ್ನೇಹಿತ ಬಂದ್ರು, ಅವರು ಮೆಡಿಕಲ್ ಇದ್ರಲ್ಲಿ ಅರುಣ್ ಸರ್ ಅಂತೇಳಿ ಅವ್ರು ಬಂದ್ರು. ಅವ್ರ ಡಾಕ್ಟ್ರಿ ಪರಿಚಯ. ಅವತ್ತೇ ನನ್ನ ಆಪರೇಷನ್ ಆಯ್ತು. ಇಷ್ಟು ನನಗೆ ಹೆಲ್ಪ್ ಮಾಡುವಂಥವ್ರು ಬಂದ್ರು ಅವತ್ತು. ಇವತ್ತು ನನಗೆ 1% ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ. ನಾನು ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಈಗ ಗುರುಗಳು ಹೇಳ್ತಾ ಇರ್ತಾರೆ, ನೀವು ಏನಾದರೂ ಇನ್ನೊಬ್ರಿಗೆ ಹೆಲ್ಪ್ ಮಾಡಿದರೆ ಇನ್ನೊಂದು ರೂಪದಲ್ಲಿ ನಿನಗೆ ಸಿಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಹೇಳ್ತೀನಿ ನಾನು.
1: ಸತ್ಯವಾದ ಮಾತು, ನಾವು ಮಾಡಿದ್ದು ನಮಗೆ ವಾಪಸ್ ಸಿಗತ್ತೆ, ಮತ್ತೆ ಎಲ್ಲಿಗೆ ಹೋಪ್ ಬೇಡ, ಇಲ್ಲೇ ಸಿಕ್ಕತ್ತೆ ಅಲ್ದಾ. ಅದಕ್ಕೆ ಎಕ್ಸಾಕ್ಟ್ ಎಕ್ಸಾಂಪಲ್ ಆಗಿ ನಮ್ಮ ಪ್ರಕಾಶ್ ಹೆಮ್ಮಾಡಿ ಅವರು ನಮ್ಮೊಟ್ಟಿಗಿದ್ರ. ಇಷ್ಟೊತ್ತಿನ ತನಕ ಪ್ರಿಯ ಕೇಳುಗ್ರೆ ಸುದೀರ್ಘವಾಗಿ ಮಾತಾಡಿದ್ರು ಅವರು, ಅವರ ಜರ್ನಿ, ಅವರ ಸ್ಟ್ರಗಲ್, ಹೋರಾಟ ಹೆಂಗಿದಿತ್, ಈಗ ಯಾವ ಸ್ಥಿತಿಯಲ್ಲಿ ಒಂದು ಹೊಸ ಕನಸನ್ನ, ಮಾಯಾ ಭಾರತ್ ಅನ್ನೋ ಕನಸನ್ನ ಕಟ್ಕೊಂಡು ಕೂತ್ಕೊಂಡಿರ. ಅದ್ರ ಒಟ್ಟಿಗೆ ಈಗ ಅತಿ ಶೀಘ್ರದಲ್ಲಿ ನಮ್ ಮುಂದೆ ಮಾಯಾ ಭಾರತ್ ಇಟ್ಕೊಂಡ್ ಬತ್ರ. ಬಹುಶಃ ಪ್ರಕಾಶ ಮಾಡಿಯವರ ಜಾದುವನ್ನ ಊರಿನವ್ರು ಹೆಚ್ಚು ಜನ ಕಂಡಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಅವರು ಪಾಪ್ಯುಲರ್ ಆಗಿದ್ದದ್ದೇ ಹೊರದೇಶ ಮತ್ತೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ. ಬಟ್ ನಮ್ಗೆ ಮಾಯಾ ಭಾರತ್ ಅನ್ನೋ ದೊಡ್ಡ ಇನ್ನೋವೇಟಿವ್ ಜಾದು ಪ್ರಾಜೆಕ್ಟ್ ಮೂಲಕ ನಾವು ಪ್ರಕಾಶ ಮಾಡಿಯವ್ರನ್ನ ಮತ್ತೊಮ್ಮೆ ಕಣ್ ತುಂಬಿಸಿಕೊಳ್ಳೋ ಅವಕಾಶ ಸಿಕ್ಕತ್ತಲ್ದಾ. ಈಗ ನೀವು ಬಂದು ಕೂಡಲೇ ಹೇಳ್ರಿ ನಿಮ್ಗೆ ಮತ್ತೆ ನಿಮ್ಮ ರೇಡಿಯೋ ಕೇಳೋಗಿ ಒಂದ್ ಜಾದು ಮಾಡ್ತೆ ಅಂತ ಟೈಮ್ ಆಯ್ತು. ಈಗ ನೀವು ಆದಷ್ಟು ಬೇಗ ಜಾದು
0: ಮಾಡ್ಕೊಳ್ಳಿ. ಇದು ದೃಶ್ಯ ಮಾಧ್ಯಮ ಆಗಿದ್ದೆ, ನಾವು ಮ್ಯಾಜಿಕ್ ಮಾಡಿ ತೋರಿಸಿದಾಗ ಎಲ್ಲ ಈಗ ಕೇಳುಗರು ನೋಡ್ತಾ ಇದ್ರು ಅವರು. ಇದು ಕೇಳೋದ್ ಮಾತ್ರ ಆ ಕಾರಣಕ್ಕೆ. ಆದ್ರೂ ಈ ರೇಡಿಯೋ ಕುಂದಾಪುರ ಎಷ್ಟು ಜನ ಕೇಳ್ತಾ ಇದ್ರಿ, ನಿಮ್ಗೆ ನಾನೊಂದು ಮ್ಯಾಜಿಕ್ ಮಾಡ್ತೀನಿ ಮನೆಯಲ್ಲೇ ಈಗ ಮೇಡಮ್ ಜೊತೆಲಿ, ನೀವು ನಿಮ್ಗೂ ಮಾಡ್ತೀನಿ. ಈಗ ಪ್ರತಿಯೊಬ್ರು ಕೇಳುಗರು ನಿಮ್ ತಾಯಿ ಹೆಸರನ್ನ ಮನ್ಸಲ್ಲಿ ಅಂದ್ಕೊಳ್ಳಿ. ತಾಯಿ ಹೆಸರನ್ನ ಅಂದ್ಕೊಂಡ್ರಲ್ಲ, ತಾಯಿಯ ಕೊನೆಯ ಅಕ್ಷರ ಅಂದ್ರೆ ಇಂಗ್ಲಿಷ್ ಲೆಟರ್ ಕೊನೆಯ ಅಕ್ಷರನ್ನ ಮನ್ಸಲ್ಲಿ ತಗೊಳ್ಳಿ. ಇಂಗ್ಲಿಷ್ ಲೆಟರ್ ಅಲ್ಲಿ ಕೊನೆಯ ಅಕ್ಷರ ಅಂದ್ಕೊಂಡ್ರಿ ಅಲ್ದಾ. ಹಾ, ಕೊನೆಯ ಅಕ್ಷರದಿಂದ ಒಂದು ದೇಶನ ಅಂದ್ಕೊಳ್ಳಿ ಮನ್ಸಲ್ಲಿ.
1: ಅಂದ್ಕೊಂಡ್ರಿ
0: ಕೊನೆಯ ಅಕ್ಷರದಿಂದ ಒಂದು ದೇಶ, ದೇಶದ ಕೊನೆಯ ಅಕ್ಷರದಿಂದ ಒಂದು ಹಣ್ಣಿನ ಹಣ್ಣನ್ನ ಅಂದ್ಕೊಳ್ಳಿ ಬೇಗ.
1: ಎಸ್ ಅಂದ್ಕಂತ.
0: ಉತ್ತರ ಆಪಲ್.
1: ಹೆಂಗ್ ಮಾರ್ರೆ ನಿಮ್ಗೆ ಗೊತ್ತಾಯ್ತಾ?
0: ಈಗಲ್ಲ, ಈಗ ಎಷ್ಟು ಜನ, ಈಗ 1,000+ ಜನ ಕೇಳುಗರು ಇದ್ದಾರೆ, ಅವ್ರಿಗೆ ನೀವು ಫೋನ್ ಮಾಡಿ ಕೇಳಿ ಹೌದು ಆಪಲ್ ಅಂತಾರೆ
1: ಕೇಳುಗ್ರೆ. ನೀವ್ ಇದಕ್ಕೆ ನಂಗೆ ಆನ್ಸರ್ ಮಾಡ್ಕೆ, ನಂದಂತೂ ಕರೆಕ್ಟ್ ಆಗಿ ಹೇಳಿದಾರೆ ಅವರು, ನಿಮ್ದು ಆನ್ಸರ್ ಆಪಲ್ ಆಯ್ದಿತ್ತ. ನಂಗೆ ಎಂತ ಮಾಡೋದು ಬೇಡ, ರೇಡಿಯೋ ಕುಂದಾಪುರ ಆಪಿಗೆ ಹೋಯ್, ಅದು ಆಪಿಗೆ ಹೋಯ್, ನೀವಲ್ಲಿ ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಯಾವ್ದಾರು ಹಾಕಿ ನೀವು ಅಂದ್ಕೊಂಡಿದ್ದು ಕೂಡ ಏ ಆಪಲ್ ಇದ್ದಿತ್ತ ಅಂತ ನಾನು ಕನ್ಫರ್ಮ್ ಮಾಡ್ಕೆ. ನಂದಂತೂ ಕರೆಕ್ಟ್ ಆನ್ಸರ್ ನಮ್ಮ ಪ್ರಕಾಶ ಮಾಡಿ ಅವರು ಹೇಳಿದ್ರು. ಇದು ಜಾದೂನ ಟ್ರಿಕ್ಸ್?
0: ನಾನು ಹೇಳಿದ್ನ ಪ್ರಾರಂಭದಲ್ಲೇ ಹೇಳಿದ್ದೆ, ವಿಜ್ಞಾನವನ್ನ ಬಳಸ್ಕೊಳ್ತೀವಿ, ಟ್ರಿಕ್ಸ್ ಅನ್ನ ಬಳಸ್ಕೊಳ್ತೀವಿ, ಹಾಗೆ ಅದನ್ನ ಬಳಸ್ಕೊಳ್ತೀವಿ.
1: ಆಮೇಲೆ
0: ಲೇಟ್ ಆಗಿ ಮೆಂಟಲಿಸಮ್ ಅಂತ ಲೇಟೆಸ್ಟ್ ಆಗಿ ಮೈಂಡ್ ರೀಡಿಂಗ್ ಮ್ಯಾಜಿಕ್ ಅಂತೇಳಿ ಅದರಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ. ಮೈಂಡ್ ರೀಡಿಂಗ್ ಮ್ಯಾಜಿಕ್ ನಲ್ಲಿ ಇನ್ನೊಂದು ನಿಮ್ಗೆ ಮಾಡಿ ತೋರಿಸ್ತೀನಿ, ಅದೇನಂತಂದ್ರೆ ಹಾಲಲ್ಲಾದ್ರೆ ಎಷ್ಟು ಪ್ರತಿಯೊಬ್ಬರಿಗೂ ಈ ಮ್ಯಾಜಿಕ್ ಆಗತ್ತೆ. ಈಗ ನಿಮ್ಗೆ ಮಾತ್ರ, ನೀವು ಒಂದು ಹೂವಿನ ತೋಟಕ್ಕೆ ಹೋಗಿದ್ರಿ ಅಂತ ಇಟ್ಕೊಳ್ಳಿ, ಹೂವಿನ ತೋಟಕ್ಕೆ ಹೋಗಿದ್ರಿ, ಅಲ್ಲಿ ತುಂಬಾ ವೆರೈಟಿ ಹೂಗಳಿದ್ದಾವೆ, ಎಲ್ಲ ಹೂವನ್ನು ಕಿತ್ಕೊಳ್ತೀರಿ, ಎಲ್ಲ ಹೂವನ್ನು ಕಿತ್ಕೊಂಡ್ರ
1: ಕಿತ್ಕೊಂಡೆ
0: ಕೈನಲ್ಲಿ ಹಿಡ್ಕೊಂಡ್ರಿ, ಕೈನಲ್ಲಿ ಹಿಡ್ಕೊಂಡು ಈಗ ಆ ಹೂವನ್ನ ಗಟ್ಟಿಯಾಗಿ ಪ್ರೆಸ್ ಮಾಡ್ತೀರಿ. ಎಲ್ಲ ಹೂವನ್ನ
1: ಪ್ರೆಸ್ ಮಾಡ್ಕ
0: ಪ್ರೆಸ್ ಮಾಡ್ಬೇಕು. ಹೌದು,
1: ಓಕೆ,
0: ಪ್ರೆಸ್ ಮಾಡಿದಿರಲ್ಲ, ಈಗ ಬಿಡಿ ಬಿಡಿ ಕೈನ, ಆ ಹೂವಿನ ಸ್ಮೆಲ್ ಅನ್ನ ನೋಡಿ, ಈಗ ಕೈನ ಹೇಳಿ ಮೂಗ ಹತ್ರ ಇಟ್ಕೊಳ್ಳಿ. ಇನ್ನು ಇನ್ನು ಬರ್ಬೇಕಲ್ವಾ, ಹಾಗೆ ಹೂವನ್ನ ಮತ್ತೆ ಪ್ರೆಸ್ ಮಾಡಿ,
1: ಹೂವನ್ನ ಮತ್ತೆ ಪ್ರೆಸ್ ಮಾಡ್ಕ.
0: ಹೌದು, ಸ್ವಲ್ಪ ಜೋರಾಗಿ, ಜಾಸ್ತಿ ಪರಿಮಳ ಬರ್ಬೇಕು.
1: ಗೊತ್ತಿತ್ತು ಹೆಂಗೆ?
0: ನಾನೇನು ನಿಮ್ಮನ್ನ ಟಚ್ ಮಾಡಿಲ್ಲ,
1: ಇಲ್ಲ ಇಲ್ಲ,
0: ದೂರದಲ್ಲಿ ಕೂತ್ಕೊಂಡಿದ್ರಿ.
1: ಹೌದು,
0: ಈಗ ನಿಮ್ಗೆ ಬಂದ ಅದೇ ಇಡೀ ಹಾಲ್ ಅಲ್ಲಿ 1000 ಜನ ಇರಲಿ, 1000 ಜನರಿಗೂ ಈ ಮ್ಯಾಜಿಕ್ ಅನ್ನ ನಾವು ಮಾಡ್ತೀವಿ.
1: ಎಂತ ಮಾರ್ರೆ, ಹೌದು ಮಾರ್ರೆ, ಎಲ್ಲಿಂದ ವೇರ್ ವೇರ್ ಫ್ರಮ್ ವೇರ್ ಎಲ್ಲಿಂದ
0: ಮ್ಯಾಜಿಕ್ ಸಮಯ ಇದೆಯಾ?
1: ಸಮಯ ನೀವು ಮಾಡಿ.
0: ಹೌದು ಇದೆ ಅಲ್ವಾ ಮೇಡಮ್. ಈಗ ಈ ನೀವು ರೇಡಿಯೋ ಕುಂದಾಪುರದಲ್ಲಿ ಬಂದು ಎಷ್ಟು ವರ್ಷ ಆಯ್ತು?
1: ಬಂದು 2 ವರ್ಷ ಆಯ್ತು.
0: 2 ವರ್ಷ ಆಯ್ತು. ಹೌದಾ? ನಮ್ಮ ಎಲ್ಲ ರೇಡಿಯೋ ಕುಂದಾಪುರದ ವೀಕ್ಷಕರು ಸೇರ್ಕೊಂಡು
1: ಕೇಳುಗರು
0: ಸೇರ್ಕೊಂಡು ನಿಮ್ಮ ಒಂದು ನಿರೂಪಣೆ, ನಿಮ್ಮೊಂದು ಕಾರ್ಯಕ್ರಮ ನಡ್ಸ್ಕೊಂಡು ಹೋಗೋ ರೀತಿಗೆ ಖುಷಿ ಪಟ್ಟು ನಿಮ್ಮನ್ನ ಒಂದು ಟ್ರಿಪ್ಪಿಗೆ ಹೋಗ್ಬೇಕಂತ ಅವರು ಸೆಲೆಕ್ಟ್ ಮಾಡಿದ್ದಾರೆ, ಕಳ್ಸಿಕೊಡ್ಬೇಕಂತ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ
1: ನಿಮ್ಮನ್ನ ಕಳಿಸಿಕೊಡೋದು,
0: ಟ್ರಿಪ್ಪಿ ಕಳ್ಸಿಕೊಡ್ತಾರೆ ವಿತ್ ನ್ಯೂ ಫ್ಯಾಮಿಲಿ, ವಿತ್ ಫ್ಯಾಮಿಲಿ ನಿಮ್ಮನ್ನ ಕಳ್ಸಿಕೊಡ್ತಾರೆ.
1: ಓಕೆ,
0: ಕಾರನ್ನ ಸಹ ಅವರೇ ಸೆಲೆಕ್ಟ್ ಮಾಡಿದ್ದಾರೆ.
1: ಓಕೆ,
0: ಈಗ ನಾನು ಹೇಳ್ತೀನಿ, 4 ಆಪ್ಷನ್ ಕೊಡ್ತಾರೆ ಅವರು. ಆಡಿ, ಬೆಂಜ್, BMW, ಜಾಗ್ವಾರ್. ಒಂದು ಕಾರನ್ನ ಸೆಲೆಕ್ಟ್ ಮಾಡಿ.
1: ಬೆಂಜ್, ಮರ್ಸಿಡಿಸ್ ಬೆಂಜ್.
0: ಬೆಂಜ್, ಆಡಿ, ಬೆಂಜ್,
1: ಜಾಗ್ವಾರ್ ಅಂಡ್
0: BMW. ನಿಮ್ಗೆ ಯಾವುದು?
1: ಬೆಂಜ್.
0: ಬೆಂಜ್, ಓಕೆ. ಅದೇ ರೀತಿ ಕಾರ್ ಕಲರ್, ರೆಡ್ ಕಲರ್ ಬೇಕಾ, ಬ್ಲೂ ಬೇಕಾ, ಗ್ರೀನ್ ಬೇಕಾ, ಯೆಲ್ಲೋ ಬೇಕಾ?
1: ರೆಡ್.
0: ರೆಡ್, ಓಕೆ. ಬೆಂಜ್ ಕಾರು ರೆಡ್ ಕಲರ್. ಅದಕ್ಕೂ ಮುಂಚೆ ನಿಮ್ ಮುಂದೆ ಒಂದೊಂದು ಎನ್ವಲಪ್ ಕವರ್ ಅನ್ನ ಇಡ್ತೀನಿ ನಾನು, ಇಲ್ಲಿ ಇರ್ಲಿ, ಕ್ಲೋಸ್ ಮಾಡಿ. ಒಂದು ಪ್ರಿಡಿಕ್ಷನ್ ಇದೆ, ಅದು ಇದ್ರೊಳಗಡೆ ಇದೆ.
1: ವಾವ್,
0: ನೀವು ಏನ್ ಹೇಳಿದ್ರಿ ಈಗ? ಬೆಂಜ್ ಕಾರು ರೆಡ್ ಕಲರ್. ಹಾಗೆ ನೀವು ಎಲ್ಲಿಗೆ ಹೋಯ್ಕಂದೇಳಿ 4 ಪ್ಲೇಸ್ ಅನ್ನ ಕೊಡ್ತರು ಎಲ್ಲ ಕೇಳುಗರು ಸೇರ್ಕೊಂಡು. 4 ಪ್ಲೇಸ್, ಅದು ಒಂದು ಊಟಿ, ಎರಡನೇದು ಗೋವಾ, ಮೂರನೇದು ಕೊಡೆಕೆನಾಲ್, ನಾಲ್ಕನೇದು ಕೇರಳ.
1: ಕೇರಳ,
0: ಕೇರಳ, ಓಕೆ ಓಕೆ, ನಾ ಬರ್ಕೊಂತೀನಿ. 4ನೇದು ಕೇರಳ.
1: ಬೆಂಜ್,
0: ಬೆಂಜ್
1: ರೆಡ್,
0: ರೆಡ್
1: ಗೋಯಿಂಗ್ ಟು ಕೇರಳ.
0: ಕೇರಳ. ನಾನೇನಾದ್ರು ಫೋರ್ಸ್ ಮಾಡಿದ್ನ ನಿಮ್ಗೆ ಇದೇ ಹೇಳಿ ಅಂತೇಳಿ?
1: ಖಂಡಿತವಾಗ್ಲೂ ಇಲ್ಲ.
0: ಇಲ್ಲ,
1: ಹೌದಾ?
0: ಮುಂಚಿತವಾಗಿ ಒಂದು ನಾನು ಎನ್ವಲಪ್ ಕವರ್ ನಿಮ್ ಮುಂದೆ ಇಟ್ಟಿದ್ದೀನಿ,
1: ರೈಟ್?
0: ಹೌದಾ? ಅದ್ರೊಳಗಡೆ ಆಲ್ರೆಡಿ ನಾನು ಪ್ರಿಡಿಕ್ಷನ್ ಮಾಡಿದ್ದೀನಿ.
1: ಹೌದು,
0: ಹೌದು, ಓಕೆ. ಈ ಕವರ್ ನ ಓಪನ್ ಮಾಡಿ, ನಿಮ್ ಕಣ್ ಮುಂದೇನೆ ಇದ್ರಲ್ಲಿ ಒಂದು ಚೀಟಿ ಇರುತ್ತೆ.
1: ಕೇಳೋಗ್ರೆ ಸೀದಾ ನನ್ನ ಕೇರಳ ಕರ್ಕೋತಿದ್ರ? ಓಕೆ,
0: ಓದಿ ಹೇಳಿ ಅದನ್ನ.
1: ಚೀಟಿ ಸಿಕ್ಕಿದೆ. ಐ ಪ್ರಿಫರ್ ಟು ಗೋ ಟು ಕೇರಳ ಡ್ಯೂರಿಂಗ್ ಹಾಲಿಡೇಸ್ ವಿತ್ ಮೈ ಫ್ಯಾಮಿಲಿ ಇನ್ ಎ ರೆಡ್ ಬೆಂಜ್ ಕಾರ್. ಹೆಂಗ ಮಾರ್ರೆ, ಹೌದು ಮಾರ್ರೆ, ಹೆಂಗೆ ಇದು, ಹೆಂಗೆ?
0: ಇಲ್ಲ, ಅದೇ ಹೇಳದ್ನಲ್ಲ, ಅದೇ ಮ್ಯಾಜಿಕ್.
1: ವಾವ್.
0: ಇದು ಇತ್ತೀಚೆಗೆ ನಾವು ಮೆಂಟಲಿಸಂ ಅಂತ ಮೈಂಡ್ ರೀಡಿಂಗ್ ಮ್ಯಾಜಿಕ್ ಅನ್ನ ಅದರಲ್ಲೂ ಹೊಸ ಹೊಸ ಆವಿಷ್ಕಾರ
1: ಮಾಡ್ತಾ ಇದ್ರಿ.
0: ಹೌದು. ಆಮೇಲೆ ಈ ಮ್ಯಾಜಿಕ್ ನ ಮಾಡುವಾಗ ಇನ್ನೊಬ್ಬರನ್ನ ನಾನು ನೆನ್ಸ್ಕೊಂತೀನಿ, ಎ.ಕೆ. ದತ್ ಸಾರ್ ಅಂತ. ಅವರು ಇವತ್ತು ನಮ್ಮ ಮುಂದೆ ಇಲ್ಲ, ನಾನು ಅವರಿಂದ ಈ ವಿದ್ಯೆನ ಕಲ್ತ್ಕೊಂಡಿದ್ದು. ಈಗ ಮಾಡಿರೋ ಮ್ಯಾಜಿಕ್ ಮೆಂಟಲಿಸಂ ಇದಿತ್ತಲ್ಲ, ಎ.ಕೆ. ದತ್ ಅಂತ ಫೇಮಸ್ ಮ್ಯೂಸಿಷಿಯನ್ ಬ್ಯಾಂಗ್ಳೂರ್ ಅವರು. ಇದು ಇದಕ್ಕೆ ನಾನು ಮಗ ಸಹ ಜಾಯ್ನ್ ಆಗಿದ್ದ ಈ ಟ್ರೈನಿಂಗ್ ಪ್ರೋಗ್ರಾಮ್ಗೆ. ಇದನ್ನ ಅದನ್ನ ಸ್ವಲ್ಪ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೆ. ಅವ್ರ ಜ್ಞಾನ ಇದು. ಅವರು ನೋಡಿ, ಅವತ್ತು ನನ್ನ ಮಗನಿಗೆ ನನಗೆ ಈ ವಿದ್ಯೆ ಕೊಟ್ಟು ಅವರು ಇವತ್ತು ನಮ್ಮ ಮುಂದೆ ಇಲ್ಲ. ಆದ್ರೆ ಈ ಜ್ಞಾನ ಎಷ್ಟು ವರ್ಷ ಆದ್ರೂ,
1: ಎಸ್, ನೀವು ಇನ್ನೆಷ್ಟು ಜನರಿಗೆ ಧಾರೆ ಎರಲಿಕ್ಕಿದ್ಯೋ ಅಲ್ದಾ? ಅದಕ್ಕೆ ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರ್ಕದ, ಒಂದು ನದಿ ತರ ಅಂತ.
0: ನಾನು ಮತ್ತೊಮ್ಮೆ ಈ ಪುಟ್ಟ ಕಲಾವಿದನ ಇಲ್ಲಿ ಕರೆಸಿ ಕೇಳುವರಿಗೆ, ಅದೆಷ್ಟೋ 1000 ಜನ ಈ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ನಿಮ್ಮೆಲ್ಲ ಹಿರಿಯವರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಈ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಕನಸು ಇಟ್ಕೊಂಡಿದ್ದೀನಿ ನಾನು. ಮಹಾಭಾರತನ ಸದ್ಯದಲ್ಲೇ ನಿಮ್ಮ ಮುಂದೆ ತರ್ತೇನೆ. ನಾನು ಯಾರು ಕೆಲವರ ಹೆಸರನ್ನು ನಾನು ಮರೆತು ಹೋಗಿರ್ಬೋದು, ಯಾಕಂತಂದರೆ ನಾನು ಊರಿಗೆ ಬಂದಮೇಲೂ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರು, ತುಂಬ ಜನ ಸಪೋರ್ಟ್ ಮಾಡಿದ್ರು. ಅವರಿಗೆಲ್ಲ ಈ ರೇಡಿಯೋ ಕುಂದಾಪುರದ ಮೂಲಕ ನಾನು ಧನ್ಯವಾದ ತಿಳಿಸ್ತೇನೆ. ಹಾಗೆ ಇಲ್ಲಿ ನನ್ನ ಹೆಸರನ್ನು ರೇಡಿಯೋ ಕುಂದಾಪುರಕ್ಕೆ ರೆಫರ್ ಮಾಡಿದಂಥ ಮತ್ತೊಮ್ಮೆ ಓಂ ಗಣೇಶ್ ಇರ್ಬೋದು, ಸುಜಯ್ ಇರ್ಬೋದು, ಜಯಂತ್ ಇರ್ಬೋದು, ಲೋಹಿತ್ ಇರ್ಬೋದು, ಇವ್ರಿಗೆ ಸಹ ಧನ್ಯವಾದ ತಿಳಿಸ್ತೀನಿ. ಇಷ್ಟೊತ್ತು ನನ್ನನ್ನು ಇಂಟರ್ವ್ಯೂ ಮಾಡಿದ್ದಕ್ಕೆ ತಮಗೆ ತಮ್ಮ ವಾಯ್ಸನ್ನ ಇಷ್ಟು ದಿವಸ ಕೇಳ್ತಾ ಇದ್ದೆ, ನನ್ನ ಕಾರ್ ಆನ್ ಆದಾಗೆಲ್ಲ ರೇಡಿಯೋ ಕುಂದಾಪುರನೇ ಬರೋದು, ಇವತ್ತು ನಿಮ್ ಮುಂದೆ ಕೂತ್ಕೊಂಡೆ ನಿಮ್ಮ ವಾಯ್ಸನ್ನ ಕೇಳ್ತಾ ಇದ್ದೀನಿ. ತಮಗೂ ಧನ್ಯವಾದ.
1: ನಿಮ್ಗೂ ಸರ್, ನಿಮ್ಗೂ ಧನ್ಯವಾದಗಳು. ಯಾಕೆಂದ್ರೆ ನೀವು ನಮ್ಮೂರ ಪ್ರತಿಭೆ, ನಮ್ಗೆ ಆ ಹೆಮ್ಮೆ ಇದೆ ನಿಜವಾಗ್ಲು. ನಿಮ್ಮ ಹೆಸರು ನಾವು ತುಂಬಾ ಕೇಂದಿತ್ತ, ನಿಮ್ಮನ್ನ ಕಂಡಿರ್ಲಿಲ್ಲ, ಅದು ಮುಖತ ಇವತ್ತೇ ನಾ ಫಸ್ಟ್ ಕಂಡದ್ದ. ಸೊ ನಿಮ್ಮ ಜಾದು ಕೂಡ ನಾನು ಇವತ್ತಿನವರಿಗೆ ಕಾಣಲ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದ್ರೆ ನಿಮ್ಮ ಹೆಸರು ದೊಡ್ಡ ಮಟ್ಟದ್ದು ಅನ್ನೋದು ನಾನು ತುಂಬಾ ಕೇಂದಿದ್ದೆ. ಇವನ್ ನಮ್ಮ ಓಂ ಗಣೇಶ್ ಅವ್ರು ಕೂಡ ನಿಮ್ ಬಗ್ಗೆ ಹೇಳಿದ್ರು, ಒಂದ್ಸಲ ಕರ್ಸಕ ಇವನ ಇಂಟರ್ವ್ಯೂ ಮಾಡ್ಕ ಅಂತ ಹೇಳಿದ್ರು. ಇವತ್ ಆ ದಿನ ಕೂಡಿ ಬಂತು ಕಾಣಿ. ನೀವು ಬಂದ್ರಿ ಇಷ್ಟೊತ್ತು, ನಿಮ್ಮ ಆ ಲಾಂಗ್ ಜರ್ನಿ ಹೆಂಗಿದ್ದಿತ್ತು ಜಾದು ಲೋಕದಲ್ಲಿ? ಅಲ್ಲೆಲ್ಲ ಜಾದು ಆತಿಲ್ಲ, ಕಷ್ಟಪಡ್ಲೇಬೇಕು, ಕಷ್ಟಪಟ್ಟೆ ವರ್ಕ್ ಅದನ್ನ ನೀವು ಹಂಚಿಕೊಂಡ್ರೆ ಅಲ್ಲಿ ನಿಮ್ಮ ಕನಸು ಮಾಯಾ ಭಾರತ್ ತುಂಬಾ ವಿಜೃಂಭಣೆಯಿಂದ ಅಯ್ಲಿ. ಅದು ಎಲ್ಲ ನಮ್ಮ ಕುಂದಾಪುರ ಕನ್ನಡಿಗರು ಅದನ್ನ ಕಾಣ್ಲಿ, ಪ್ರತಿಯೊಬ್ರು ಕಾಣಕ, ಕನ್ನಡಿಗರು ಭಾರತೀಯರು ಎಲ್ಲ. ಅದ್ರ ಹೆಸರೇ ಮಾಯಾ ಭಾರತ್, ಆದ್ರೆ ನಮ್ಮ ಕುಂದಾಪುರ ಕನ್ನಡಿಗರು ಎಲ್ಲ ಕಣ್ಣಾರೆ ಕಾಣ್ಕಂತ ನಾನು ಅನ್ಕಂತಿಪ್ಪದು. ಯಾಕಂದ್ರೆ ನಾವು ಅಷ್ಟು ಕಣ್ ತುಂಬಿಸ್ಕೊಂಡ್ಲ ಏನು ನಿಮ್ಮ ಜಾದುವನ್ನ, ಅದನ್ನ ಕಾಂಬ ಅವಕಾಶ ನಮ್ಮ ಎಲ್ರಿಗೂ ಸಿಕ್ಲಿ. ನಮ್ಮ ರೇಡಿಯೋ ಕುಂದಾಪುರದಾಗ ಬಂದ ಇಷ್ಟು ಲೈಕ್ ಮಾತಾಡೋದಕ್ಕೆ ನಿಮ್ಗೂ, ನಿಮ್ಮ ಹೆಂಡತಿ ಕೂಡ ಧರ್ಮ ಪತ್ನಿ ಒಟ್ಟಿಗಿದ್ರ ಅವರು, ಹಾಗೆ ನಿಮ್ಮ ಎಲ್ಲ ಬಂದಿರೋ ಸ್ನೇಹಿತರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತಾ, ಥ್ಯಾಂಕ್ ಯು ಸರ್.
0: ಧನ್ಯವಾದ ಮೇಡಮ್.
1: ಕೇಳುಗ್ರೆ, ನೀವೆಲ್ಲ ಮಾಯ ಇಲ್ಲ ಮೈಕ ಇಲ್ಲ ಅಂತ ಅನ್ಕಂತ ಇದ್ರೆಲ್ಲ ಅಲ್ಲಲ್ಲೇ. ಓಕೆ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯನ ರೇಡಿಯೋ ಕುಂದಾಪುರ ಆಪ್ ಮೂಲಕ ನೀವು ಕಳಿಸಬಹುದು. ಸದ್ಯಕ್ಕೆ ನಾವೆಲ್ಲ ಹೊರಡುತ್ತ, ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ ಕಾಸ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.

ಮುಗಿಲಿಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ವೈಭವ ಬಂದಿತೇ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಗೋವಿಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಅಂಗ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ, ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ

ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು ಅದ್ಭುತವಾದಂತ ಗೀತೆ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃಗಳೇ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತಹ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತಹ ಗೀತೆ ಅಂತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾವೆಲ್ಲರೂ ಈ ಒಂದು ಮಧುರವಾದಂತಹ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್. ಅದುವೇ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಶ್ರೋತೃಗಳೇ, ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಗುಂಡೂರಾವ್ ಅವರ ಒಂದು ಅಮೋಘವಾದಂತಹ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ ಇಂತಹ ಅಭಿನಯ, ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ, ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಕುಂದಾಪುರ.